107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio 107.8 FM.

friend and friend. Baby, stop. You got a friend.

Radio Zazen.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಮ್ಮ ಏನ್ ಮೂರ್ತಿರಾಯರು ಅಂತ ತಾವು ಕೇಳಿರ್ಬೇಕು ಹೆಸರು. ಬಹುದೊಡ್ಡ ಲೇಖಕರು, 101 ವರ್ಷ ಬದುಕಿದ್ರು ಅವರು. ಅವರೊಂದು ಸಣ್ಣ ಘಟನೆ ಬರೀತಾರೆ. ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತ ಒಂದಿದೆ, ಮೈಸೂರವ್ರು ಇದ್ರೆ ಗೊತ್ತಿರುತ್ತೆ. ಆ ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ, ಈಗಾದ್ರೂ ಇದೆ ಅದು. ಅಲ್ಲಿ ಕೆಲವರು ಹಿರಿಯರು ಮಾಡ್ತಾರೆ, ಹಿರಿಯರು ಮನೆಯಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಹೋಗಿ ಕೂತ್ಕೊಂಡು ದಿನ ಏನಾದರೂ ಒಂದು ಪುರಾಣ ಕಥೆ ಆಗಲಿ ಅಂತ ಪುರೋಹಿತರನ್ನು ಗೊತ್ತು ಮಾಡಿದ್ದಾರೆ. ಪುರೋಹಿತರು ಬಂದು ದಿನ ಒಂದು ಕತೆ ಹೇಳಬೇಕು. ಒಂದು 25-30 ಜನ ಹಿರಿಯರು ಕೂತ್ ಕತೆ ಕೇಳ್ತಾರೆ. ಪುರೋಹಿತರು ಚೆನ್ನಾಗಿ ಹರಿಕತೆ ಮಾಡೋರು. ಒಂದು ದಿವಸ ಕೃಷ್ಣ ಸಂಧಾನಕ್ಕೆ ಹೋದ ಕತೆ ಹೇಳ್ತಾ ಇದ್ದಾರೆ. ಅದು ಸುರಮ್ಯ ಕಥೆ ಅದು. ಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ ಅಂತ. ಕೃಷ್ಣ ಹೋಗಿ ದುರ್ಯೋಧನ ಹೇಳ್ತಾನೆ, ನೋಡಪ್ಪ ನಿನ್ನ ದಾಯಾದಿಗಳವರು ತಮ್ಮಂದ್ರು ಅರ್ಧ ರಾಜ್ಯ ಕೊಟ್ಬಿಡು ಅಂತ. ದುರ್ಯೋಧನ ಹೇಳ್ತಾನೆ, ಅರ್ಧ ರಾಜ್ಯ ಕೊಡೋ ಸಾಧ್ಯ ಇಲ್ಲ ಅಂತ. ಕಡೆ ಕೃಷ್ಣ ಬೇಡ್ಕೋತಾನೆ, ಬೇಡಪ್ಪ ನಾನು ಒಪ್ಪಿಸ್ತೀನಿ ಅವ್ರನ್ನ, 5 ಗ್ರಾಮಗಳನ್ನು ಕೊಟ್ಬಿಡು ಸಾಕು, ಅಷ್ಟು ಸಾಕು ಪಾಂಡವರಿಗೆ ಅಂತ. ದುರ್ಯೋಧನ ಉನ್ಮತ್ತನ ಹೇಳ್ತಾನೆ ಸಿಟ್ಟಿಂದ, 5 ಗ್ರಾಮ ಅಲ್ಲ, ಸೂಜಿ ಮೊನೆ ಹತ್ತುವಷ್ಟು ಮಣ್ಣನ್ನು ಕೊಡಲ್ಲ ಅಂತ ಹೇಳ್ತಾನೆ. ಇದನ್ನು ಎಷ್ಟು ರೋಚಕವಾಗಿ ಪುರೋಹಿತರು ವರ್ಣನೆ ಮಾಡಿ ಹೇಳ್ತಾ ಇದ್ರು ಹರಿಕಥೆಯಲ್ಲಿ ಅಂದ್ರೆ, ಅಲ್ಲೊಬ್ಬರು ಮುದುಕರು ಕೂತಿದ್ರು ಕತೆ ಕೇಳ್ಕೊಂಡು, ಟಕ್ ಅಂತ ಎದ್ದು ನಿಂತ್ಕೊಂಡ್ಬಿಟ್ರು, ಕೈ ಸೊಟ್ಟ ಮಾಡಿ ಬಯೋಕ್ಷ ಮಾಡಿದ್ರು, ಏ ದುರ್ಯೋಧನ ಹಾಳಾಗಿ ಹೋಗ್ತೀವೋ ನೀನು, ಅವನು ಯಾರು ಅಂತ ತಿಳ್ಕೊಂಡಿ ನೀನು, ಕೃಷ್ಣ ಪರಮಾತ್ಮ ಅವನು ನಿನ್ ದ್ವಂಸ ಮಾಡಿಬಿಡ್ತಾನೆ, ಸುಮ್ಮನೆ ಒದ್ಕೊಂಡ್ಬಿಡು ಅಂತ ಕೂಗಾಡ್ತಾ ಇದ್ರು. ಸುತ್ತಲಿದ್ರಲ್ಲ ಜನ ಎಲ್ಲ ಭುಜ ತಟ್ಟಿ, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು, ಕೂತ್ಕೊಳ್ಳಿ ಅಂದ್ರು. ಪಾಪ ಬದುಕರು ನಾಚ್ಕೊಂಡು ಕೂತ್ಕೊಂಡ್ರಂತೆ. ಅದಕ್ಕೆ ಮೂರ್ತಿ ರಾಯರು ಬರೀತಾರೆ, ಹೌದು ಪಾಪ ಬದುಕರಿಗೆ ದುಃಖ ಆಯ್ತು, ತಪ್ಪೇನು ಮಾತಾಡ್ಬಿಟ್ಟೆ ಅಂಥೇಳಿ. ಆದರೆ ಗಮನಿಸಿ, ಮುದುಕರು ಎದ್ದು ನಿಂತು ಕೂಗಾಡ್ತಿರ್ಬೇಕಾದ್ರೆ ಅವ್ರು ಎಲ್ಲಿದ್ರು ಗೊತ್ತಾ? ದೈಹಿಕವಾಗಿ ಸುಬ್ಬಯ್ಯನ ಕೆರೆಯಲ್ಲೇ ಇದ್ರು, ಆದರೆ ಮಾನಸಿಕವಾಗಿ ಧೃತರಾಷ್ಟ್ರನ ದರ್ಬಾರಲ್ಲಿದ್ರು. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಹೆಂಗ್ ಮುಂದಿನ ಸಾಲಿನ ಸೀಟ್ ಸಿಕ್ಕಿತ್ತೋ ಹಂಗ ಇವ್ರಿಗೊಂದು ಸೀಟ್ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದ್ರೆ, ಅವ್ರು ಯಾರಿಗೂ ದುರ್ಯೋಧನನ ಬೈಯೋ ಶಕ್ತಿ ಇರಲಿಲ್ಲ, ಆದ್ರೆ ಮುದುಕರಿ ಶಕ್ತಿ ಬಂದಿತ್ತು ಬೈಬೇಡೋ ನೀನು ಅಂತ ಹೇಳುವಂತದ್ದು ಅಂಥೇಳಿ ಮುಂದೆ ಚಂದ ಬರೀತಾರೆ ಮೂರ್ತಿರಾಯರು. ಇದೇ ಮುದುಕರು 15 ದಿವಸದ ಮೊದಲು ತನ್ನ ದಾಯಾದಿಗಳಿಗೆ ಮೋಸ ಮಾಡಿದ್ದಿರ್ಬೋದು, ಅಥವಾ ಇನ್ನು 15 ದಿವಸ ಮತ್ತೆ

0: You're listening to Radio Sarang, 107.8 FM.
1: ಎರಡನೇದು ಸಾಹಿತ್ಯ ಬಹಳ ಮುಖ್ಯ ಇದು. ಇನ್ನೊಂದು ಮುಖ್ಯ ಹೇಳ್ಬೇಕು ನಾ ಇದ್ರೊಳಗೆ, ಈ ಮತ ಧರ್ಮ ಅಂತ ಅಂದಾಗ ಧರ್ಮದಲ್ಲಿ ಎರಡು ಭಾಗ ಇದೆ, ಒಂದು ತತ್ವ ಒಂದು ಆಚಾರ ಅಂತ. ಈ ಆಚಾರ ಅಂದ್ರೆ ಗೊತ್ತು ನಿಮಗೆ, ಹೊರಗಡೆ ತೋರಿಸುವಂಥದ್ದು ಕಾಣಿಸುವಂಥದ್ದು. ತತ್ವ ಹಿಂದಿರ್ತದೆ. ನಮ್ಮ ದುರ್ದೈವ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಆಚಾರ ಹಿಡ್ಕೊಂಡ್ಬಿಟ್ಟಿದ್ದೀವಿ ನಾವು, ತತ್ವ ಬಿಟ್ಬಿಟ್ಟಿದ್ದೀವಿ. ಧರ್ಮದಲ್ಲಿ ಮುಖ್ಯವಾದ ಭಾಗ ತತ್ವ. ಒಂದು ಹೇಳಬೇಕು, ಪೂರ್ವಜರ ಮಾತಿದೆ ಒಂದು, ಆಚಾರೋ ಧರ್ಮ ಪಾಲಕ ಅಂತ ಒಂದು ಮಾತಿದೆ. ಈ ಆಚಾರ ಇರೋದೇ ಧರ್ಮ ರಕ್ಷಣೆ ಮಾಡೋದಕ್ಕಿರೋದು ಅಂತ. ಒಂದು ಉದಾಹರಣೆ, ತೆಂಗಿನಕಾಯಿ. ತೆಂಗಿನಕಾಯಿ ಅಂದ್ಕೊಳ್ಳಿ ಕಣ್ಣು ಮುಂಚಿತ್ರ ಏನ್ ಬರುತ್ತೆ? ಕೊಬ್ಬರಿ ಬರೋದೇ ಇಲ್ಲ. ತೆಂಗಿನಕಾಯಿ ಅಂದ್ಕೊಳ್ಳಿ ಮ್ಯಾಲಿನ ಚಿಪ್ಪು, ಮ್ಯಾಲಿನ ನಾರು ಇದೇ ಬರ್ತದೆ. ಕೊಬ್ಬರಿ ಬೇಕಾದ್ರೆ ಏನ್ ಮಾಡ್ಬೇಕು ನಾನು? ಮ್ಯಾಲಿನ ನಾರು ತೆಗಿಬೇಕು, ಚಿಪ್ಪು ಹೊಡಿಬೇಕು, ಆಮೇಲೆ ಹೆರ್ಕೋಬೇಕು ಅಂದ್ರೆ ಕೊಬ್ಬರಿ ಬರುತ್ತೆ ಅಲ್ವಾ? ನನ್ನ ಮನಸ್ಸಲ್ಲಿ ತೆಂಗಿನಕಾಯಿ ಅಂದ್ರೆ ಕೊಬ್ಬರಿ ಬೇಕಾಗಿತ್ತು, ಚಿಪ್ಪು ಬೇಕಾಗಿಲ್ಲ ನಮಗೆ. ಆದ್ರೆ ತಲೆ ಚಿತ್ರ ಬರೋದು ಚಿಪ್ಪಿಂದ ಚಿತ್ರ ಬರೋದು. ಅದಕ್ಕೆ ಹೇಳೋರು ಚಿಪ್ಪು ಆಚಾರ ಇದ್ದಂಗೆ. ಅದ್ರ ಕೆಲಸ ಏನು? ಒಳಗಿನ ಕೊಬ್ಬರಿ ರಕ್ಷಣೆ ಮಾಡೋದಷ್ಟೇನೆ. ಆದ್ರೆ ನಾವು ಚಿಪ್ಪು ಹಿಡ್ಕೊಂಡಿದ್ದೀವಿ, ಆಚಾರ ಬಿಟ್ಟಿದ್ದೀವಿ. ಇದು ನನಗೆ ಚಂದ ತಿಳಿಸಿದವರು ಮಾಸ್ತಿಯವರು. ಅದು ಘಟನೆ ಹೇಳಬೇಕು, ಅದು ಬರೆದಿದ್ದೀನಿ ಅನ್ಸುತ್ತೆ ಅದನ್ನು. ನಾನು ಬೆಂಗಳೂರು ಬಂದು ಹೊಸ್ತರಲ್ಲಿ 72ರಲ್ಲಿ, ಅವಾಗೆಲ್ಲ ಸಾಹಿತ್ಯ ಪರಿಷತ್ತಲ್ಲಿ ಏನು ಲೆಕ್ಚರ್ ಆದರೂ ಕೇಳಬೇಕು ಅಂತ ಹುಚ್ಚು. ನಾನು ಇರೋದು ರಾಜಾಜಿನಗರದಲ್ಲಿ, ತುಂಬ ದೂರ. ಸೈಕಲ್ ತೊಗೊಂಡು ಹೋಗ್ತಾ ಇದ್ದೆ. ಒಂದು ದಿವಸ ನಾನು ಸೈಕಲ್ ಇರಲಿಲ್ಲ, ನಮ್ಮ ಸೈಕಲ್ ಬಾಡಿಗೆ ಸೈಕಲ್ ತೊಗೊಂಡು ಹೋಗೋದು, ನನ್ನ ಗೆಳೆಯನ ಸೈಕಲ್ ಇಸ್ಕೊಂಡ್ಬಿಟ್ಟೆ, ಹೋಗ್ಬರ್ತೀನಿ ಅಂತ ಕೊಟ್ಟ. ಈ ನೀವು ನೆನಪಿದೆಯಲ್ಲ ಗೊತ್ತಿಲ್ಲ, ನೀವೆಲ್ಲ ಭಾಳ ಜನ ಯಂಗ್ಸ್ಟರ್ಸ್. ದೀಪಕ್ಕೊಂದು ಸೀಮೆಎಣ್ಣೆ ಬುಡ್ಡಿ ಹಾಕ್ತಿದ್ವಿ ಮುಂದೆ, ಸೀಮೆಎಣ್ಣೆ ದೀಪ ಅದು. ಅದು ಬೆಳಕೇನು ಕಾಣಿಸ್ತಿರ್ಲಿಲ್ಲ, ಪೊಲೀಸ್ ಹಿಡಿಬಾರದು ಅಂತ ಹಾಕೋದು ಅಷ್ಟೇ ಅದನ್ನು, ಅದಿರೋದು. ಅದು ದೀಪ ಹಾಕ್ಕೊಂಡು ಅದು ಬುಡ್ಡಿ ಸಿಗಿಸ್ಕೊಂಡು ಹೊರಟೆ. ಸರ ಸರ ಹೋದೆ. ಹೋಗೋ ಹೊತ್ತಿಗೆ ಮಾತು ಶುರು ಆಗ್ತದೆ ಅಂತ ಗೊತ್ತಾಯ್ತು, ಲೇಟ್ ಆಗ್ತದೆ ಅಂತ. ಅಲ್ಲಿ ಹೋಗಿ ನೋಡ್ತೀನಿ, ಸೈಕಲಿಗೆ ಕೀಲಿ ಇಲ್ಲ. ನಂದಲ್ಲ ಸೈಕಲು, ನನ್ನ ಗೆಳೆಯನ ಸೈಕಲ್, ಲಾಕೇ ಇಲ್ಲ ಅದಕ್ಕೆ. ಗಾಬರಿ ಆಗ್ಬಿಡ್ತು, ಯಾರು ಕಳ್ತನ ಮಾಡಿದ್ರೆ ಏನು ಮಾಡೋದು? ಏನಾದರೂ ಆಗಲಿ ಲೆಕ್ಚರ್ ಕೇಳಬೇಕಲ್ಲ. ಅಲ್ಲಿ ಸಾಲು ಹಿಡಿದು ಅಶೋಕ ಮರ ಇದೆ ಕಂಪೌಂಡ್ ಗುಂಟ, ಅದ್ರ ಹಿಂದೆ ಇಟ್ಟೆ. ನಂಬಿಕೆ, ಯಾರು ತೊಗೊಂಡು ಹೋಗ್ಲಿಕ್ಕಿಲ್ಲ ಅಂತ ನಂಬಿಕೆಯಿಂದ ಅಲ್ಲಿಟ್ಟೆ. ಅದೊಂದು ಡಿಟ್ಯಾಚಬಲ್ ಪಾರ್ಟ್ ಇದೆಯಲ್ಲ ಬುಡ್ಡಿ, ಅದನ್ನು ತಕ್ಕೊಂಡೆ. ತಗೊಂಡು ಇನ್ನು ಹೋಗ್ತಾ ಇದ್ದೆ, ಮಾಸ್ತಿ ಬಂದು ಕಾರಲ್ಲಿ ಹಿಡಿದ್ರು. ನಾನು ನೋಡಿದ್ರು, ಮೇಷ್ಟ್ರೆ ಬುಡ್ಡಿ ಹುಷಾರು, ಸೈಕಲ್ ಹೋದ್ರೆ ಹೋಗ್ಲಿ ಅಂದ್ರು. ನಾನು ಯಾಕೆ ಹಂಗೆ ಹೇಳಿದ್ ಯಾಕೆ ಸರ್ ಅಂದೆ. ಲ್ಯಾಬಲ್ಲಿ ಲೆಕ್ಚರ್ ಆದ್ಮೇಲೆ, ಲೆಕ್ಚರ್ ಆದ್ಮೇಲೆ ಅಂದ್ರು. ಅವರಷ್ಟು ಹೇಳಿಬಿಟ್ರು, ಲೆಕ್ಚರ್ ತುಂಬ ಅದೇ ವಿಚಾರ ನನಗೆ, ಅದ್ಯಾಕೆ ಹಿಂಗಂದ್ರು ಇವರು ಅಂತ. ಮುಗಿದ ಮೇಲೆ ಬನ್ನಿ ಕೂತ್ಕೋಣ ಅಂತ ಅಲ್ಲಿ ಕಲ್ ಬೆಂಚ್ ಮೇಲೆ ಕೂಡಿಸ್ಕೊಂಡ್ರು. ಮೇಷ್ಟ್ರ ಈ ಬುಡ್ಡಿಗೆ ಎಷ್ಟು ದುಡ್ಡು ಅಂತ ಕೇಳಿದ್ರು. ಆಗಿನ ಕಾಲ 12 ಅಣೆ ಸರ್. ಹೌದಾ? ಸೈಕಲ್ಗೆ ಎಷ್ಟು? 120 ರೂಪಾಯಿ ಸರ್. ಮತ್ತೆ ಅದಕ್ಕೆ ಕೀಲಿನೇ ಇಲ್ಲ, ಅದನ್ನ ಇಟ್ಟಿದ್ದೀರಿ ದೇವರ ಮೇಲೆ ಭಾರ ಹಾಕಿ, ಈ ಬುಡ್ಡಿ ಯಾಕೆ ಹಿಡ್ಕೊಂಡು ಅಡ್ಡಾಡ್ತಿದ್ರಿ? 120 ರೂಪಾಯಿ ಸೈಕಲ್ ಹಂಗೆ ಬಿಟ್ಟಿದ್ದೀರಿ, ಈ 12 ಅಣೆ ಬುಡ್ಡಿ ಯಾಕೆ ಹಿಡ್ಕೊಂಡ್ರಿ? ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗ್ಲಿ ಅಂತ ಅದಕ್ಕೆ ಹೇಳಿದೆ ಅಂದ್ರು. ಅಂತ ಹೇಳ್ಬಿಟ್ಟು ನಂದೇ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರು. ಅವರು ರೆವಿನ್ಯೂ ಕಮಿಷನರ್ ಆಗಿದ್ರು ಮೈಸೂರು ಮಹಾರಾಜರ ಕಾಲದಲ್ಲಿ. ಅಂದ್ರೆ ಮಹಾರಾಜರಿಂದ 4ನೇ ಸ್ಥಾನ, ದೊಡ್ಡ ಸ್ಥಾನ ಅದು. ನಾವೆಲ್ಲ ಬೈತೀವಿ, ದೊಡ್ಡ ದೊಡ್ಡ ಆಫೀಸರ್ಸ್ ಕಾರ್ ತಗೊಂಡು ಹೋದ್ರೆ ಏನ್ ಚೈನಿ ನೋಡ್ರಿ ಇವ್ರದು ಅಂತೀವಿ ನಾವು. ಆಗಿನ ಕಾಲದಲ್ಲಿ ನೋಡ್ಬೇಕು, ಮಾಸ್ತಿಗೋಸ್ಕರ ಒಂದು ಟ್ರೈನ್ ಹೋಗ್ತಾ ಇತ್ತು ಬೆಂಗಳೂರಿಂದ ಮೈಸೂರಿಗೆ, ಒಂದು ಟ್ರೈನ್ ಹೋಗೋದಂತ, 3 ಕಂಪಾರ್ಟ್ಮೆಂಟ್ ಟ್ರೈನ್ ಅದು, ಇವ್ರಿಗೋಸ್ಕರ ಹೋಗೋದು. 5-6 ತಾಸು ಹೋಗೋದು ಅದು, ಅದು ಟ್ರೈನೇ ಹಂಗಿತ್ತು ಅದು. 3 ಕಂಪಾರ್ಟ್ಮೆಂಟ್, ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ಸ್ ಕೂತ್ಕೊಳ್ಳೋದು, ಅವ್ರ ಫೈಲ್ ಇಟ್ಕೊಂಡು ಕೂತ್ಕೊಳ್ಳೋದು. ಹಿಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಮಾಸ್ತಿ ಅವ್ರ ಪರಿವಾರ ಅರಿರ್ಬೇಕು. ನಡುವಿನ ಕಂಪಾರ್ಟ್ಮೆಂಟ್ ದಿವಾನಿ ಆಮ್, ಅದಕ್ಕೂ ಚರ್ಚೆ ಮಾಡೋದು, ಫೈಲ್ ಕ್ಲಿಯರ್ ಮಾಡೋದು, ಅಲ್ಲಿ ಮಾಡೋದು. ಒಂದ್ಸಲ ಹಿಂಗೆ ಹೋಗ್ತಿರ್ಬೇಕಾದ್ರೆ ಮೈಸೂರಿಗೆ ಮಾಸ್ತಿಯವರು ಗುರುಗಳು ಬಂದ್ರಂತೆ, ಅಯ್ಯಂಗಾರ್ ಮಾಸ್ತಿ ಅಂತ. ಅವ್ರು ಭಾರಿ ಅಯ್ಯಂಗಾರು ಗುರುಗಳು ಬಂದ್ಬಿಟ್ಟಿದ್ದಾರೆ, ಭಾರಿ ಮಡಿ ಮನುಷ್ಯ. ಕೂತ್ಕೊಂಡಿದ್ದಾರೆ, ಮಾಸ್ತಿ ಜೊತೆಗೆ ಮಾತಾಡಿದ್ರೆ ಟೈಮ್ ಹೋದದ್ದೆ ಗೊತ್ತಾಗಲ್ಲ. ಟ್ರೈನ್ ಹೋಗ್ತಾ ಇತ್ತು, ಮದ್ದೂರು ದಾಟ್ತು. ಮದ್ದೂರು ತೆಂಗಿನ ತೋಟದ ನಡುವೆ ಹೋಗ್ತದೆ ಟ್ರೈನ್. ಮಾಸ್ತಿ ಕೇಳಿದಂತೆ, ಎಳ್ನೀರು ತಗೋತೀರಾ ಸ್ವಾಮಿ? ಆಗ್ಬಹುದು ಅಂದ್ರು. ಟ್ರೈನ್ ನಿಂತ್ಕೊಂತು, ಇವ್ರಿಗೋಸ್ಕರ ತಾನೆ ಟ್ರೈನ್ ಹೋಗೋದು. ಒಂದು 5-6 ಜನ ಸೇವಕರು ಪಟ ಪಟ ಹಾರ್ಕೊಂಡ್ರು, ಮರ ಹತ್ತಿ ಒಳ್ಳೊಳ್ಳೊಳ್ಳೊಂದಿಷ್ಟು ಕಾಯಿ ತಗೊಂಬಂದ್ರು. ಮತ್ತೆ ಟ್ರೈನ್ ಹೊರಡ್ತು, ಅದನ್ನು ಚೆನ್ನಾಗಿ ಕತ್ತರಿಸಿ ಮಾಸ್ತಿ ಒಯ್ದು ಗುರುಗಳಿಗೆ ಕೊಟ್ಟು, ತಗೊಳ್ಳಿ ಚೆನ್ನಾಗಿದೆ ಅಂತ. ಹಂಗೆ ಕುಡಿಬಾರ್ದಪ್ಪ ಮಾಸ್ತಿ, ಬೆಳ್ಳಿ ಲೋಟದಲ್ಲಿ ಹಾಕೊಂಡು ಕುಡಿಬೇಕು ಅಂದ್ರಂತವ್ರು. ಅಲ್ಲ ಸ್ವಾಮಿ, ನಿಸರ್ಗ ಶುದ್ಧವಾಗಿದೆ ಇದು, ಬೆಳ್ಳಿ ಲೋಟ ಯಾಕೆ? ನಿನಗೆ ಗೊತ್ತಾಗಲ್ಲ, ಧರ್ಮನೇ ಗೊತ್ತಾಗಲ್ಲ ನಿನಗೆ, ಆಫೀಸರ್ ಆಗಿಬಿಟ್ಟಿದ್ದಿ, ಬೆಳ್ಳಿ ಲೋಟದಲ್ಲೇ ಕುಡಿಬೇಕು. ಆಯ್ತು, ಹಾಗೆ ಒಂದು ಬೆಳ್ಳಿ ಲೋಟ ತರಿಸಿದ್ರು. ಈ ಪುರೋಹಿತರು ಎಡಗೆಯಲ್ಲಿ ಚಿಪ್ಪಿಡ್ಕೊಂಡಿದ್ದಾರೆ, ಬೇಕಾದಷ್ಟು ಅವ್ರು ಸ್ವಲ್ಪ ಸ್ವಲ್ಪ ಗ್ಲಾಸಿಗೆ ಹಾಕೊಂಡು ಕುಡಿತಾ ಇದ್ರು ಬೆಳ್ಳಿ ಲೋಟಕ್ಕೆ. ಈ ಮಾತಿನ ಭರಾಟೆ ಅಲ್ಲ, ಅದೊಂದು ಕುಡಿಯೋದು ಮುಗಿದ ತಕ್ಷಣ ಮಾತಿನ ಭರಾಟೆಯಲ್ಲಿ ಪುರೋಹಿತರು ಚಿಪ್ ಹೊರಗೆ ಹೋಗೋ ಬದಲು ಬೆಳ್ಳಿ ಲೋಟ ಹೊರಗೆ ಹೋಗಿದ್ಬಿಟ್ರು. ಒಗದೊಂದು ನಿಮಿಷಕ್ಕೆ ನೆನಪಾಯ್ತು, ಮಾಸ್ತಿ ಮಾಸ್ತಿ ಟ್ರೈನ್ ನಿಲ್ಸ್ರಿ, ಬೆಳ್ಳಿ ಲೋಟ ಹೊರಗೆ ಹೋಗಿದ್ಬಿಟ್ಟಿದ್ದೀನಿ ಅಂದ್ರು. ಅದು ಹೋದ್ರೆ ಹೋಗ್ಲಿ ಚಿಪ್ ಭದ್ರ ಅಂತೀವ್. ನನಗೆ ಹೇಳಿದ್ರು ನೋಡಿ ಪುರೋಹಿತರು, ಧರ್ಮ ಅಂತ ಹೇಳಿದ್ರು. ಧರ್ಮ ಏನ್ ಹೇಳುತ್ತೆ, ಎಷ್ಟು ಸಾಧ್ಯ ಇದೆಯೋ ಶುದ್ಧವಾಗಿಟ್ಕೊಳ್ಳಿ ಅಂತ ಹೇಳುತ್ತೆ. ನಿಸರ್ಗಕ್ಕಿಂತ ಶುದ್ಧವಾಗಿರೋ ಸಿಗತ್ತಾ? ಅದೆಲ್ಲೋ ಕಲ್ತು ಬಿಟ್ಟಿದ್ದಾರೆ, ಕುಡಿಬೇಕಾದ್ರೆ ಬೆಳ್ಳಿ ಲೋಟದಲ್ಲಿ ಕುಡಿಬೇಕು ಅಂತ ಕಲ್ತಿದ್ದಾರೆ. ಇದು ಆಚಾರ, ಇದು

0: रेडियो सारंग 107.8 FM
1: ನಿಮ್ಗೆ ಗೊತ್ತಿದೆ, ಕೇರಳದಲ್ಲಿ ಒಂದು ಆನೆ ಸತ್ತೋಯ್ತು, ನಾಮ ಉದ್ದ ಹಾಕಬೇಕು ಅಡ್ಡ ಹಾಕಬೇಕು ಅಂತ ಜಗಳದಲ್ಲಿ. ಅದು ಮುಖ್ಯ ಅಲ್ಲ, ಆಚಾರ ಇರೋದು ಧರ್ಮದ ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಹೇಳ್ತಾರೆ, ಮುಖ್ಯವಾಗಿ ನಾವು ಮಾಡುವಾಗ, ಯಾವುದೇ ಕ್ರಿಯೆ ಮಾಡುವಾಗ ಅದರ ತತ್ವವನ್ನು ಮರಿಬಾರದು. ಆಚಾರ ಹಿಡ್ಕೊಂಡು ತತ್ವ ಮರೆತು ಬಿಡ್ತೀವಿ. ಈಗ ನಿಮ್ಮ ಪ್ರಶ್ನೆ ಬರೋದು ಯಾವ ಗೊತ್ತಾ, ನಿಮ್ಮ ಮನೆಯಲ್ಲಿ ಮಕ್ಕಳು ಪ್ರಶ್ನೆ ಕೇಳ್ತಾರೆ ನಿಮಗೆ, ಯಾಕೆ ಮಾಡಬೇಕು ಅಂತ ಕೇಳ್ತಾರೆ, ಇದ್ಯಾಕೆ ಮಾಡಬೇಕು ಇದ್ಯಾಕೆ ಮಾಡಬೇಕು ಅಂತಾರೆ. ನಾವು ಗೊತ್ತಿಲ್ಲದೆ ಉಡಾಫೆ ಉತ್ತರ ಕೊಟ್ಟರೆ ಹುಡುಗರು ನಂಬಿಕೆ ಕಳ್ಕೊತಾರೆ. ನಾವು ಸರಿಯಾಗಿ ಗೊತ್ತಿದ್ದನ್ನು ಹೇಳಿದಾಗ, ಈಗಿನ ಮಕ್ಕಳು ಎಷ್ಟು ಒಳ್ಳೆಯವರು ಗೊತ್ತಾ, ಇಫ್ ಯು ಗಿವ್ ದೆಮ್ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ದೇ ವಿಲ್ ಫಾಲೋ ಯು. ಇಫ್ ಯು ಡೋಂಟ್ ಗಿವ್ ದೆಮ್ ಕನ್ವಿನ್ಸಿಂಗ್ ಆನ್ಸರ್ ದೇ ಸೇ ಅಯ್ಯೋ ಎಲ್ಲ ಸೂಪರ್ಸ್ಟಿಷನ್. ಆದ್ದರಿಂದ ಅವರಲ್ಲಿ ನಂಬಿಕೆ ಶ್ರದ್ಧೆ ಬರಬೇಕಾದ್ರೆ ಅದು ಮೂಲ ತತ್ವವನ್ನು ಹೇಳಬೇಕೆ ಹೊರತಾಗಿ ಆಚಾರ ಹೇಳ್ಕೊಂಡು ಹೋಗಬಾರ್ದು. ಈ ಬ್ರಾಹ್ಮಣರಲ್ಲಿ ಊಟ ಮಾಡುವಾಗ ಹಿಂಗೆ ನೀರು ಹಾಕಿ ಚಿತ್ರಾವತಿ ಅಂತ ಇಡ್ತಾರೆ, ಎರಡು ತುತ್ತು ಇಡ್ತಾರೆ ಹೊರಗಡೆ. ಏ ವೇಸ್ಟ್ ಆಫ್ ಫುಡ್, ಅದು ಎರಡು ತುತ್ತು ಯಾಕೆ ಹಾಕ್ತೀರಿ? ತತ್ವ ಹೇಳ್ಕೊಡ್ಬೇಕು ನಾವು ಅವರಿಗೆ. ತತ್ವ ಏನು ಅಂದರೆ, ಮೊದಲಿನ ಕಾಲದಲ್ಲಿ ಡೈನಿಂಗ್ ಟೇಬಲ್ ಇರಲಿಲ್ಲಪ್ಪ ಮಹಾರಾಯ. ನೆಲದ ಮೇಲೆ ಕೂತ್ಕೊಳ್ಳೋರು ಎಲೆಯಲ್ಲಿ ಊಟ ಮಾಡಬೇಕು, ಮುತ್ತುಗದೆಲೆಯನ್ನೋ ಬಾಳೆದೆಲೆಯೋ ಊಟ ಮಾಡಬೇಕು. ಇರುವೆ ಆಗಲಿ ಕ್ರಿಮಿಕೀಟ ಹರಿದು ಬರೋ ಚಾನ್ಸ್ ಇರ್ತದೆ ಒಳಗಡೆ, ಅವು ಬರಬಾರ್ದು ಅಂದ್ರೆ ಏನು ಮಾಡಬೇಕು, ಸುತ್ತು ನೀರು ಹಾಕಬೇಕು. ಪರಿಶೇಂಚಯಾಮಿ ಅಂತ ಒಂದು ಬೌಂಡ್ರಿ ಹಾಕಿದೆ ಅಂತ ನೀರು ಹಾಕಬೇಕು. ಆಮೇಲೆ ಕರುಣೆ ಬೇರೆ, ಎಲ್ಲರೂ ನೀರು ಹಾಕಿದ್ರೆ ಪಾಪ ಏನು ತಿನ್ಬೇಕು, ಅದಕ್ಕೆ ಎರಡದ್ದು ತಿಡಬೇಕು, ಬಲಿಂ ದದ್ಯಾತ್ ಅಂತ ಇಡಬೇಕು. ಈ ತತ್ವ ಹೇಳ್ಕೊಟ್ರೆ ಮಕ್ಕಳಿಗೆ ಅರ್ಥ ಆಗತ್ತೆ ಹೊರತಾಗಿ ಏ ಸುಮ್ಮನೆ ಕುತ್ಕೊಳ್ಳ ಬಾಯಿ ಮುಚ್ಕೊಂಡು ಮಾಡು ನಾ ಮಾಡಲ್ಲ ನೀನು ಮಾಡು, ಅದು ಅಲ್ಲ ಸಂಸ್ಕೃತಿ ಬೆಳೆಸೋ ರೀತಿ ಅಲ್ಲ. ಆದ್ದರಿಂದ ಸಂಸ್ಕೃತಿ ನನ್ನ ಮಕ್ಕಳಿಗೆ ಹೇಳಬೇಕಾದ್ರೆ, ದೇವತಾ ಧರ್ಮ ಮತ ಇದೆಲ್ಲ ಹೇಳಬೇಕಾದ್ರೆ ತತ್ವವನ್ನು ಹೆಚ್ಚು ಒತ್ತು ಕೊಟ್ಟು ಹೇಳಬೇಕೆ ಹೊರತಾಗಿ ಆಚಾರವನ್ನು ಒತ್ತು ಹೇಳುವುದಲ್ಲ. ಮತ್ತು ಸಾಹಿತ್ಯ ಇನ್ನೊಂದು ಎರಡನೇದು, ಮೊದಲೇದು ನಾನು ಹೇಳಿದ್ದು ಮತ ಧರ್ಮಗಳು ಮತ್ತು ಶ್ರುತಿ ಸ್ಮೃತಿ ಪುರಾಣಗಳು ಒಂದಾದರೆ ದೇವಸ್ಥಾನ. ಎರಡನೇದು ಸಾಹಿತ್ಯ. ನಮ್ಮ ಸಂಸ್ಕೃತಿಯ ಮೂಲ ಸ್ರೋತ ಸಾಹಿತ್ಯ. ಅದನ್ನು ದಯವಿಟ್ಟು ಒಂದು ಸಣ್ಣ ಪ್ರಯೋಗ ಮಾಡಬೇಕು, ನಾನು ನಿಮ್ಮಲ್ಲಿ ಅಪೇಕ್ಷೆ ಮಾಡ್ಕೋತೀನಿ. ನನಗೆ ಅದು ಹೇಳಿಕೊಟ್ಟದ್ದು ಮಾಸ್ತಿ ಇವತ್ತೇವರು ಮನೆಗೆ ಪಾಲಿಸ್ತಾ ಇದ್ದೀನಿ ನಾನು, 42-43 ವರ್ಷ ಆಯಿತು. ಅವ್ರಿಗೆ ಮನೆಯಲ್ಲಿ ಏನು ಓದ್ತೀರಾ ಮೇಷ್ಟ್ರೆ ಅನ್ನೋರು, ಓದ್ತೀನಲ್ಲ. ನೀವು ಓದೋದಲ್ರಿ, ಎಲ್ಲರೂ ಸೇರಿ ಓದ್ತೀರಾ ಅಂತ ಕೇಳಿದರು. ದಯವಿಟ್ಟು ನಿಮ್ಮಲ್ಲಿ ಮಾಡಿ, ಅದನ್ನು ನನಗೆ ತುಂಬ ತೃಪ್ತಿ ಕೊಟ್ಟಂಥ ಕೆಲಸ ಅದು. ಬೆಳಗ್ಗೆ ಮನೆ ಹಾಸ್ಟೆಲ್ ಇದ್ದಂಗೆ ಇರ್ತದೆ, ಎಲ್ಲರೂ ಓಡೋಗಿರ್ತದೆ ಕೆಲಸಕ್ಕೆ. ರಾತ್ರಿ ಊಟ ಆದಮೇಲೆ ಒಂದು 15 ನಿಮಿಷ ಕೊಡೋಕ್ಕಾಗಲ್ವ ಎಲ್ಲರೂ ಒಂದು ಕಡೆಗೆ? ಅವ್ರು ಕಲಿಸಿದ್ದು ನನಗೆ, ಒಂದು ಕಡೆ ಕೂತ್ಕೊಳ್ಳಿ, ಯಾವುದಾದ್ರೂ ಒಂದು ಕೃತಿ ಓದಿ ಸಾಹಿತ್ಯದ್ದು, ಎಲ್ಲರೂ ಸರಿಯಾಗಿ ಓದಿ. ನನ್ನ ಕುಮಾರವ್ಯಾಸ ಭಾರತ ಇಷ್ಟ, ನಾನು ದಿನಕ್ಕೊಂದು ಸಂಧಿ ಓದಬೇಕು. ನನ್ನ ತಂದೆ ತಾಯಿ ನನ್ನ ಹೆಂಡತಿ ಎರಡು ಮಕ್ಕಳು ಕೂತ್ಕೋಬೇಕು. ನಾ ಶ್ರೀವನಿತೆ ಅರಸನೆ ಶುರು ಮಾಡಿದರೆ ನನ್ನ ಮಕ್ಕಳು ಸಹಿತ ಜೊತೆಗೆ ಅನ್ಬೇಕೆಲ್ಲರು ಬಾಯಿಗೆ ಬರೋದು. ನಮ್ಮ ತಂದೆ ಪ್ರಶ್ನೆ ಕೇಳೋದು, ತಾಯಿಯ ಪ್ರಶ್ನೆ ಕೇಳೋದು, ಯಾಕಿತ್ತು ಗೊತ್ತಾ? ಅದು ಈ ನಾನು ಹೇಳಿದ್ರೆ ನಮ್ಮ ನಾಂದಿ ಪದ್ಯಗಳೆಲ್ಲ ನಮ್ಮ ಮಕ್ಕಳಿಗೆ ಬಾಯಿಗೆ ಬರ್ತದೆ. ನನ್ನ ಸಮಾಧಾನ ಅಂದ್ರೆ ಕುಮಾರವ್ಯಾಸ ಇನ್ನೊಂದು ತಲೆಮಾರು ಬದುಕೊಂಡ. ಡಿ ವಿ ಜಿ ಅವರ ಕಗ್ಗ ಭಗವದ್ಗೀತೆ ಓದ್ತಿದ್ದೇನ, ಭಾಸಲ ಕುಮಾರವ್ಯಾಸ ಭಾರತ ಓದೋಕ್ಕಾಗಲಿಲ್ಲ, ಬೇಡ ರಾಮಾಯಣ ದರ್ಶನ ಓದೋಣಂತೆ. ಅದಾದಲ್ಲಿ ನಮ್ಮ ಡಿ ವಿ ಜಿ ಕಗ್ಗ ಓದೋದು. ಕಗ್ಗ ದಿನ ಒಂದು ಓದಿದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತಿಗಾದರೂ ನನ್ನ ಮಗ ಇಂಗ್ಲೆಂಡ್ಗೆ ಹೋದ ಎಮ್ ಎಸ್ ಮಾಡೋದಕ್ಕೆ, ಹೋದಾಗ ಅವನು ಹೇಳಿದ, ಅಪ್ಪ ಐ ಆಮ್ ಮಿಸ್ಸಿಂಗ್ ಕಗ್ಗ ಅಂದ. ಐ ಫೀಲ್ ಸೋ ಹ್ಯಾಪಿ, ಐ ಆಮ್ ಮಿಸ್ಸಿಂಗ್ ಅಂದರೆ ಐ ವಾಂಟ್ ಇಟ್ ಅಂದಂಗೆ. ಏನು ಮಾಡಬೇಕು ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯಲ್ಲೇ ಮಾಡಿ ಕಳಿಸ್ಕೊಡು ನನಗೆ, ಅದು ಯಾವುದು ಬೇರೆ ಬೇಡ ಅಂದ. ನಾನೇ ಅವನಿಗೋಸ್ಕರ ಕೂತ್ಕೊಂಡು ಒಂದು 500 ಪದ್ಯ ಕ್ಯಾಸೆಟಲ್ಲಿ ಹಾಕಿ ಕಳಿಸ್ಕೊಟ್ಟೆ ಅವನಿಗೆ. ಇವತ್ತಾದರೂ CD ಹಾಕಿ ಕಾರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಕಾರ್ ಆನ್ ಮಾಡಿದ ತಕ್ಷಣ ಕಗ್ಗ ಶುರು ಆಗ್ತದೆ, ಅವನಿಗೊಂದು 100 ಪದ್ಯ ಬಾಯಿಗೆ ಬರ್ತದೆ. ಈಗ ಅವನ ಮಗಳು ನನ್ನ ಮೊಮ್ಮಗಳಿದ್ದಾಳೆ, ನಾನು ಸಾಯಂಕಾಲ ಕೂತ ತಕ್ಷಣ ಓಡಿ ಬರ್ತದೆ, ಪಾಪ ಹೊತ್ಕೊಂಡ್ಬರುತ್ತೆ ಪುಸ್ತಕ, ಅಜ್ಜ ಓದು ಅಂತಾಳೆ. ಕಗ್ಗ ಹೇಳುತ್ತೆ ಒಂದು 4-5, ನನ್ನ ಸಂತೋಷ ಅಂದರೆ ಗುಂಡಪ್ಪ ಇನ್ನು 2 ತಲೆಮಾರು ಬದುಕೊಂಡ್ರು. ನಮ್ಮ ಮಕ್ಕಳಿಗೆ ಬೈತೀವಲ್ಲ, ಸಂಸ್ಕೃತಿ ಇಲ್ಲ, ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂತ. ದಯವಿಟ್ಟು ಬೈಬೇಡಿ, ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟರು ಅಂತ ನಿಮಗೆ ಸಂಸ್ಕೃತಿ ಬಂತು, ನೀವು ಕೊಟ್ಟರೆ ಮಕ್ಕಳಿಗೆ ಬರುತ್ತೆ, ಇಲ್ದಿರೆ ಬರಲ್ಲ.

ನಿಮ್ಮ ಊರಲ್ಲಿ ನೀವು ಹೋಗ್ತಿರ್ಬೇಕಾದ್ರೆ ನೀವು ಹುಟ್ಟಿದ ಊರು ಬೆಳೆದ ಊರಲ್ಲಿ ಇರ್ತದೆ, ಅಲ್ಲಿ ದೇವಸ್ಥಾನ ಇರ್ತದೆ. ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ನೋಡಿದ್ದೀರಾ? ನೀವು ನಿಮ್ಗೆ ಗೊತ್ತಿಲ್ದಂಗೆ ಹಿಂಗೆ ಮಾಡೋದಲ್ಲಿ ಅಲ್ಲ, ಯಾಕೆ ಬಾಲ್ಯದಲ್ಲಿ ಮಾಡಿ ಮಾಡಿ ಮಾಡಿ ಅಭ್ಯಾಸ ಆದದ್ದು. ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳುದು. ನಾವು ಸಂಸ್ಕೃತಿ ಕಲಿಸ್ಬೇಕಾದ್ರೆ ಆ ಮಕ್ಕಳಿಗೆ ಕಲಿಸ್ಬೇಕು ಸ್ವಾಮಿ, ಬಲ್ತ ಮೇಲೆ ಕಲಿಸೋಕಾಗಲ್ಲ. ಸಣ್ಣಂದಿರ್ತಾ ದೇವ್ರಂದ್ರೇನು ಅಂತ ಹಾಕ್ಬೇಕು, ನಂಬಿಕೆ ಹಾಕ್ಬೇಕು. ದೇವ್ರ ಬಗ್ಗೆ ನಂಬಿಕೆ ಹಾಕೋದಕ್ಕೊಂದು ಕತೆ ಬರ್ತಿದ್ದೆ ನಾನು, ಬಹಳ ಪ್ರಸಿದ್ಧ ಆಯ್ತದು. ಆದ ಘಟನೆ ಗುಜರಾತದ್ದೇ ಅದು. ನಾನು January 1, 2009 ಬರೋಡಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಸಾಯಂಕಾಲ ಒಂದು ಹೋಟೆಲಲ್ಲಿ ಇಳಿಸಿದ್ರು. ನಾನು ನೋಡೋದಕ್ಕೆ ಡಾಕ್ಟರ್ ಶೈಲೇಶ್ ಮೆಹ್ತಾ ಅನ್ನೋರು ಬಂದರು. ಈ ನಮ್ಮ ಕರ್ನಾಟಕದ ದೇವಿ ಶೆಟ್ಟಿ ಹೇಗೆ ಹೃದಯ ತಜ್ಞರು, ಹಾಗೆ ಶೈಲೇಶ್ ಮೆಹ್ತಾ ಗುಜರಾತಲ್ಲಿ ದೊಡ್ಡ ಹೃದಯ ತಜ್ಞ. ಬರೋಡಾದಲ್ಲಿ, ರಾಜ್ಕೋಟದಲ್ಲಿ, ಅಹಮದಾಬಾದಲ್ಲಿ ಹಾಸ್ಪಿಟಲ್ ಇದೆ ಅವ್ರದ್ದು. ಆಗ 69 ವರ್ಷ ಶಿವಗೆ ಮೆಹ್ತಾಗೆ. ಅವನು ದೇವರಾಗ್ಬಿಟ್ಟಿದ್ದಾನೆ. ಜನಕ್ಕೇನು ನಂಬಿಕೆ ಅಂದ್ರೆ ಮೆಹ್ತಾ ಮುಟ್ಟಿದ್ರೆ ಸಾಕು ಆರಾಮಾಗ್ತದೆ ಅಂತ. ಆತ ನನ್ನ ನೋಡಕ್ಕೆ ಬಂದರು. ಇನ್ನು ಊಟಕ್ಕೆ ಟೈಮ್ ಇತ್ತು. ಬಾಲ್ಕನಿಯಲ್ಲಿ ಕೂತು ಮಾತಾಡ್ತಾ ಹೇಳಿದರು, ನನ್ನ ಮನಸ್ಸೊಂದು ಸ್ವಲ್ಪ ಕಳವಳಾಗ್ಬಿಟ್ಟಿದೆ ಇತ್ತೀಚೆಗೆ ಅಂದರು. ಯಾಕೆ ಅಂತ ಕೇಳಿದೆ. December 3 ತಾರೀಕಿಗೆ ನನ್ನ ಆಸ್ಪತ್ರೆಗೆ ಒಂದು ಗಂಡ ಹೆಂಡತಿ ಬಂದರು. ಒಂದು ಪುಟ್ಟ ಹುಡುಗಿನ ಕರ್ಕೊಂಬಂದಿದ್ದಾರೆ, 5.5 ವರ್ಷ ಹುಡುಗಿ. ಆ ಹುಡುಗಿಗೆ ಹೃದಯದ ರೋಗ ಇದೆ. ಇವನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ ಜೂನಿಯರ್ ಡಾಕ್ಟರ್ಸು, ರಿಪೋರ್ಟ್ ಎಕ್ಸ್ಪರ್ಟ್ ಡಾಕ್ಟರ್ ನೋಡಿದ ತಕ್ಷಣ ಗೊತ್ತಾಯ್ತು ಅವನಿಗೆ ಕೇಸ್ ಇಸ್ ಹೋಪ್ಲೆಸ್, ಸರಿ ಇಲ್ಲ. ಯಾಕೆ ಥರ ಮಾಡಿದ್ರಿ ಅಂತ ಕೇಳಿದರು. ಅಪ್ಪ ಅಮ್ಮಗಳೋಗಿ ಶುರು ಮಾಡಿದರು. ನಾವು ಹಳ್ಳಿಯಲ್ಲಿ ಇರೋದು ಸ್ವಾಮಿ, ಡಾಕ್ಟರ್ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತಂತ ಔಷಧಿ ಕೊಟ್ಟರು ಕಮ್ಮಿ ಆಗಲಿಲ್ಲ. ಈಗ ಹೇಳ್ತಾರೆ ಮಗು ಬದುಕಲ್ಲ, ಕರ್ಕೊಂಡು ಹೋಗ್ಬಿಡಿ ಮೆಹ್ತಾ ಕಡೆ ಅಂದರು. ಅದಕ್ಕೆ ಬಂದಿದ್ದೀವಿ. ಮೆಹ್ತಾ ಹೇಳಿದೆ, ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು, ಪರಿಸ್ಥಿತಿ ಸರಿ ಇಲ್ಲ, ಮಗು ಬದುಕೋ ಚಾನ್ಸ್ ಕಮ್ಮಿ, ಎರಡೇ ಹಾದಿ ಇರೋದು, ಒಂದು ತಕ್ಷಣ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಿದರೂ ಮಗು ಬದುಕೊಳಿಯೋ ಚಾನ್ಸ್ ಓನ್ಲಿ 30% ಮಾತ್ರ, 70% ಮಗು ಆಪರೇಷನ್ ಟೇಬಲ್ ಮೇಲೆ ಹೋಗ್ಬಿಡ್ಬೋದು. ಆಪರೇಷನ್ ಮಾಡ್ತಿದ್ರೆ ಏನಾಗುತ್ತೆ, 6 ತಿಂಗಳು ಬದುಕಲ್ಲ, ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗಿದೆ. ಏನು ಮಾಡ್ಬೇಕು, ಏನು ಮಾಡ್ತೀರಿ, ಏನು ಮಾಡ್ತಾರೆ ಪಾಪ ಅಪ್ಪ ಅಮ್ಮ ಹತ್ರ? ನನ್ನ ನಂಬಿಕೆ ಇದೆ ದೇವರಲ್ಲಿ, ಆಪರೇಷನ್ ಮಾಡಿ ಡಾಕ್ಟ್ರೆ, ಅದು 30% ಅವಕಾಶ ಇದೆ ಅಂದ್ರಲ್ಲ ಮಾಡಿಬಿಡಿ. ಅಡ್ಮಿಟ್ ಮಾಡಿದ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಬೇಕಲ್ಲ. 2 ದಿವಸ ಅಮ್ಮ ಮಗು ಜೊತೆಗೆ ಇದ್ದಾಳೆ. ದಿನ ಸಾಯಂಕಾಲ ನೋಡಿ ಎಷ್ಟು ಚಂದ ಇದೆ ಇದು. ದಿನ ಸಾಯಂಕಾಲ ಆ ಮಗುಗೆ ತಾನೇನೋ ಸ್ತೋತ್ರ ಅಂದೋ ಯಾವುದೋ ದೇವ್ರು ನಂಬ್ತಾರಲ್ಲ, ದೇವ್ರು ನಂಬಿಕೊಂಡು ಆಕೆ ಹೇಳಿ ಹಣೆಗೊಂಚೂರು ಕುಂಕುಮ ಹಚ್ಚಿ, ಅಮ್ಮ ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಕಾಪಾಡ್ತಾನೆ ಅಂತ ಹೇಳ್ತಿದ್ರು. 3ನೇ ದಿವಸ ಆಪರೇಷನ್ ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ, ಆಪರೇಷನ್ ಟೇಬಲ್ ಮೇಲೆ ಪಾಪ ಮಲ್ಕೊಂಡಿದೆ 5.5 ವರ್ಷದ ಮಗು. ಸುತ್ತಲೂ ಡಾಕ್ಟರ್ಸ್ ನರ್ಸ್ ನಿಂತಿದ್ದಾರೆ. ಕಡೆಗೆ ಮೆಹ್ತಾ ಹೋದ. ಒಳಗಡೆ ಆ ಗ್ರೀನ್ ಸ್ಟರ್ಲೈಸ್ ಕೋಟು, ಕ್ಯಾಪು, ಮಾಸ್ಕು, ಗ್ಲೌಸ್ ಹಾಕ್ಕೊಂಡು ಒಳಗಡೆ ಹೋದ. ಆ ಮಗು ನೋಡಿದ ತಕ್ಷಣ ಕರಳು ಚುರುಕಂತ. ಪಾಪ ಬದುಕಿದೆ ಈಗ, ಆದರೆ ಆಪರೇಷನ್ ಸಕ್ಸಸ್ ಆಗೋ ಚಾನ್ಸ್ ಎಷ್ಟಿದೆ, 30% ಮಾತ್ರ. ಸತ್ತೇ ಹೋಗ್ಬಿಡುತ್ತೆ ಮಗು ಆಗದೆ, ಸರಿ ಆಗದೆ ಹೋದರೆ. ಅದಕ್ಕೆ ಉತ್ಸಾಹ ತುಂಬೋಣ ಅಂತ ತಲೆ ತಟ್ಟಿ, ಚಿಂತೆ ಮಾಡಬೇಡಮ್ಮ ನೀ ಆರಾಮಾಗ್ತೀಯಾ ಅಂದ. ಆ ಹುಡುಗಿ ತಲೆ ಎತ್ತಿ ನೋಡ್ತು. ಡಾಕ್ಟ್ರೆ ನನ್ನ ಚಿಂತೆ ಇಲ್ಲ, ಒಂದು ಪ್ರಶ್ನೆ ಇದೆ ಅಂದಕ್ಕೆ. ಪ್ರಶ್ನೆನಾ, ಏನು ಪ್ರಶ್ನೆ ನಿಂದು ಅಂತ ಕೇಳ್ದ. ಆಕೆ ಹೇಳಿದ್ದು, ನಮ್ಮ ಡಾಕ್ಟರು ಎಲ್ಲರೂ ಇದಾರಲ್ಲ ಆಸ್ಪತ್ರೆಯಲ್ಲಿ, ಎಲ್ಲರೂ ಹೇಳ್ತಾರೆ ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂತಾರೆ. ಅದನ್ನು ಹೃದಯ ಪೂರ್ತಿ ಹೊರಗೆ ತೆಗೆದುಬಿಡ್ತೀರಾ ಅಂತ ಕೇಳಿದ್ರು. ಇಲ್ಲಮ್ಮ ನೀನು ಗೊತ್ತೇ ಆಗಲ್ಲ, ಚಿಂತೆ ಮಾಡಬೇಡ, ನೀನು ನೋವೇ ಗೊತ್ತಾಗಲ್ಲ ಅಂತ ಡಾಕ್ಟರ್ ಹೇಳಿದ. ನೋವಿನ ಪ್ರಶ್ನೆ ಅಲ್ಲ ಡಾಕ್ಟರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನ್ ಪ್ರಶ್ನೆ? ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ದಿನ ನಮ್ಮಮ್ಮ ಸಾಯಂಕಾಲ ಪೂಜೆ ಮಾಡಿ ಹಣೆಗೆ ಕುಂಕುಮ ಹಚ್ಚುವಾಗ ಹೇಳ್ತಾಳೆ, ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಕಾಪಾಡ್ತಾನೆ ಅಂತಾಳೆ. ಅದಕ್ಕೆ ನೀವು ನನ್ನ ಹೃದಯ ಕೊರೆದಾಗ ಒಳಗಡೆ ಭಗವಂತ ಇದ್ದಾನೆ ನೋಡ್ಬಿಡ್ತೀರಾ ಡಾಕ್ಟ್ರೆ? ನೋಡಿ ನನಗೆ ಆರಾಮಾದ್ಮೇಲೆ ಹ್ಯಾಂಗಿದ್ದಾನೆ ಅಂತ ಹೇಳ್ತೀರಾ ದೇವರು ಅಂತ. ಇವನಿಗೆ ಏನು ಹೇಳಬೇಕು ತೋಚಲಿಲ್ಲ. ಆಯ್ತಾಯ್ತಮ್ಮ ಅಂದ, ಆಪರೇಷನ್ ಶುರು ಮಾಡಿದ. ಇವ್ ನಂಬಲಿಕ್ಕಿಲ್ಲ, ಆತ ನನ್ನ ಮುಂದೆ ಕತೆ ಹೇಳಬೇಕಾದ್ರೆ ಅದನ್ನ ಮಗು ಥರ ಅಳತಾ ಇದ್ದ. ಅವನು ಇಮೋಷನಲ್ ಮನುಷ್ಯ ಅಲ್ಲ, ದಿನಕ್ಕೆ 10 ಹಾರ್ಟ್ ಕತ್ತರಿಸುವಂತ ಮನುಷ್ಯ. ಅವನು ಹೇಳ್ತಿದ್ದ, ನಾನು ಆಪರೇಷನ್ ಶುರು ಮಾಡಿದ್ದೀನಿ, 40 ನಿಮಿಷ ಆದರೂ ಹೃದಯದಲ್ಲಿ ರಕ್ತ ಬರ್ತಾ ಇಲ್ಲ, ಹೃದಯ ಆಕುಂಚನ ಆಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ, ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ, ಏನಾದರೂ ಬರ್ತಾ ಇಲ್ಲ, ಗುದ್ದಾಡಿದ್ರೆ ಬರಲಿಲ್ಲ, ಕೊನೆಗೆ ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಆಗ್ತಾ ಆಗ್ತಾ ಜೀರೋಗೆ ಬಂದ್ಬಿಡ್ತು. ಆಯ್ತು ಮಗು ಹೋಯ್ತು, ಇನ್ನೇನು ಬದುಕಲಿಲ್ಲ, ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಅಂದ್ಬಿಟ್ಟು ಆಯ್ತು ಹೊಲಿಗೆ ಹಾಕಿ ದೇಹ ಕೊಟ್ಬಿಟ್ಟು ತಂದೆ ತಾಯಿಗೆ, ಸಾರಿ ವಿ ಕುಡ್ ನಾಟ್ ಸೇವ್ ಅಂದ. ಅದಂದ್ಮೇಲೆ ತನ್ನ ಕೈ ನೋಡ್ಕೊಂಡ, ಕೈ ಎಲ್ಲ ರಕ್ತ ಆಗಿದೆ. ಅವನ್ ಏನ್ ಅನಿಸ್ತೋ ಗೊತ್ತಿಲ್ಲ, ತಕ್ಷಣ ಮಗು ಧ್ವನಿ ಕೇಳಿಸ್ತಂತ ಅವನಿಗೆ ಕಿವಿಯಲ್ಲಿ. ಆಗ ಮಾತಾಡಿದ್ಲಲ್ಲ, ಡಾಕ್ಟ್ರೆ ನಾನು ಹೃದಯ ಕೊರೆದಾಗ ಒಳಗಡೆ ದೇವರಿದ್ದಾನ ನೋಡ್ಬಿಡ್ತೀರಾ, ಇದ್ರೆ ಅವನು ಹೇಗಿದ್ದಾನೆ ಅಂತ ಹೇಳ್ತೀರಾ ಅಂತ. ಇವನಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಅಲ್ಲೇ ಕೈ ಮುಗಿದ. ಭಗವಂತ ನೀ ಇರೋದೇ ಸತ್ಯ ಆದ್ರೆ ನೀನೇ ಉಳಿಸ್ಕೋ, ನನಗಿರುವಂತ ಜ್ಞಾನ ಕೌಶಲ್ಯದಿಂದ ಮಗುನ ಉಳಿಸೋಕ್ ಸಾಧ್ಯ ಇಲ್ಲ, ನೀನಿದ್ದೀಯಾ ಅಂತ ಅಮ್ಮ ನಂಬ್ಕೊಂಡಿದ್ದಾಳೆ,
ಪರಿವಾರದವ್ರು ನಂಬ್ಕೊಂಡಿದ್ದಾರೆ, ಮಗು ನಂಬ್ಕೊಂಡಿದೆ, ನೀ ಇರೋದಾದ್ರೆ ಮಾರೆ ನೀನೇ ಪಾರ್ ಮಾಡು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡ್ತಾ ಅವನಿಗೆ. ಪಕ್ಕದಲ್ಲಿದ್ದ ನರ್ಸ್ ಹೇಳಿದ, ಕನ್ನಡಕ ತೆಗಿ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಕನ್ನಡಕ ತೆಗೆದು ಅಲ್ಲೇ ಗೌನಿಂದ ಒರೆಸ್ಕೊಂಡ. ಅಷ್ಟರಲ್ಲಿ ಪಕ್ಕದಲ್ಲಿದ್ದಂಥ ಡಾಕ್ಟರ್ ಮೊಳಕೈಯಿಂದ ತಿಂದ್ರಂತೆ ಅವನಿಗೆ, ಡಾಕ್ಟ್ರೆ ರಕ್ತ ಬರ್ತಾ ಇದೆ ಹೃದಯದಲ್ಲಿ ಅಂತ ಹೇಳ್ತಾನೆ. ನನಗೆ ಪವಾಡದಲ್ಲಿ ನಂಬಿಕೆ ಇಲ್ಲ, ಯಾವುದೋ ದೈಹಿಕ ಕ್ರಿಯೆ ಆಗಿರಬೇಕು, ನೋಡೋಣ ಪ್ರಯತ್ನ ಮಾಡೋಣ, ಇನ್ನೊಮ್ಮೆ ಹಾರ್ಟ್ ಲಂಗ್ ಮಷೀನ್ ಹಾಕಿ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡೋಣ ಅಂತೇಳಿ 5 ಜನ ಡಾಕ್ಟರ್ ಮುಂದೆ 4.5 ತಾಸು ಆಪರೇಷನ್ ಮಾಡಿದರು. ಡಾಕ್ಟರ್ ಸಂತೋಷ ಅಂತ ಹೇಳಿದ ಅಂದರೆ ಆಪರೇಷನ್ ಈಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ನಥಿಂಗ್ ವಿಲ್ ಹ್ಯಾಪನ್ ಟು ದ ಚೈಲ್ಡ್, ಮಗು ಚೆನ್ನಾಗಿ ಬದುಕು. ಇಷ್ಟು ಹೇಳಿಬಿಟ್ಟು ಹೇಳಿದ, ನಾನು ಆಕೆ ನೋಡೋಕೆ ಹೋಗಿಲ್ಲ, ಇನ್ನೂ ವಾರ್ಡಲ್ಲಿದ್ದಾಳೆ. ಯಾಕೆ ಹೋಗಿಲ್ಲ ಅಂತ ಕೇಳಿದೆ. ಆತ ಹೇಳಿದ, ಹೋದ ನನ್ನ ಫಜೀತಿ ಇದೆ. ಆ ಹುಡುಗಿ ಕೇಳ್ತಾಳೆ, ದೇವರಿದ್ದ ನಾನು ನೋಡಿದ್ರಾ ಅಂತ. ಏನು ಹೇಳಲಿ ನಾನು, ಇಲ್ಲ ಅಂದರೆ ಆಕೆ ನಂಬಿಕೆ ಹಾಳು ಮಾಡಿದಂಗಾಯ್ತು, ಇದ್ದಾನೆ ಅಂದರೆ ಹೆಂಗೆ ವರ್ಣನೆ ಮಾಡಬೇಕು ಗೊತ್ತಿಲ್ಲ ನನಗೆ. ನಾನು ಹೇಳಿದೆ, ದಯವಿಟ್ಟು ಆ ಮಗುಗೆ ಹೇಳಿ, ಅಮ್ಮ ದೇವರು ನೋಡೋ ಹುಚ್ಚು ಬೇಡ, ದೇವರನ್ನ ಅನುಭವಿಸ್ಬೇಕಾಗ್ತದೆ. ನಾವೆಲ್ಲ ಹಾಗೆ ತಾನೆ, ಓ ಮೈ ಗಾಡ್ ಅಂತೀವಿ ನಾವು ಅಲ್ಲ, ದೇವ್ರನ್ನ ಅನುಭವಿಸಲ್ವಾ? ಎಷ್ಟೋ ಸಲ ಅನುಭವ ಆಗಿದೆ ನಮಗೆ, ದೇವ್ರು ಕಾಣಬೇಕು ಅಂತಿಲ್ಲ, ದೇವ್ರನ್ನ ಅನುಭವಿಸ್ಬೇಕು.

0: You're listening to Radio Sarang, 107.8 FM.
1: ನನಗೆ ಆಶ್ಚರ್ಯ ಆಗೋದು ಗೊತ್ತಾ, 69 ವರ್ಷ ಡಾಕ್ಟರ್ ಬದಲಾದ. ಅವನಿಗೆ ಆಪರೇಷನ್ ಥಿಯೇಟರ್ ದೇವ್ರ ಫೋಟೋ ಹಾಕೊಂಡಿದ್ದಾನೆ. ಎಲ್ಲ ಆಪರೇಷನ್ ಮೊದಲು ಆಪರೇಷನ್ಗಿಂತ ಮೊದಲು ಹೇಳ್ತಾನೆ, ದೇವ್ರೆ ನಾನು ಆಪರೇಷನ್ ಮಾಡೋದು ನಾನು ಇನ್ಸ್ಟ್ರೂಮೆಂಟ್ ಮಾತ್ರ, ಬದುಕಿಸೋದು ನಿನ್ನ ಕೈಯಲ್ಲಿದೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಗೊತ್ತಾ, ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಎಷ್ಟು ಚಂದ ಇದೆ ಅದು. ಔಷಧಂ ಜಾಹ್ನವಿ ತೋಯಂ, ಔಷಧಿ ಅಂದರೆ ಗಂಗೆ ನೀರಿದ್ದ ಹಾಗೆ ಅಂತ ಹೇಳ್ತಾರೆ. ಗಂಗೆ ನೀರೇ ಕುಡಿಸ್ಬಿಡ್ತಾರ, ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ. ಔಷಧಂ ಜಾನ್ ಎರಡೂ ಬರಬೇಕು ನನಗೆ, ಭಗವಂತನ ಕೃಪೆನೂ ಇರಬೇಕು, ಪುರುಷ ಪ್ರಯತ್ನ ಎರಡೂ ಆಗಬೇಕು. ಇದು ಸಂಸ್ಕೃತಿಯ ಮೇಳ ಆಗಿರುವಂಥದ್ದು. ಅದಕ್ಕೆ ಆ ಮಗುವುದಾದ್ಮೇಲೆ ಡಾಕ್ಟರ್ ಬುದ್ಧಿವಂತಾಗಿ ಒಂದು ಫೋಟೋ ಹಾಕ್ಕೊಂಡಿದ್ದಾನೆ. 69 ವರ್ಷದ ಡಾಕ್ಟರಿಗೆ ದೇವರಿದ್ದಾನೆ ಅಂತ ನಂಬಿಕೆ ಕೊಟ್ಟದ್ದು ಆ ಮಗು. ಆ ಮಗು ಕೊಟ್ಟವರು ಯಾರು? ಆ ತಾಯಿ ತಂದೆ ಮನೆಯಲ್ಲಿದ್ದವರು. ನೋಡಿ, ಆ ಮಗುನ ಕಾಪಾಡಿದ್ದದು. ಅದಕ್ಕೆ ನಾ ಹೇಳೋದು, ದಯವಿಟ್ಟು ನಮ್ಮ ಮಕ್ಕಳಿಗೆ ಹೇಳಬೇಕಾದ್ರೆ ಶ್ರದ್ಧೆಯಿಂದ, ಶ್ರದ್ಧೆ ಬಹಳ ಮುಖ್ಯ ಕಲಿಸಬೇಕಾದದ್ದು. ಶ್ರದ್ಧೆನೇ ನಮ್ಮ ಸಂಸ್ಕೃತಿಗೆ ಮೂಲ ಅದು. ಅದರಿಂದ ನಮ್ಮ ಮನೆ ಮಾಡುವಂಥ ಯಾವುದೇ ಕೆಲಸ ಇರಲಿ, ಪೂಜೆ ಪುನಸ್ಕಾರ ಯಾವುದೇ ಮಾಡಿದ್ರು ಕೂಡ ಅದನ್ನು ಶ್ರದ್ಧೆಯಿಂದ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ ಕಲಿಸಿದಾಗ ಚೆನ್ನಾಗಾಗ್ತದೆ. ಈ ಸಾಹಿತ್ಯ ಅಂತ ಹೇಳಿದೆ, ಸಾಹಿತ್ಯದ ನೂರಾರು ವಿಭಾಗಗಳಿದ್ದಾವೆ. ಕಾವ್ಯ, ನಾಟಕ, ಕಾದಂಬರಿ, ಕತೆ ಎಲ್ಲವೂ ಇದ್ದಾವೆ. ಇವೆಲ್ಲವೂ ನಮ್ಮ ಮನಸ್ಸಿಗೆ ಪೋಷಕ ಆಗುವಂಥದ್ದು. ಅದು ನನಗೆ ಹೆಚ್ಚಿಗೆ ಹಿಡಿಸೋದು ಕಾವ್ಯ, ಸಂಗೀತ. ನೋಡಿ, ದಯವಿಟ್ಟು ನೀವು ಕವನ ಹಿಡ್ಕೊಂಡು ಓದಿ, ಅದು ಎಷ್ಟು ಜನ ಕೇಳಿದಿರಿ ಗೊತ್ತಿಲ್ಲ. ಕುವೆಂಪು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ವಿವೇಕಾನಂದರ ಹಾಡೊಂದನ್ನು. ವಿವೇಕಾನಂದರ ಹಾಡು, ವಿವೇಕಾನಂದರ ಒರಿಜಿನಲ್ಗಿಂತ ಚೆನ್ನಾಗಿದೆ ಪುಟ್ಟಪ್ಪನವ್ರ ಟ್ರಾನ್ಸ್ಲೇಷನ್. ಅದು ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ, ಸನ್ಯಾಸಿ ಗೀತೆ ಅಂತ ಕನ್ನಡಕ್ಕೆ ಪುಟ್ಟಪ್ಪನವ್ರು ಮಾಡಿದ್ದಾರೆ. ಏಳು ಮೇಲೆ ಏಳು, ಏಳು ಸಾಧುವೆ ಹಾಡುತಿಯಾಗಿ ಹಾಡನ್ನು, ಎಷ್ಟು ಜನ ಕೇಳಿದಿರಿ ಗೊತ್ತಿಲ್ಲ. ಇದನ್ನು ಕಳಿಸ್ಕೊಡ್ತೀನಿ ಇವರಿಗೆ, ಮಹೇಶ್ವರಿ ಕಳಿಸ್ಕೊಡ್ತೀನಿ, ದಯವಿಟ್ಟು ನೀವು ಸರ್ಕ್ಯುಲೇಟ್ ಮಾಡ್ಕೊಳ್ಳಿ. ಮೈ ರೋಮಾಂಚನ ಆಗಿಬಿಡುತ್ತೆ, ಅದ್ಭುತ ಹಾಡು. ಆದ್ರೆ ಓದಿದ್ರೆ ಅನ್ಸೋದೇ ಇಲ್ಲ, ಅರ್ಥವೇ ಆಗಲ್ಲ ನಮಗದು. ಏಳು ಮೇಲೆ ಏಳು, ಏಳು ಸಾಧುವೆ ಹೇಳು ಹಾಡು ತ್ಯಾಗಿಯ ಚಾಡು ಓದಾಗ ಅನ್ಸಲ್ಲ. ಅದನ್ನು ಪುರುಷೋತ್ಮಾನಂಜಿ ಧ್ವನಿಯಲ್ಲಿ ಹಾಡಿದ್ದು ಕೇಳಿದಾಗ ಮೈ ರೋಮಾಂಚನ ಆಗಿಬಿಡುತ್ತೆ. ಅಂದ್ರೆ ಸಂಗೀತಕ್ಕಿರುವಂತ ಶಕ್ತಿ ಅಂತದ್ದು ಅಂತ. ನಂದೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳಬೇಕು, ಕೆ ಎಸ್ ನರಸಿಂಹಸ್ವಾಮಿ. ಯಾರು ಗೊತ್ತಿಲ್ಲ ಕೆ ಎಸ್ ನರಸಿಂಹಸ್ವಾಮಿ? ಮೈಸೂರು ಮಲ್ಲಿಗೆ ಕವಿ, ಎಲ್ಲ ಮಧುರ ಭಾವನೆಗಳನ್ನು ಹುಟ್ಟಿಸಿದಂತ ಕವಿ ಅದು. ಅವರು ನೋಡಿದ್ರೆ ಕವಿ ಅಂತ ಅನಿಸ್ತಾ ಇರಲಿಲ್ಲ, ಎಷ್ಟು ಜನ ನೋಡಿದ್ರೂ ಗೊತ್ತಿಲ್ಲ. ಯಾವಾಗಲೂ ಅಡಿಕೆ ಹಾಕ್ಕೊಂಡು ದಪ್ಪ ಗಣಕ ಹಿಂಗೆ ಕೂತಿರೋ ಅವ್ರು ಹಿಂಗೆ ಮನೆಯಲ್ಲಿ. ನಾನು ಸಾಕಷ್ಟು ಸಲ ಹೋಗ್ತಿದ್ದೆ ಅವ್ರ ಮನೆಗೆ. ನಾನು ಕಾಲೇಜಿಗೆ ಒಂದು ಪ್ರೋಗ್ರಾಮ್ ಕರೆದೆ, ನಮ್ಮ ಆ್ಯನ್ಯುವಲ್ ಡೇ ಅಂತ ಇರ್ತದಲ್ಲ, ಸರ್ ನೀವೇ ಬರಬೇಕು ಸರ್ ಈ ಸಲ, ಅವ್ರ ಹೆಂಡತಿ ವೆಂಕಮ್ಮ ಇಬ್ಬರು ಬರಬೇಕು, ಬರ್ತೀನಿ ಬರ್ತೀನಿ ಅಂತ ಒಪ್ಕೊಂಡ್ರು. ತುಂಬ ಪ್ರೀತಿಯಿಂದ ಒಪ್ಕೊಂಡ್ರು. ನಾ ಕಾರ್ಡ್ ಪ್ರಿಂಟ್ ಆದ್ಮೇಲೆ ಬರ್ತೀನಿ ಸರ್ ಮತ್ತೆ ನಿಮ್ಮ ಕಡೆಗೆ ಅಂದೆ. ಬನ್ನಿ ಬನ್ನಿ ಯಾವಾಗಾದ್ರೂ ಬನ್ನಿ ಅಂದರು. ಮುಂದೆ 8 ದಿವಸ ಬಿಟ್ಟು ಆ ಕಾರ್ಡ್ ಪ್ರಿಂಟ್ ಆಗುತ್ತಲ್ಲ ಇನ್ವಿಟೇಷನ್ ಕಾರ್ಡ್, ಪರ್ಸ್ನಲಿ ಕೊಡೋಣ ಅಂತ ಹೋದೆ. ನಾನೇನು ಮಾಡಿದೆ, ಹೆಂಗೂ ಹೋಗ್ತೀನಿ, ಅವ್ರು ಹಿತವಾಗಿರೋ ಹಾಗೆ. ನಮ್ಮಲ್ಲಿ ಸುಮಾ ಅಂತ ಒಂದು ಹುಡುಗಿ, ತುಂಬ ಚೆಂದ ಹಾಡ್ತೀನಿ, ಅದ್ಭುತ ಹಾಡ್ಗಾರ್ತಿ. ಆಕೆ ಹೇಳಿದೆ, ಕೆ ಎಸ್ ನದ್ ಯಾವ್ದಾರು ಒಂದು ಹಾಡು ರೆಡಿ ಮಾಡ್ಕೊಮ್ಮ, ಹಾಡು ಅವ್ರ ಮುಂದೆ ಹಾಡೋದಂತೆ. ಆಕೆಗೊಂದು ಅವಕಾಶ ಅಲ್ವಾ, ಕವಿ ಮುಂದೆ ಹಾಡೋ ಅವಕಾಶ ಎಷ್ಟು ದಿನ ಸಿಗ್ತದೆ ಅವ್ರ ಕವಿನ. ನೀ ರೆಡಿಯಾಗಿ ಬಂದ್ಬಿಡು ಅಂದೆ. ಆಯ್ತು ಅಂದು. ಪಾಪ ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ ಅಂತ ಅದ್ಭುತವಾದ ಹಾಡು ಸ್ವಾಮಿ, ಅದ್ರ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾನು ಹಾಡು. ಆಕೆ ಹಾಡಿದ್ದನ್ನು ಅದ್ಭುತ ಹಾಡು, ಅದನ್ನು ಹಾಡಿದ್ದನ್ನು ತಗೊಂಡು ಆಕೆ ಕರ್ಕೊಂಡು ಹೋದೆ ಹುಡುಗಿನ. ವಿಚಿತ್ರ ಆಗ್ಬಿಡ್ತು, ನಮ್ಮ ಮನೆಗೆ ಹೋದ್ರೆ ಆ್ಯಸ್ ಯೂಶಲ್ ಕಾಟ್ ಮೇಲೆ ಕೂತಿದ್ರು, ಹಿಂಗೆ ಬಾಗಿಲ ನೋಡ್ತಾ ಕೂತಿದ್ರು. ನಾವೊಳಗೆ ಹೋಗ್ತಾ ನಮಸ್ಕಾರ ಸರ್ ಅಂದೆ. ಏನಾಯ್ತು ಏನೋ ಅವರಿಗೆ, ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಹಿಂಗೆ ಕೂತಿದ್ರು ನನ್ನ ಕಡೆ ಮುಖ ಮಾಡಿ, ಗರ್ಕಂತ ತಿರ್ಕೊಂಬಿಟ್ರು 180 ಡಿಗ್ರಿ ಆ ಕಡೆ ಮುಖ ಮಾಡಿ ಕೂತ್ಕೊಂಬಿಟ್ರು. ನಾನು ನೋಡಲಿಲ್ಲ ಅನ್ಕೊಂಡು ನಮಸ್ಕಾರ ಸರ್ ಅಂದೆ. ನನ್ನ ಹತ್ರ ಮಾತಾಡ್ತಾ ಇಲ್ಲ, ವೆಂಕಮ್ಮ ಬಂದರು, ಹೇಳೋ ನಮಸ್ಕಾರ ಚಮತ್ಕಾರ ಏನೂ ಬೇಕಾಗಿಲ್ಲ ಅಂತ ಹೇಳು ಅಂದರು. ಅವ್ರು ಹೇಳ್ತಾ ನನಗೆ ಹೇಳು ಅಂತ. ಯಾಕ್ರಿ ಏನಾಯ್ತು ನಿಮಗೆ ಅಂತ ವೆಂಕಮ್ಮ ಕೇಳಿದರು. ಏನಿಲ್ಲ, ಬರೋಲ್ಲ ಅಂತ ಹೇಳ್ಬಿಡು. ಅಲ್ಲ ಸರ್, ನೀವು ಬರ್ತೀನಿ ಅಂತ ಒಪ್ಕೊಂಡಿದ್ದೀರಿ, ಕಾರ್ಡ್ ಪ್ರಿಂಟ್ ಮಾಡ್ಕೊಂಬಂದಿದ್ದೀನಿ. ಹೌದು, ಹರಿದು ಹಾಕಿ ಅಂದರು. ಒಳ್ಳೆ ಪರಿಸ್ಥಿತಿ ಬಂತಪ್ಪ ನಂದಿದ್ರು. ಕಾರ್ಡ್ ಪ್ರಿಂಟ್ ಮಾಡಿದ್ದೀನಿ, ಎಲ್ಲರೂ ಹೇಳಿದ್ದೀನಿ ಕೆ ಎಸ್ ನರಸಿಂಹಸ್ವಾಮಿ ಸ್ವಾಮಿ ಬರ್ತಾರೆ ಅಂತ, ಹರಿದು ಹಾಕು ಅಂದರು. ಅಲ್ಲ ಸರ್ ಏನು ತಪ್ಪಾಯ್ತು? ಏನು ತಪ್ಪಿಲ್ಲ, ಏನಿಲ್ಲ, ಬರೋಲ್ಲ ಅಂದ್ರೆ ಬರೋಲ್ಲ ಅಷ್ಟೇ ಅಂದರು. ನಾನೇನು ಮಾಡಲಿ ಅಂದ್ರೆ, ಬರೋಲ್ಲ ಅಂತ ಎತ್ಕೊಂಡು ಹೋಗಕ್ಕಾಗತ್ತೆ ಸರ್ ನಿಮ್ಮನ್ನ, ಬಿಡಿ ಮತ್ತೇನು ಮಾಡೋದು. ಆ ಹುಡುಗಿ ಬಂದಿದ್ದಾಳೆ ನಮ್ಮ ಸ್ಟೂಡೆಂಟ್ ಒಬ್ಬಳು, ನಿಮ್ಮ ಹಾಡು ಹೇಳ್ತಾ ಅಂತ. ಏನು ಬೇಕಾಗಿಲ್ಲ ಅಂದರು. ನನಗೂ ರೇಗ್ ಹೋಗ್ಬಿಡ್ತು, ನಿಮಗೆ ಬೇಡ ಸ್ವಾಮಿ, ನನಗೆ ಬೇಕಲ್ಲ, ಕರ್ಕೊಂಬಂದಿದ್ದು ಹುಡುಗಿ ಹಂಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ನೀವು ಕೂತ್ಕು ಕೇಳಿಬೇಕಾರೆ ಬಿಡಿ, ನೀ ಹಾಡಮ್ಮ ಹುಡುಗಿ ಅಂದೆ. ಆ ಹುಡುಗಿ ಗಾಬರೋ ಗಾಬರಿ, ಕವಿ ಹಾಡು ಬೇಡ ಅಂತಾರೆ, ಪ್ರಿನ್ಸಿಪಾಲ್ ಹಾಡು ಅಂತಾರೆ, ಏನು ಮಾಡ್ಬೇಕು ಅದು ಹುಡುಗಿ. ವೆಂಕಮ್ಮ ನೀ ಹಾಡಮ್ಮ ಹಾಡಮ್ಮ ಅಂದರು. ಆ ಪಾಪ ತಂಬ ಶ್ರುತಿ ಇಟ್ಕೊಂಡು ಹಾಡಿದ ಹುಡುಗಿ, ತುಂಬ ಚೆಂದ ಹಾಡಿದ್ಲು. ಇರೋದೇ 3-4 ನಿಮಿಷದ ಹಾಡದು, ತಮಾಷೆ ಹೇಳ್ತೀನಿ ಹೆಂಗಿತ್ತು ಅಂತ. ಆ ಕಡೆ ಬೆನ್ ಮಾಡಿ, ನಮ್ಮ ಕಡೆ ಬೆನ್ ಮಾಡಿ ಕೂತಿದ್ರಲ್ಲ ಹೆಂಗೆ ಗೋಡೆ ಕಡೆ ಮುಖ ಮಾಡಿಕೊಂಡ್ರು ನರಸಿಂಹಸ್ವಾಮಿ. ಈ 4 ನಿಮಿಷದ ಹಾಡು ಮುಗಿಯೋದ್ರೊಳಗೆ ಉಡುಪಿ ಕೃಷ್ಣ ತಿರುಗಿದ ಅಂತ ಹೇಳ್ತಾರಲ್ಲ, ಆ ಪೂರ್ತಿ ಹಿಂಗೆ ತಿರ್ಕೊಂಡು ಆ ಹುಡುಗಿನೇ ನೋಡ್ತಾ ಇದ್ರು, ಕಣ್ಣಲ್ಲಿ ಗಳಗಳ ನೀರು. ಹಾಡು ಮುಗಿದ್ಮೇಲೆ, ಮೇಷ್ಟ್ರೇ ನಿಮ್ಮ ಕಾಲೇಜಿಗೆ ಬಂದಾಗ ಇನ್ನೂ ಮಾಡಿಸ್ಬೇಕು ಇದನ್ನ ಅಂದ್ರು. ಅಂದ್ರೆ ಕಾಲೇಜಿಗೆ ಬರೋದು ಖಾತ್ರಿ ಆಯ್ತು, ಹಾಡಿಸೋದು ಖಾತ್ರಿ ಆಯ್ತು. ನಾ ಇದನ್ನು ಬರೆದಿದ್ದೀನಿ ಯಾಕಂದ್ರೆ ನನ್ನ ಮನಸ್ಸು ನನ್ನ ಮಾತಿಗೆ ಒಪ್ಪಲಾರದಂತ ಹೃದಯ 3 ನಿಮಿಷ ಸಂಗೀತಕ್ಕೊಳಬಿಟ್ಟಿತ್ತು. ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡು ತಾವು ಕೇಳಿದ್ದೀರಿ, ಅದ್ಭುತವಾದ ಹಾಡು. ಅದು ಹಾಡು ಕೇಳಿದಾಗ ಚಂದ ಕದ್ಯ ಓದಿ ಅಷ್ಟು ಅನ್ಸಲ್ಲ ನಿಮಗೆ. ಇಳಿದು ಬಾ ತಾಯಿ ಇಳಿದು ಬಾ ಬೇಂದ್ರೆ ಹಾಡು, ಗಂಗಾವತರಣ ಹಾಡು ನಮ್ಮ ಪಿ ಕಾಳಿಂಗರಾವ್ ಹಾಡಿದ್ದು ಕೇಳಬೇಕು. ಪಿ ಬಿ ಶ್ರೀನಿವಾಸು ಹಾಡಿದ್ದಾರೆ, ಬಟ್ ಪಿ ಕಾಳಿಂಗರಾವ್ ಮೊದಲಿಂದು ಆ ಪೂರ್ತಿ ಭಾವ ಎತ್ತಿಕೊಡುವಂಗೆ ಹಾಡಿದ್ದು. ಮೈ ಡೌರ್ ಹೇಳಲ್ವಾ? ಯಾಕಂದ್ರೆ ಸಂಗೀತಕ್ಕೆ ಇರುವಂತಹ ಶಕ್ತಿ ಸಂಸ್ಕೃತಿಯನ್ನು ಪುಟ ಮಾಡುತ್ತದೆ ಒಳಗಿಂದ. ಅದು ಬಹಳ ಮುಖ್ಯವಾಗಿರುವಂಥದ್ದು.

ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿ ಹೊತ್ತು ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ್. ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನಂತೂ ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ತೆರವು ಆರಂಭ. ರಸ್ತೆ ನಿರ್ಮಾಣಕ್ಕೆ ಆಗಿದ್ದು ಬೃಹತ್ ಕಂದಕ ಸೃಷ್ಟಿ. 20 ಅಡಿ ಎತ್ತರದಿಂದ ಕುಸಿಯುವ ಮಣ್ಣು, ಗುಡ್ಡ, ತೋಟ, ನಿವಾಸಿಗಳಿಗೆ ಕಂದಕ ಸಂಕಷ್ಟ. ಇದು ಮರಳಿಯ ವಿಚಾರ. ವೆಲ್ನೋಕ್ ಆಸ್ಪತ್ರೆಯಲ್ಲಿ ವಿವಿಧ ಕಾಮಗಾರಿ ಪರಿಶೀಲನೆ. ಸಂಸದರು ಶಾಸಕರಿಂದ PM ಅಭಿಮ್ ಯೋಜನೆ ಪರಿಶೀಲನೆ. ಪಚ್ಚನಡಿಯಲ್ಲಿ ತ್ಯಾಜ್ಯದಿಂದ ತಿಂಗಳಲ್ಲಿ 10,000 ಲೀಟರ್ ಇಂಧನ ತಯಾರಿ. 400,000 ಟನ್ ಪಾರಂಪರಿಕ ತ್ಯಾಜ್ಯ ಸಂಸ್ಕರಣೆ ಪ್ರಗತಿ. ಪ್ಲಾಸ್ಟಿಕ್ನಿಂದ ಪೈರೋಲಿಸಿಸ್ ಆಯಿಲ್. ಇಂದು ವಿವಿಧೆಡೆ ವಿದ್ಯುತ್ ವ್ಯತ್ಯಯ. ಬನ್ನಿ ಈಗ ಸುದ್ದಿಗಳ ವಿವರ. ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ತೆರವು ಆರಂಭಗೊಂಡಿದೆ. ಮುಖ್ಯಮಂತ್ರಿ ಸೂಚನೆಗೆ ಜಿಲ್ಲಾಡಳಿತ ಸ್ಪಂದನೆ. ಪಾಲಿಕೆ ಕಾರ್ಯಾಚರಣೆ. ಯಾವುದೇ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಅವಕಾಶ ನೀಡಬಾರದು ಎಂಬ CM DK ಶಿವಕುಮಾರ್ ಅವರ ಸ್ಪಷ್ಟ ಸೂಚನೆ. ಜಿಲ್ಲಾಡಳಿತ ಎಲ್ಲ ಫ್ಲೆಕ್ಸ್ ಬ್ಯಾನರ್ ತೆರವಿಗೆ ಆದೇಶ ನೀಡಿದ ಬೆನ್ನಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗುರುವಾರ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ನಗರದಲ್ಲಿ ಕಂಡಲ್ಲಿ ಫ್ಲೆಕ್ಸ್ ಹಾಕುವುದು ಜನರಿಗೆ ಅಪಾಯವಾಗುವ ಸಾಧ್ಯತೆ ಇದ್ದರೂ ನಿರ್ಲಕ್ಷ್ಯ ವಹಿಸಲಾಗ್ತಾ ಇತ್ತು. ಕಳೆದ ಕೆಲವು ತಿಂಗಳುಗಳಿಂದ ಹೊಸ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುವ ಫ್ಲೆಕ್ಸ್ಗಳು ನಗರ ಮತ್ತು ಹೊರವಲಯದಲ್ಲಿ ವಿಪರೀತವಾಗಿತ್ತು. ಇದೀಗ ಮುಂಗಾರು ಆರಂಭವಾಗಿದ್ದು ಗಾಳಿ ಮಳೆಗೆ ಫ್ಲೆಕ್ಸ್ ಉರುಳಿಬಿದ್ದು ಅಪಾಯ ಸಂದರ್ಭ ಎದುರಾಗುವ ಸಾಧ್ಯತೆಗಳಿವೆ. ನಗರದ ಪಡೀಲ್, ಪಂಪೇಲ್, ಕಣ್ಣೂರು, ಜಪ್ಪಿನಮಗುರು ಸೇರಿದಂತೆ ವಿವಿಧೆಡೆ ಅಳವಡಿಸುವ ಫ್ಲೆಕ್ಸ್ಗಳನ್ನು ತೆರವು ಮಾಡಲಾಗಿದೆ ಎಂದು ವರದಿ ಹೇಳಿದೆ. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಅನ್ನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಯ ವತಿಯಿಂದ ತೆರವುಗೊಳಿಸಬೇಕಾಗುತ್ತೆ ಹಾಗೂ ಅನಧಿಕೃತ ಜಾಹೀರಾತುಗಳನ್ನು ಅಳವಡಿಸುವುದರ ಮೇಲೆ ದಂಡ ಮತ್ತು ಶಿಕ್ಷೆ ವಿಧಿಸಬಹುದು. ಯಾವುದೇ ರೀತಿಯ ನಿರ್ಲಕ್ಷ್ಯ ವಿಳಂಬ ಕಂಡುಬಂದಲ್ಲಿ ಅಥವಾ ಅಪಘಾತ ಅವಘಡ ಸಂಭವಿಸಿದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆಗಾರರ. ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅಡಿ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲ್ಲಿ ಎಚ್ಚರಿಕೆ ನೀಡಲಾಗಿದೆ. ರಸ್ತೆ ನಿರ್ಮಾಣಕ್ಕೆ ಅಗೆದು ಬೃಹತ್ ಕಂದಕ ಸೃಷ್ಟಿ. 20 ಅಡಿ ಎತ್ತರದಿಂದ ಕುಸಿಯುವ ಮಣ್ಣು, ಗುಡ್ಡ, ತೋಟ, ನಿವಾಸಿಗಳಿಗೆ ಕಂದಕ ಸಂಕಷ್ಟ. ನಾಗೂರಿ ಪಂಪ್ ಹೌಸ್ನಿಂದ ಮರಳಿ ಸಂಪರ್ಕಿಸಲು ನಾಗೂರಿ ಗುಡ್ಡ ತೋಟ ಪ್ರದೇಶದಲ್ಲಿ ಸುಮಾರು 20 ಅಡಿ ಆಳ ಅಗೆದು ರಸ್ತೆ ನಿರ್ಮಿಸಲಾಗಿದ್ದು ಅಪಾಯದ ಸುಳಿಯಲ್ಲಿ ಸಿಲುಕಿದಂತಾಗಿದೆ. ಅನೇಕ ಮಕ್ಕಳು ಈ ರಸ್ತೆ ಬಳಸಿಕೊಂಡು ಶಾಲೆಗೆ ತೆರಳುತ್ತಿದ್ದು ಅಪಾಯದ ತೂಗುಗತ್ತಿ ಎದುರಿಸ್ತಾ ಇದ್ದಾರೆ. ಪಚ್ಚನಡಿಯ ತ್ಯಾಜ್ಯದಿಂದ ತಿಂಗಳಲ್ಲಿ 10,000 ಲೀಟರ್ ಇಂಧನ ತಯಾರಿ. 900,000 ಟನ್ ಪಾರಂಪರಿಕ ತ್ಯಾಜ್ಯ ಸಂಸ್ಕರಣೆ ಪ್ರಗತಿ. ಪ್ಲಾಸ್ಟಿಕ್ನಿಂದ ಪೈರೋಲಿಸಿಸ್ ಆಯಿಲ್. ಕಳೆದ ಹಲವು ವರ್ಷಗಳಿಂದ ಪಚ್ಚನಡಿಯಲ್ಲಿ ರಾಶಿಯಾಕಲಾದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಇಂಧನವಾಗಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಪಚ್ಚನಡಿಯಲ್ಲಿ ತ್ಯಾಜ್ಯದಿಂದ ಇಂಧನ ಉತ್ಪಾದಿಸುವ ಘಟಕವು ಸ್ಥಾಪಿಸಲಾಗಿದ್ದು ರಾಜ್ಯದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದೇ ಮೊದಲು ಕಳೆದ 1 ತಿಂಗಳಿನಿಂದ ಘಟಕ ಕಾರ್ಯನಿರ್ವಹಿಸುತ್ತಿದ್ದು ಪ್ಲಾಸ್ಟಿಕ್ ತ್ಯಾಜ್ಯ ಸಂಸ್ಕರಣೆ ಮಾಡುವ ಮೂಲಕ ಈವರೆಗೆ ಸುಮಾರು 10,000 ಲೀಟರ್ ಪೈರೋಲಿಸಿಸ್ ತೈಲವನ್ನು ಉತ್ಪಾದಿಸುವಲ್ಲಿ ಯಶಸ್ವಿಯಾಗಿದೆ. ಬೆಂಗಳೂರು ಮೂಲದ ARV ಎನ್ವೈರನ್ಮೆಂಟ್ ಕಿಲೋಮೀಟರ್ ಸಂಸ್ಥೆಯು ಕುಡ್ಲಾ ಗ್ರೀನ್ ವೇವ್ ಸಹಯೋಗದೊಂದಿಗೆ ಈ ಘಟಕವನ್ನು ಸ್ಥಾಪಿಸಿದ್ದು ಮಹಾನಗರ ಪಾಲಿಕೆ ಸಹಕಾರದಲ್ಲಿ ಇದನ್ನು ಆರಂಭಿಸಲಾಗಿದೆ. ಪಚ್ಚನಾಡಿ ಲ್ಯಾಂಡ್ಫಿಲ್

ಎಂದಿದೆ ಸುದ್ದಿ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ವಿವಿಧ ಕಾಮಗಾರಿ. ಪ್ರಧಾನಮಂತ್ರಿ ಅಭಿಮ್ ಯೋಜನೆಯನ್ನು ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಶಾಸಕ ವೇದವಸ್ ಕಾಮತ್ ಅವರು ಗುರುವಾರ ಪರಿಶೀಲನೆ ನಡೆಸಿದ್ದಾರೆ. ಕೊಲ್ಲಿ ಸಂಘರ್ಷ ತೀವ್ರ. ಹೊರ್ಮೂಜ್ ಬಂದ್. ಇರಾನ್ ಸೇನಾ ಮೇಲೆ ಅಮೆರಿಕದ ದಾಳಿ. ಜಾರ್ಡನ್ ಕುವೈತ್ ಮೇಲೆ ಇರಾನ್ ಪ್ರತಿ ದಾಳಿ ಎಂದಿದೆ ವರದಿ. ಕದನ ವಿರಾಮದ ಬಳಿಕ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧ ಮತ್ತು ಉದ್ವಿಗ್ನತೆ ತಿರುಗಿದ್ದು ಗುರುವಾರ ಕೂಡ ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ದು ಯಾವುದೇ ತೈಲ ಟ್ಯಾಂಕರ್ ಹಾಗೂ ವಾಣಿಜ್ಯ ನೌಕೆಗಳು ದಾಟಲು ಪ್ರಯತ್ನಿಸಿದರೆ ದಾಳಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದೆ. ಫುಟ್ಬಾಲ್ ಕಿಕ್ಕಲ್ಲಿ ಮುಳುಗಿದ ಮೆಕ್ಸಿಕೋ. ಮೆಕ್ಸಿಕೋ ನಗರದ ರಸ್ತೆಗಳಲ್ಲಿ ತುಂಬಿದ ಕಾಲ್ ಚೆಂಡು ಹಬ್ಬದ ಸಂಭ್ರಮ. ಕೆನಡಾ, ಮೆಕ್ಸಿಕೋ, ಅಮೆರಿಕದ ಹಲವು ನಗರಗಳಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆ. ತಾರೆಯರನ್ನು ಕಣ್ತುಂಬಿಕೊಳ್ಳಲು ಮೈದಾನದ ಬಳಿ ಅಭಿಮಾನಿಗಳ ದಂಡು. ಉದ್ಘಾಟನಾ ಸಮಾರಂಭ ಪ್ರಸರಕ್ಕೆ ಬೃಹತ್ ಪರದೆಗಳ ಅಳವಡಿಕೆ ಇತ್ತು ಮತ್ತು ಮೆಕ್ಸಿಕೋ ನಿನ್ನೆ ಗೆದ್ದಿದೆ. ಕೆನಡಾ ಬೋಸ್ನಿಯಾ ನಡುವಿನ ಪಂದ್ಯ ಹೆರ್ಜಿಗೋವಿನದಲ್ಲಿ ನಡೆಯುತ್ತಿದೆ. ಅಮೆರಿಕ ಪರಗ್ವೆ ನಡುವಿನ ಪಂದ್ಯ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಈ ಬಾರಿ ಸ್ಪೇನ್ ಒಂದು ಪ್ರಶಸ್ತಿ ಗೆಲ್ಲಲಿದೆ ಎಂದು ಎಐ ಭವಿಷ್ಯ ನುಡಿದಿದೆ. ಅಮೆರಿಕದಲ್ಲಿ ಬಸ್ಗಳ ವಿಶೇಷ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಫಿಫಾ ವಿಶ್ವಕಪ್ ವೀಕ್ಷಕರ ಎಚ್ಚರ. ಉಚಿತ ಆ್ಯಪ್ಗಳ ಬೆನ್ನತ್ತಿ ಹಣ ಕಳೆದುಕೊಳ್ಳಬೇಡಿ ಎಂದು ವರದಿಯೊಂದು ಹೇಳಿದೆ. ಎ ತಂಡಗಳ ತ್ರಿಕೋಣ ಸರಣಿ. ಅಫ್ಘಾನ್ ವಿರುದ್ಧ ಪಂದ್ಯಕ್ಕೆ ಮಳೆ ಅಡ್ಡಿ, ಭಾರತಕ್ಕೆ ಸೋಲು. ಎ ತಂಡಗಳ ತ್ರಿಕೋಣ ಸರಣಿಯ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಉತ್ತಮ ಪ್ರದರ್ಶನ ನೀಡಿಯೂ ಭಾರತ 4 ರನ್ಗಳ ಸೋಲನ್ನು ಅನುಭವಿಸಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಕುಸಿದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವೇಳೆ ಭಾರತ 49 ಓವರ್ನಲ್ಲಿ 9 ವಿಕೆಟ್ಗೆ 349 ರನ್ ಪೇರಿಸಿತ್ತು. ಅದರಲ್ಲಿ ಗುರಿ ಬೆನ್ನತ್ತಿದ ಅಫ್ಘಾನಿಸ್ತಾನ 25.5 ಓವರ್ನಲ್ಲಿ 2 ವಿಕೆಟ್ ನಷ್ಟಕ್ಕೆ 177 ರನ್ ಗಳಿಸಿದಾಗ ಪಂದ್ಯಕ್ಕೆ ಮಳೆ ಅಡ್ಡಪಡಿಸಿತು. ಡಿಎಲ್ಎಸ್ ನಿಯಮವನ್ನು ಆಧರಿಸಿ ಅಫ್ಘಾನ್ ತಂಡವನ್ನು ವಿಜೇತ ಎಂದು ಘೋಷಿಸಲಾಯಿತು. ಭಾರತದ ಬ್ಯಾಟಿಂಗ್ ಅಬ್ಬರ ಉತ್ತಮವಿತ್ತು ಎಂದು ಇಲ್ಲಿ ನಾವು ನೋಡಬಹುದು. ಸೂರ್ಯವಂಶಿ 44 ರನ್ನನ್ನು ಗಳಿಸಿದರೆ ಪ್ರಭ್ ಸಿಮ್ರಾನ್ 84 ರನ್ನನ್ನು ಗಳಿಸಿದರು. ಎರಡನೇ ಇನ್ನಿಂಗ್ಸ್ನಲ್ಲಿ ಅಫ್ಘಾನಿಸ್ತಾನ ಪರ ನಾಯಕ ಇಮ್ರಾನ್ ಮೀರ್ 75 ಮತ್ತು ಬಶೀರ್ ಶಾ 51 ರನ್ನನ್ನು ಗಳಿಸಿದರು. ಈ ನಡುವೆ ಆಸೀಸ್ ವಿರುದ್ಧ ಮೊದಲ ಬಾರಿಗೆ ಏಕದಿನ ಸರಣಿ ಗೆದ್ದ ಬಾಂಗ್ಲಾದೇಶ ಎಂದಿದೆ ಇನ್ನೊಂದು ಸುದ್ದಿ. ಸತತ 2 ಸೋಲನ್ನು ಆಸ್ಟ್ರೇಲಿಯಾ ಈಗ ಕಂಡಿದೆ. ಭಾರತ ಏಕದಿನ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲೇ ಉಳಿದಿದೆ. ವಾರ್ಷಿಕ ನವೀಕರಣದ ಬಳಿಕವೂ ಐಸಿಸಿ ಏಕದಿನ ರ್ಯಾಂಕಿಂಗ್ನಲ್ಲಿ ಭಾರತ 1 ಅಂಕ ಕುಸಿತ ಕಂಡರೂ ಕೂಡ 118 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲೇ ಇದೆ. ಎರಡನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಇದ್ದು 102 ಅಂಕಗಳೊಂದಿಗೆ 1 ಸ್ಥಾನ ಏರಿಕೆ ಕಂಡ ದಕ್ಷಿಣ ಆಫ್ರಿಕಾ 3ನೇ ಸ್ಥಾನ ಪಡೆದಿದೆ. T20 ರ್ಯಾಂಕಿಂಗ್ನಲ್ಲೂ ಕೂಡ ಭಾರತ ಮೊದಲ ಸ್ಥಾನ ಉಳಿಸಿಕೊಂಡಿದೆ. ಇಂಗ್ಲೆಂಡ್ 2ನೇ ಸ್ಥಾನದಲ್ಲಿ ಇದೆ. ಡಿಕೆಶಿ ಪ್ರಧಾನಿಯ ಭೇಟಿ. ಮೇಕೆದಾಟು ಅಣೆಕಟ್ಟು ಮಹದಾಯಿ ಜಾರಿಗೆ ಅನುಮತಿ ಕೋರಿಕೆ. ಮೊದಲ ಭೇಟಿಯಲ್ಲಿ 1 ಲಕ್ಷ ಕೋಟಿ ರೂಪಾಯಿ ನೆರವಿಗೆ ಬೇಡಿಕೆ ಇಟ್ಟ ಮುಖ್ಯಮಂತ್ರಿ. ಮುಂಗಾರು ಆರಂಭವಾಗಿ 1 ವಾರ ರಾಜ್ಯದ 19 ಜಿಲ್ಲೆಗಳಲ್ಲಿ ಮಳೆ ಕೊರತೆ ಕಾಣಿಸಿದೆ. ಕರಾವಳಿಯಲ್ಲಿ ಶೇಕಡ 13 ಮತ್ತು ಕೋಲಾರದಲ್ಲಿ ಶೇಕಡ 99 ಕೊರತೆ ಇದೆ. ರಾಜ್ಯಕ್ಕೆ ಮುಂಗಾರು ಮಳೆ ಪ್ರವೇಶಿಸಿ ವಾರ ಕಳೆದರೂ 19 ಜಿಲ್ಲೆಗಳಲ್ಲಿ ಇನ್ನೂ ಮಳೆ ಕೊರತೆ ನೀಗಿಲ್ಲ. ರಾಜ್ಯದ 19 ಜಿಲ್ಲೆಗಳಲ್ಲಿ ಬೀಜ ಬಿತ್ತನೆ ಮಾಡಿರುವ ಕಾರಣ ರೈತರು ವರುಣನ ಕೃಪೆಗಾಗಿ ಕಾಯ್ತಾ ಇದ್ದಾರೆ. ಜೂನ್ 4 ಕರ್ನಾಟಕಕ್ಕೆ ಕಾಲಿಟ್ಟ ಮುಂಗಾರು ರಾಜ್ಯಾದ್ಯಂತ ವಿಸ್ತರಿಸಲಿಲ್ಲ. ಅದು ವಾಡಿಕೆಯಷ್ಟು ಮಳೆಯಾಗದ ಕಾರಣ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಮಳೆ ಕುಂಠಿತ. ಬಂಗಾಳಕೊಲ್ಲಿಯಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ವಾಯುಭಾರ ಕುಸಿತ ಮತ್ತು ಮುಂಗಾರು ಮೋಡಗಳು ದೇಶದೊಳಗೆ ಪ್ರವೇಶಿಸುತ್ತಿಲ್ಲ. ಮಧ್ಯ ಭಾರತಕ್ಕೆ ಪ್ರವೇಶಿಸಲು ಬೇಕಾದ ಬಲವಾದ ಪಶ್ಚಿಮ ಮಾರುತವು ದುರ್ಬಲವಾಗಿದೆ. ಅದೇ ರೀತಿ ಜಮೀರ್ಗೆ ಮತ್ತೆ ಮಂತ್ರಿಗಿರಿ ಸಿಗದಿರಲು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ಕಾರಣ ಎಂದು ಇಲ್ಲಿ ಹೇಳಲಾಗ್ತಾ ಇದೆ ಎಂದು ವರದಿ ಹೇಳಿದೆ. ಗದರಿದ ಪ್ರಸಂಗವೂ ಕೂಡ ಇಲ್ಲಿದೆ ಎಂದು ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಜೂನ್ 15 ಆಗುಂಬೆ ಘಾಟಿಯಲ್ಲಿ ಘನ ವಾಹನ ಸಂಚಾರ ನಿಷೇಧ. ರಾಷ್ಟ್ರೀಯ ಹೆದ್ದಾರಿ 169A ಆಗುಂಬೆ ಘಾಟಿಯಲ್ಲಿ ಮಳೆಗಾಲದ ಅವಧಿಯಲ್ಲಿ ಸಂಭವಿಸಬಹುದಾದ ಭೂಕುಸಿತ ತಡೆಯಲು ಜೂನ್ 15 ಮಳೆಗಾಲ ಮುಗಿಯುವರೆಗೂ ಜಲ್ಲಿ ಮತ್ತು ಸರಕು ತುಂಬಿದ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಆದೇಶಿಸಿದರೆ. ಹುಲಿಕಲ್ ಘಾಟಿಯಲ್ಲಿ ಭೂಕುಸಿತದಿಂದಾಗಿ ಆಗುಂಬೆ ಮಾರ್ಗದಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ. ಆಗುಂಬೆ ಘಾಟಿಯಲ್ಲೂ ಭೂಕುಸಿತವಾಗಬಾರದೆಂಬ ಕಾರಣಕ್ಕೆ ಸುರಕ್ಷತೆ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹುಲಿಕಲ್ ಘಾಟಿ ಜೂನ್ 11 ಲಘು ವಾಹನಗಳ ಪ್ರಾಯೋಗಿಕ ಸಂಚಾರ ಎಂದಿದೆ ವರದಿ. ಅದೇ ರೀತಿ 170 ಲೋಕಸಭಾ ಕ್ಷೇತ್ರಗಳ ಮಾತ್ರ ಮರುವಿಂಗಡಣೆ. ಪ್ರಧಾನಿಯ ಆರ್ಥಿಕ ಸಲಹಾ ಮಂಡಳಿ ಪ್ರಸ್ತಾವನೆ. ದಕ್ಷಿಣದ ರಾಜ್ಯಗಳಿಗೆ ಏನು ನಷ್ಟವಿಲ್ಲ ಎಂಬಂಥ ಸುದ್ದಿ ಕೂಡ ಇಲ್ಲಿ ಇದೆ ಎಂದು ವರದಿ ಹೇಳಿದೆ. ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಚಿನ್ನಧಾರಣೆ ಪ್ರತಿ ಗ್ರಾಮ್ಗೆ 13,350 ರೂಪಾಯಿ, 295 ರೂಪಾಯಿ ಇಳಿಕೆಯಾಗಿದೆ. ಬೆಳ್ಳಿಧಾರಣೆ ಯಥ ಪ್ರಕಾರ ಮುಂದುವರೆದಿದೆ, 240,200 ರೂಪಾಯಿ. ಮಲ್ಲಿಗೆ ಒಟ್ಟಿಗೆ 340 ರೂಪಾಯಿ ಎಂದಿದೆ ಇನ್ನೊಂದು ಸುದ್ದಿ. 9-10 ತರಗತಿಗೆ

0: ಆರ್‌ಟಿಇ ಹೈಕೋರ್ಟ್ ತಡೆ. ಎಸ್ಸಿ ಎಸ್ಟಿ ಮಕ್ಕಳಿಗಾಗಿ ಸುತ್ತೋಲೆ ಹೊರಡಿಸಿದ ಇಲಾಖೆ ಜುಲೈ 3ಕ್ಕೆ ಮತ್ತೆ ವಿಚಾರಣೆ ಎಂದಿದೆ ಇನ್ನೊಂದು ಸುದ್ದಿ. 4 ಲಕ್ಷ ಅನರ್ಹ ಗೃಹಲಕ್ಷ್ಮಿ ಯಾರಿಗೆ ಕುಗ್? ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಫಲಾನುಭವಿಗಳ ಪರಿಷ್ಕರಣೆಗೆ ಮುಂದಾದ ರಾಜ್ಯವ್ಯಾಪಿ 1.95 ಲಕ್ಷ ಮೃತ ಫಲಾನುಭವಿಗಳ ಜೊತೆಗೆ 1.94 ಲಕ್ಷ ಐಟಿ ಜಿಎಸ್ಟಿ ತೆರಿಗೆ ಪಾವತಿದಾರರಿಗೂ ಗೃಹಲಕ್ಷ್ಮಿ ಬಂದ್ ಆಗುವ ಸಾಧ್ಯತೆ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಒಟ್ಟು 1.30 ಕೋಟಿ ಮಂದಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ. ಈ ಯೋಜನೆಯಡಿ ಮನೆ ಯಜಮಾನನಿಗೆ 2,000 ರೂಪಾಯಿ ನೇರವಾಗಿ ಖಾತೆಗೆ ಜಮೆ ಮಾಡಲಾಗುತ್ತಿದ್ದು, ಈ ನಡುವೆ ಪರಿಶೀಲನೆ ವೇಳೆ ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರ ಕುಟುಂಬಗಳು, ಮೃತ ಫಲಾನುಭವಿಗಳ ಹೆಸರಲ್ಲಿ ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿರುವ ಮಾಹಿತಿ ಬೆಳಕಿಗೆ ಬಂದಿದೆ ಎಂದು ವರದಿ ಹೇಳಿದೆ. ಒಂದೇ ಕುಟುಂಬದಲ್ಲಿ 1ಕ್ಕಿಂತ ಹೆಚ್ಚು ಅರ್ಜಿಗಳು ಸಲ್ಲಿಸಿರುವ ಪ್ರಕರಣಗಳು ಪತ್ತೆಯಾಗಿವೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಒಟ್ಟು 3.89 ಲಕ್ಷ ಹೆಚ್ಚು ಮಂದಿಗೆ ಗೃಹಲಕ್ಷ್ಮಿ ಹಣಕ್ಕೆ ಕತ್ತರಿ ಬೀಳಲಿದೆ. ರಾಜ್ಯ ಸರ್ಕಾರದ ಬಯೋಮೆಟ್ರಿಕ್, ಜೀವಿತ ಪ್ರಮಾಣ ಪತ್ರ ಸೇರಿದಂತೆ ಮರು ನವೀಕರಣದ ಮೂಲಕ ಫಲಾನುಭವಿಗಳ ಪರಿಷ್ಕರಣೆಗೆ ಮುಂದಾಗಲಾಗಿದೆ ಎಂದು ವರದಿ ಹೇಳಿದೆ. ಸೊ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಕ್ರಿಕೆಟ್ ತವರಲ್ಲಿ T20 ವಿಶ್ವಕಪ್ 17 ವರ್ಷಗಳ ಬಳಿಕ ಇಂಗ್ಲೆಂಡ್ಗೆ ಮರಳಿದ ಪಂದ್ಯಾವಳಿ. ಇಂದಿನಿಂದ 24 ದಿನಗಳ ಕಾಲ ಮಹಿಳಾ T20 ವಿಶ್ವಕಪ್ ಎಂದಿದೆ ಪ್ರಮುಖ ಸುದ್ದಿ. ಸೊ ಕೇಳುಗರೆ, ಇವಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು. ಅಡುಗೆ ಮನೆ ಕಾರ್ಯಕ್ರಮ ಇನ್ನು ಕೆಲ ಹೊತ್ತಲ್ಲಿ ಪ್ರಸಾರಗೊಳ್ಳಲಿದೆ. 8:30 ಕೊಂಕಣಿ ಕಾರ್ಯಕ್ರಮ, ಒವ್ಯೋವೇರ್ಸ್ ತರಬೇತಿ. 9:00 ಗಜಲ್ ಹಾಡುಗಳು. 9:30 ಯಕ್ಷ ಗಾನಾಮೃತ. 10:00 ಹಲೋ ಡಾಕ್ಟರ್ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ. 11:00 ಯಕ್ಷಗಾನ ಮೂಡಿ ಬರಲಿದೆ. ಇವತ್ತಿನ ಯಕ್ಷಗಾನ ಬಬ್ಬುಸ್ವಾಮಿ ಮಹಿಮೆ ಕಂತು 3, ತುಳುನಾಟಕ ಲೈಫ್ ಲೋಕೇಶೆ ಕಂತು 1, 11:30. ತುಳು ಹಾಡುಗಳು 12:00. 12:30 ಭಾವಲಹರಿ. 1:00 ಜನಪದ ಹಾಡುಗಳು. 3:00 ಬಲವಿನ ಹಾಡು ನೇರ ಪ್ರಸಾರ. 4:00 ಮಾರ್ಗದರ್ಶಿ ಕಾರ್ಯಕ್ರಮ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹಲೋ ಫ್ರೆಂಡ್ಸ್, ನಾನಂದಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮದ್ಯವ್ಯಸನಿಗಳಾಗದಿರಿ. ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ತನುವ ತಣಿಸುವ ತುತ್ತು ಮನಕ್ಕೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ಅನುಭವದ ಪರಿಣಾಮವೊಂದರಿಂದೊಂದಕ್ಕೆ ಗಣಿಸಾತ್ಮ ಲಾಭವನ್ನು ಮಂಕುತಿಮ್ಮ. ಶರೀರವನ್ನು ತೃಪ್ತಿಪಡಿಸುವ ಆಹಾರ ಮನಸ್ಸಿಗೆ ವಿಷವಾಗಬಲ್ಲದು. ಪ್ರೀತಿ ಇಲ್ಲದವರ ಮನೆಯಲ್ಲಿ ಮಾಡಿದ ಭೂರಿ ಭೋಜನ ಅದು ನಾಲಗೆಗೆ ಅಮೃತವಾದರೂ ಮನಸ್ಸಿಗೆ ವಿಷವಾಗಬಹುದು. ಮನಸ್ಸಿನಲ್ಲಿ ಮೂಡಿದ ಮೋಹ, ಮಮತೆ, ನಾನು, ನನ್ನದು, ನನ್ನವರು, ಆ ಎಲ್ಲ ಭಾವನೆಗಳು ಅದು ಜೀವಕ್ಕೆ ಗಾಳವಾಗಬಹುದು. ಇದು ಆಹಾರ ಮತ್ತು ಜೀವನ ಮೌಲ್ಯದ ಬಗ್ಗೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಿರತಕ್ಕಂತಹ ಸಾಲುಗಳು. ಇದು ಯಾಕೋ ಈಗ ಪ್ರಸ್ತುತ ಎನಿಸ್ತಾ ಇದೆ ಅಲ್ವಾ? ಈಗ ಎಲ್ಲರ ಚಿತ್ತ ತನ್ನುವ ತನಿಸುವ ಆಹಾರದ ತಲೆ ಇದೆ. ಅದು ದೇಹಕ್ಕೆ, ಅದು ಮನಸ್ಸಿಗೆ ಅದೆಷ್ಟೊಂದು ಹಿತ ಅಂತ ಯಾರೂ ಕೂಡ ಯೋಚಿಸುವುದಿಲ್ಲ. ಈ ನಾಕಾಲೋಟದಲ್ಲಿ ಓಡುತ್ತಿರುವ ಒತ್ತಡದ ಜೀವನ ಶೈಲಿಗೆ ನಾವೆಲ್ಲ ಕಟ್ಟು ಬಿದ್ದು ಬಿಟ್ಟಿದ್ದೇವೆ. ಬಹುತೇಕರು ತಿನ್ನುವ ಆಹಾರದ ಬಗ್ಗೆ ಕೂಡ ಗಮನ ಹರಿಸುವುದು ಅಷ್ಟಕ್ಕಷ್ಟೇ. ನೋಡಿ, ಹಿಂದೆ ನಮ್ಮ ಮನುಷ್ಯರು ಕಾಡಿನಲ್ಲಿ ವಾಸಿಸ್ತಾ ಇದ್ರು. ಆಗ ಸೊಪ್ಪು, ಕಾಯಿ, ನಾರು ಬೇರು, ಗಡ್ಡೆ ಹಣ್ಣು ಇದನ್ನೆಲ್ಲ ತಿಂದು ರೋಗ ರುಜಿನುಗಳಿಲ್ಲದೆ ಬದುಕ್ತಾ ಇದ್ರು. ಸೊ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ನಾಗರಿಕತೆಯ ಹೆಸರಿನಲ್ಲಿ ನಾವು ಅಂಕೆ ಇಲ್ಲದೆ ತಿಂತಾ ಇದ್ದೀವಿ. ವಿಷ ಸಂಪಾದನೆಯಿಂದ ಬೆಳೆಸಲ್ಪಡುವ ತರಕಾರಿ ಹಣ್ಣುಗಳನ್ನು ಕೂಡ ದಿನನಿತ್ಯ ಸೇವಿಸ್ತಾ ಇದ್ದೀವಿ. ಸೊ ಇದರಿಂದಾಗಿ ಬೇರೆ ಬೇರೆ ರೋಗಕ್ಕೆ ತುತ್ತಾಗಿ ನಾವು ಔಷಧಕ್ಕಾಗಿ ಓಡಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತನೇ ನೋಡಿ, ಅದೆಷ್ಟು ಸೊಪ್ಪುಗಳಿದೆ, ಹೂಗಳಿದೆ, ಬೀಜಗಳಿದೆ, ಕಾಯಿಗಳಿದೆ. ಅದನ್ನು ಸುಲಭವಾಗಿ ಮನೆಗೆ ತಂದು ಔಷಧಯುಕ್ತ ಅಡುಗೆಯನ್ನು ಮಾಡಬಹುದು, ದಿನನಿತ್ಯದ ಆಹಾರವನ್ನಾಗಿ ಬಳಸ್ಕೊಳ್ಬಹುದು. ಸೊ ಇದರಿಂದಾಗಿ ಅದೆಷ್ಟೋ ರೋಗಗಳನ್ನು ದೂರ ಇಡಬಹುದು, ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಇಲ್ಲದೆ. ಸೊ ಇದನ್ನ ಅರಿತು ಪ್ರಯೋಗ ಮಾಡಿದವರು ತುಂಬಾ ಮಂದಿ. ಒಂದು ಇಂಗ್ಲಿಷ್ ನಾಣ್ಣುಡಿ ಇದೆ, ಮನುಷ್ಯ ಏನನ್ನ ತಿನ್ನುತ್ತಾನೋ ಅದೇ ಆಗಿರ್ತಾನೆ ಅಂತ. ಯಾಕಂದ್ರೆ ಪ್ರತಿ ಜೀವಿಗೂ ಆಹಾರ ಅತ್ಯಗತ್ಯ ಅಲ್ವಾ? ಉಳಿದೆಲ್ಲ ಪ್ರಾಣಿಗಳಿಗಿಂತ ಭಿನ್ನವಾದ ಈ ಚಿಂತನಶೀಲ ಮನುಷ್ಯ, ಆತ ತನ್ನ ನಾಲಗೆ ರುಚಿಗೆ ಮನಸೋತು ಆಹಾರದೊಂದಿಗೆ ಕಾಯಿಲೆಯನ್ನ ತನ್ನ ದೇಹದ ಒಳಕ್ಕೆ ಬಿಟ್ಟುಕೊಳ್ಳುತ್ತಿರುವುದು ವಿಪರ್ಯಾಸ. ನಾನು ಇವತ್ತಿನ ಸಂಚಿಕೆಯಲ್ಲಿ ಅಡುಗೆ ಮನೆ ಹೇಗಿರಬೇಕು, ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಅಡುಗೆ ಮನೆ ಅಂದರೆ ಕಿಚನ್ ರೂಮ್ ಕೇವಲ ಒಂದು ಕೋಣೆಯಲ್ಲ, ಇದೊಂದು ಕುಟುಂಬ ಅಂದರೆ ಫ್ಯಾಮಿಲಿ ಸದಸ್ಯರ ಆರೋಗ್ಯದ ಗೂಡು. ಗಮಗಮ ಅಂತ ವಾಸನೆ ಬರ್ತಾ ಇರುವುದು ಅದು ಅಡುಗೆ ಮನೆಯಿಂದ. ದಿನದ ಆರಂಭ ಮತ್ತು ಅಂತ್ಯ ಅಲ್ಲಿಂದಲೇ ಆಗಿಬಿಡುತ್ತೆ. ಹೆಂಗಸರು ತಮ್ಮ ಬಹಳಷ್ಟು ಸಮಯ ಅಡುಗೆ ಮನೆಯಲ್ಲೇ ಕಳೀತಾರೆ. ಅಂತಹ ಅಡುಗೆ ಮನೆ ಶುಚಿಯಾಗಿ ಚೈತನ್ಯ ತುಂಬುವಂತಹ ವಾತಾವರಣ ಹೊಂದಿರಬೇಕಾಗತ್ತೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಕೂಡ ಒಂದು ಗೃಹಿಣಿಯ ಕೈಯಲ್ಲಿ ಕೂಡ ಇರುತ್ತೆ. ನೋಡಿ, ಒಮ್ಮೊಮ್ಮೆ ಈ ಅಡುಗೆ ಮನೆಯನ್ನು ದಿನವೂ ಸ್ವಚ್ಛವಾಗಿಡಿಸಿಕೊಳ್ಳುವುದು, ಸಾಮಾನುಗಳನ್ನು ನೀಟಾಗಿ ಹೊಂದಿಸಿಡುವುದು, ಇದು ದಿನನಿತ್ಯದ ಕೆಲಸವೇ. ಆದರೆ ಈ ಅಡುಗೆ ಮನೆ ಗಲೀಜಾಗಿದ್ದರೆ, ಎಲ್ಲೆಂದರಲ್ಲಿ ಸಾಮಾನುಗಳು ಬಿಕರಿಯಾಗಿ ಬಿದ್ದಿದ್ರೆ, ಅಂತಹ ಅಡುಗೆ ಮನೆ ಅನಾರೋಗ್ಯದ ಗೂಡಾಗಿ ಬಿಡುತ್ತೆ. ಈ ಇರುವೆ, ಜಿರಳೆ ಇದೆಲ್ಲ ಬಂದು ಮನೆ ಮಾಡಿಬಿಡುತ್ತೆ. ಇದೇನಾಗುತ್ತೆ ಅಂದರೆ ಕುಟುಂಬಸ್ಥರ ಆರೋಗ್ಯವನ್ನು ಕೂಡ ಹದಗೆಡುವಂತೆ ಮಾಡಿಬಿಡುತ್ತೆ. ಅದಕ್ಕಾಗಿ ಅಡುಗೆ ಮನೆಯನ್ನು ಮನೆಯ ಕೇಂದ್ರ ಬಿಂದು ಅಂತ ಕರಿತೀವಿ. ಮನೆ ಸದಸ್ಯರ ಆರೋಗ್ಯ, ಸಂತೋಷ ಇರುವುದು ಎಲ್ಲವೂ ಕೂಡ ಅಡುಗೆ ಮನೆಯಲ್ಲಿ. ಅದರ ಸ್ವಚ್ಛತೆ ಕಾಪಾಡುವುದು ಮನೆ ಸದಸ್ಯರೆಲ್ಲರ ಕರ್ತವ್ಯವೂ ಕೂಡ. ಅಡುಗೆ ಮನೆಯಲ್ಲಿ ಕೆಲಸ ಹೆಚ್ಚಾಗಿರುತ್ತೆ. ತರಕಾರಿ ಹೆಚ್ಚಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಸಾಮಗ್ರಿಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಬೇಕು, ಹೀಗೆ ಹತ್ತಾರು ಕೆಲಸ ಕೂಡ ಇರುತ್ತೆ. ಒಮ್ಮೊಮ್ಮೆ ಅಡುಗೆ ಮಾಡುವಾಗ ಎಣ್ಣೆ ಟೈಲ್ಸ್ ಮೇಲೆ ಬಿದ್ದು ಬಿಡುತ್ತೆ, ಪದಾರ್ಥಗಳು ಚೆಲ್ಲಿಬಿಡುತ್ತೆ. ಹೀಗಿರುವಾಗ ಅಡುಗೆ ಮನೆಯನ್ನು ಯಾವತ್ತೂ ಸ್ವಚ್ಛವಾಗಿ ಒಪ್ಪ ಓರಣವಾಗಿ ಇಟ್ಟುಕೊಳ್ಳುವುದು ಹೇಗೆಂಬುದು ಮನೆಯ ಒಡತಿಗೂ ಕೂಡ ಆತಂಕನೇ. ಒಮ್ಮೊಮ್ಮೆ ನೋಡಿ, ಆಗಂತುಕವಾಗಿ ನೆಂಟರಿಷ್ಟರು, ಅತಿಥಿಗಳು, ಸ್ನೇಹಿತರು ಅವರು ಬಂದ್ರಂತೂ ಕೇಳುವುದೇ ಬೇಡ. ಯೋಗಕ್ಷೇಮ ಮಾತನಾಡ್ತಾ ಅಡುಗೆ ಮನೆ ಹೇಗಿದೆ ಅಂತ ನೋಡ್ಲಿಕ್ಕೇನೆ ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದುಬಿಡ್ತಾರೆ. ಆಗ ಅಡುಗೆ ಮನೆ ಸುಂದರವಾಗಿ ಕಾಣದಿದ್ರೆ ಹೇಗಾಗ್ಬೋದು? ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಲ್ವಾ? ಅದಕ್ಕೋಸ್ಕರನೇ ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿ ಸುಂದರವಾಗಿ ಕಾಣಲಿಕ್ಕೆ ಒಂದಿಷ್ಟು ಟಿಪ್ಸ್ಗಳನ್ನು ಪಾಲಿಸ್ತಾ ಹೋಗಬೇಕು. ಹಾಗಾಗಿ ಊಟದಿಂದಲೇ ನಾವು ಇವತ್ತು ಜೀವಿಸ್ತಾ ಇದ್ದೀವಿ ಅಂತ ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ಒಳ್ಳೆ ಅಡುಗೆ ಮನೆ ಒಳ್ಳೆ ಆರೋಗ್ಯ. ಎಲ್ಲ ಸಾಮಗ್ರಿಗಳನ್ನು ನಿಮಗೆ ಅನುಕೂಲಕರವಾಗಿ ಹೊಂದಿಸಿ ಅದೇ ಜಾಗದಲ್ಲಿ ಇಡ್ತಾ ಬಂದರೆ ನಿಮಗೆ ಬೇಕಾದ ವಸ್ತುಗಳು ಕೂಡಲೇ ಸಿಗುತ್ತೆ. ಇನ್ನು ಅಡುಗೆ ಮನೆಯಲ್ಲಿ ಸ್ಥಳವನ್ನು ಹಾಳು ಮಾಡದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಬನ್ನಿ. ಮತ್ತು ಅಡುಗೆ ಮನೆಯಲ್ಲಿ ಗಾಳಿ, ಬೆಳಕು ಚೆನ್ನಾಗಿ ಬರುವಂತೆ ನಿರ್ಮಿಸಬೇಕು. ಇನ್ನು ನ್ಯಾಪ್ಕಿನ್, ಕೈಬಟ್ಟೆ, ಟವೆಲ್ ಇವುಗಳು ಸ್ವಚ್ಛವಾಗಿ ಇರಬೇಕು, ಮೇಲಿಂದ ಮೇಲೆ ಒಗೆಯುತ್ತಾ ಇರಬೇಕು. ಇನ್ನು ಅಡುಗೆ ಸಾಮಗ್ರಿಗಳು ಮತ್ತು ತರಕಾರಿ ಸೂಕ್ತ ರೀತಿಯಲ್ಲಿ ಇಟ್ಕೊಳ್ಬೇಕು. ಅಡುಗೆ ಮನೆ ಸಂಪೂರ್ಣವಾಗಿ ತಿಂಗಳಿಗೆ ಒಮ್ಮೆಯಾದರೂ ಸ್ವಚ್ಛಗೊಳಿಸಬೇಕು. ಇನ್ನು ಅಡುಗೆ ಮನೆಯಲ್ಲಿ ಈ ಪರದೆ ಹಾಕುವುದಕ್ಕಿಂತ
ವೈರ್ ಜಾಲರಿಂತ ಬರುತ್ತೆ ನೋಡಿ, ಸೊ ಅದನ್ನು ಹಾಕಿಸುವುದು ತುಂಬಾನೇ ಲೇಸು. ಇನ್ನು ಸಿಲಿಂಡರ್ ಉಪಯೋಗಿಸುವ ಜಾಗದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು. ಪ್ರತಿನಿತ್ಯ ರಾತ್ರಿ ಗ್ಯಾಸ್ನ ಮೈನ್ ಆಫ್ ಮಾಡಿ ಮಲಗಬೇಕು. ಈ ಗ್ಯಾಸ್ನ ವಾಸನೆ ಬಂದ ಪಕ್ಷದಲ್ಲಿ ಎಲ್ಲ ಬಾಗಿಲು ಮತ್ತು ಕಿಟಕಿಯನ್ನು ತೆಗಿಬೇಕು. ಗ್ಯಾಸ್ ಲೈಟರ್ ಅಂಟಿಸುವುದು ಇಲ್ಲವೇ ಕಡ್ಡಿಗೀರುವುದು ಏನೂ ಕೂಡ ಮಾಡಬಾರ್ದು. ಇನ್ನು ಅಡುಗೆ ಮನೆಯಲ್ಲಿ ನೊಣಗಳ ಹಾವಳಿ ತುಂಬಾನೇ ಇರುತ್ತೆ. ಆಗ ಅಡುಗೆ ಮನೆ ಸಾರಿಸುವಾಗ ನೀರಿನಲ್ಲಿ ಸೋಪಿನ ಪುಡಿ, 1 ಟೀ ಚಮಚ ಉಪ್ಪು ಹಾಕಿ ನೆಲ ಸಾರಿಸಬೇಕು. ಒಂದು ವೇಳೆ ಇಲಿ ಇದ್ದರೆ ಅಡುಗೆ ಮನೆಯಿಂದ ಮೊದಲು ಅವುಗಳನ್ನು ಹೊರಗೆ ಹಾಕುವ ಪ್ರಯತ್ನ ಮಾಡಬೇಕು. ಇನ್ನು ಅಡುಗೆ ಮನೆಯಲ್ಲಿ ಒಂದು ಕ್ಯಾಲೆಂಡರನ್ನು ನೇತು ಹಾಕಿ, ಅದರಲ್ಲಿ ನೀವು ಸಿಲಿಂಡರ್ ಬಳಸಿದ ಲೆಕ್ಕ, ಹಾಲಿನ ಲೆಕ್ಕ ಅದರಲ್ಲಿ ಬರೆದಿಟ್ಕೊಳ್ಳಿ. ಹಾಗೆಯೇ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಪುಸ್ತಕ ಇಡಿ, ಅದರಲ್ಲಿ ಈ ಖಾಲಿಯಾದ ದಿನಸಿ ಸಾಮಗ್ರಿ ಏನು ಅಂತ ಹೇಳಿ ಆ ಪಟ್ಟಿಯನ್ನು ಬರೆದಿಟ್ಕೊಳ್ಬೋದು. ಹಾಗೆಯೇ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಸಿಂಕ್ನ ಹತ್ತಿರ ಒಂದು ಡಿಶ್ ವಾಶ್ ಬಾರ್ ಇಡಿ, ಮತ್ತು ನಿಮ್ಮ ಕೈ ತೊಳೆಯಲು ಈ ಟಾಯ್ಲೆಟ್ ಸೋಪ್ ಬಳಸಿ ಡಿಶ್ ವಾಶ್ ಬಾರ್ ನಿತ್ಯ ಬಳಸಿದರೆ ನಿಮ್ಮ ಕೈಗಳು ಕೂಡ ಬಿರುಸಾಗಿರುತ್ತೆ. ಹಾಗೆಯೇ ಇಂದಿನ ದಿನಗಳಲ್ಲಿ ಹಲವಾರು ರೀತಿಯ ಭವ್ಯವಾದ ರಂಗು ಶೈಲಿಯಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳು ದೊರೆಯುತ್ತೆ. ಕಡಿಮೆ ವೆಚ್ಚದಲ್ಲಿ ನಿಮ್ಮ ಅಡಿಗೆ ಮನೆಯನ್ನು ಶೃಂಗಾರ ಮಾಡಿಟ್ಕೊಳ್ಬೇಕು. ಗ್ಯಾಸಿನ ಹತ್ತಿರ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಇಡಬೇಡಿ, ಅಕಸ್ಮಾತ್ತಾಗಿ ಬೆಂಕಿ ಅನಾಹುತಗಳು ಕೂಡ ಆಗ್ಬೋದು. ಅಡುಗೆ ಮನೆಯಲ್ಲಿ ಈ ವಿದ್ಯುತ್ ಯಂತ್ರದಲ್ಲಿದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿರಿ. ಹಸಿ ಕೈಯಿಂದ ಯಾವ ಪಿನ್ನುಗಳನ್ನು ಕೂಡ ಮುಟ್ಲಿಕ್ಕೆ ಹೋಗಬೇಡಿ. ಫ್ರಿಡ್ಜನ್ನು ತೀರಾ ಗೋಡೆಗೆ ಅಂಟಿಸಿಡಬಾರ್ದು, ಸ್ವಲ್ಪ ಗಾಳಿ ಆಡುವಂತೆ ಇಡಬೇಕು. ಹಾಗೆಯೇ ಈ ರೈಸ್ ಕುಕ್ಕರ್, ಬ್ಲೆಂಡರ್, ಮಿಕ್ಸಿ ಇವುಗಳ ಬಳಕೆ ನಂತರ ಸ್ವಚ್ಛವಾಗಿ ಒರೆಸಿ ತೇವಾಂಶ ಉಳಿಸದಂತೆ ಕೂಡ ಇಡಬೇಕು. ಈ ಗಾಜಿನ ಪಿಂಗಾಣಿ ವಸ್ತುಗಳನ್ನು ತೆಗೆದುಕೊಂಡಾಗ ಅದರ ಬಳಕೆಯ ನಂತರ ಚೆನ್ನಾಗಿ ಒರೆಸಿ ಅದನ್ನು ಬೀಳದೇ ಇರುವಂತಹ ಸ್ಥಳದಲ್ಲಿ ಹಾಕಿರಿ. ನೀರು ಸಂಗ್ರಹಿಸುವ ಸ್ಥಳಗಳು ಮತ್ತು ಪ್ರತಿ ಟ್ಯಾಂಕು, ಫಿಲ್ಟರ್ ಇವುಗಳನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪಾತ್ರೆಗಳಿಗೆ ಮತ್ತು ಡಬ್ಬಿಗಳಿಗೆ ಸರಿಯಾದ ಸ್ಥಾನವಿರಬೇಕು. ಬೇಕಾದರೆ ಅದರ ಮೇಲೆ ಸ್ಟಿಕ್ಕರನ್ನು ಅಂಟಿಸಿಬಿಡಿ. ಈ ಪಾತ್ರೆಗಳಿಗೆ ಮತ್ತು ಡಬ್ಬಿಗಳಿಗೆ ಸರಿಯಾದ ಸ್ಥಾನವಿರಬೇಕು. ಬೇಕಾದರೆ ಅದರ ಮೇಲೆ ಸ್ಟಿಕ್ಕರನ್ನು ಅಂಟಿಸಿಬಿಡಿ. ಇದರಿಂದಾಗಿ ನಿಮಗೆ ಸರಳವಾಗಿ ಗುರುತಿಸಿಕೊಳ್ಬೋದು. ಅಡುಗೆ ಮನೆಯಲ್ಲಿ ಎಡ್ಜಸ್ಟ್ ಫ್ಯಾನ್ ಕೂಡಿಸುವುದರಿಂದ ಎಣ್ಣೆ ಕಮರು ತೊಲಗಿಸಬಹುದು. ಹಾಗೆಯೇ ಅಡುಗೆ ಮನೆ ಕಟ್ಟೆಯ ಮೇಲೆ ಟೈಲ್ಸ್ ಇರುವುದು ತುಂಬಾ ಉತ್ತಮ, ಏಕೆಂದರೆ ಇವುಗಳನ್ನು ಸ್ವಚ್ಛಗೊಳಿಸುವುದು ಕೂಡ ತುಂಬಾ ಸುಲಭ. ಪ್ರತಿದಿನವೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಮುಗಿಸಿದ ನಂತರ ಸ್ಟೌವನ್ನು ಚೆನ್ನಾಗಿ ಒರೆಸಿಡಬೇಕು. ಬ್ಯಾಕ್ಟೀರಿಯಾ ಕೀಟಾಣುಗಳಿಂದ ದೂರ ಇರುವುದನ್ನು ತಡೆಗಟ್ಟುತ್ತದೆ. ಅಡುಗೆ ಮನೆಯ ನೆಲ, ಸ್ಲ್ಯಾಬ್, ಶೆಲ್ಫ್, ಸಿಂಕುಗಳನ್ನು ವಾರಕ್ಕೆ ಒಂದು ಬಾರಿಯಾದರೂ ಈ ವಿನಿಗರ್, ಫಿನಾಯಿಲ್ ಹಾಕಿ ತೊಳೆದರೆ ತುಂಬಾ ಉತ್ತಮ. ಅಡುಗೆ ಮನೆ ವಿಶಾಲವಾಗಿದ್ದಷ್ಟು ಒಳ್ಳೆಯದು, ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕಾಗತ್ತೆ. ಹಾಗೆಯೇ ಅಡುಗೆ ಮನೆಯಿಂದ ಹೊಗೆ ಹೋಗಲು ಸೂಕ್ತವಾದ ಒಂದು ಕೊಳವೆಯನ್ನು ಬಳಸುವುದು ತುಂಬಾ ಅವಶ್ಯಕ. ಅಡುಗೆ ಮನೆಗೆ ಪ್ರತ್ಯೇಕವಾಗಿ ಒಂದು ಕಸದ ಬುಟ್ಟಿ ಅಗತ್ಯ. ಕೊಳೆತ ಸಾಮಗ್ರಿಗಳು, ಹಣ್ಣು ತರಕಾರಿಗಳ ಕಸಗಳನ್ನು ಪ್ರತ್ಯೇಕವಾಗಿ ದಿನದಿಂದ ದಿನಕ್ಕೆ ಹೊರಹಾಕ್ತಾ ಇರಬೇಕು. ಇನ್ನು ಪಾತ್ರೆ ಸಿಂಕುಗಳಲ್ಲಿ ಕುಳಿತ ಕೊಳಕು ಸಾಧಾರಣ ತೊಳೆಯುವಿಕೆಗೆ ಹೋಗದಿದ್ದರೆ ಒಂದು ಚೂರು ಸೋಡಾ ಪುಡಿಯನ್ನು ಹಾಕಿ ತೊಳೆದರೆ ತುಂಬ ಸ್ವಚ್ಛವಾಗಿ ಬಿಡುತ್ತೆ. ಫ್ರಿಡ್ಜನ್ನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಇಡ್ತೀವಿ. ಇದನ್ನು ತಿಂಗಳಿಗೆ 2 ಬಾರಿಯಾದರೂ ಕಡ್ಡಾಯವಾಗಿ ಸ್ವಚ್ಛಗೊಳಿಸುವುದು ಉತ್ತಮ. ಒಮ್ಮೆ ಬಳಸಿದ ಕಡಾಯಿ ಅಥವಾ ಪಾತ್ರೆಯನ್ನು ತೊಳೆಯದೆ ಮತ್ತೆ ಬಳಸಬೇಡಿ. ಎಷ್ಟು ಸ್ವಚ್ಛವಾಗಿದ್ದರೂ ಸಹ ಒಮ್ಮೆ ತೊಳೆದೇ ಬಳಸಿ. ಇನ್ನು ಬಳಸಿದ ಪಾತ್ರೆಯನ್ನು ತೊಳೆಯದೆ ರಾತ್ರಿ ಹಾಗೆ ಇಡಬೇಡಿ. ಮಲಗುವ ಮೊದಲು ಪಾತ್ರೆಯನ್ನು ಸ್ವಚ್ಛಗೊಳಿಸುವುದು ಉತ್ತಮ. ಹಳೆಯ ತುಕ್ಕು ಹಿಡಿದಿರುವ ಅಥವಾ ಬಳಸಲು ಯೋಗ್ಯವಾಗಿರದ ಪಾತ್ರೆಯನ್ನು ಅಡುಗೆ ಮನೆಯಲ್ಲಿ ಇಟ್ಕೊಳ್ಬೇಡಿ. ಹಳೆಯ ಹಾಳಾದ ವಸ್ತುಗಳನ್ನು ಅಡುಗೆಯಲ್ಲಿ ಬಳಸುವುದರಿಂದ ಅದು ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಹಾಗಾಗಿ ಇಂತಹ ಒಂದಿಷ್ಟು ಅಡುಗೆ ಟಿಪ್ಸ್ಗಳನ್ನು ನಾವು ಪಾಲಿಸಬೇಕಾಗತ್ತೆ. ಮನೆಯಲ್ಲಿ ಮೊದಲ ಪ್ರಾಶಸ್ತ್ಯ ಇರುವುದು ಅದು ಅಡುಗೆ ಮನೆಗೆ. ಒಂದು ಸುಂದರವಾದ ಮನೆ ನಿರ್ಮಿಸುವಾಗ ನಾವು ಹೆಚ್ಚು ಅಡುಗೆ ಮನೆಗೆ ಆದ್ಯತೆ ನೀಡ್ತೀವಿ. ಮನೆಯಲ್ಲಿ ಹೆಚ್ಚಿನ ಕೆಲಸ ಅಡುಗೆ ಮನೆಯಲ್ಲೇ ಆಗುವುದರಿಂದ ನಾವು ಅಡುಗೆ ಮನೆಯ ಸ್ವಚ್ಛತೆಗೆ ಹೆಚ್ಚಿನ ಗಮನ ಇಡಬೇಕಾಗತ್ತೆ. ಅಡುಗೆ ಮನೆಯೊಂದು ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ಹಾಗಾಗಿ ಈ ರೀತಿಯಲ್ಲಾದರೂ ನಾವು ಅಡುಗೆ ಮನೆಯ ಕಾಳಜಿಯನ್ನು ನಿರ್ವಹಿಸೋಣ. 64 ಪ್ರಮುಖ ಕಲೆಯಲ್ಲಿ ಇದೊಂದು ರೀತಿಯ ಕಲೆ. ಅಡುಗೆಯನ್ನು ಚೊಕ್ಕವಾಗಿ, ಅಚ್ಚುಕಟ್ಟಾಗಿ, ಶುಚಿ ರುಚಿಯನ್ನು ಒಳಗೊಂಡು ಮಾಡುವಂಥದ್ದೇ ಒಂದು ರೀತಿಯ ಕಲೆ. ಹಾಗೆಯೇ ಇದರಿಂದಾಗಿ ನಿಮ್ಮ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮುಗಿಸ್ಬೋದು. ಇವತ್ತು 10 ಸಲಹೆಯನ್ನು ಕೊಡ್ತೀವಿ. ಮೊದಲನೇದಾಗಿ, ಮಸಾಲೆ ನಿಮ್ಮ ಅಡುಗೆಗೆ ಸೇರಿಸಿದಾಗ 1-2 ನಿಮಿಷವಾದರೂ ಕುದಿಸಬೇಕು. ಹಾಗೆಯೇ ಈ ನಿಂಬೆ ಹಣ್ಣಿಗೆ ಎಣ್ಣೆ ಸವರಿಟ್ಟರೆ ಸುಮಾರು ದಿನಗಳವರೆಗೆ ಕೂಡ ಕೆಡುವುದಿಲ್ಲಂತೆ. ಹಾಗೆಯೇ ಈ ಆಲೂಗಡೆ ಹೆಚ್ಚಿದ ನಂತರ ತಣ್ಣೀರಿನಲ್ಲಿ ಇಟ್ಟು ನಂತರ ಒರೆಸಿ ಕರಿದರೆ
ತುಂಬ ಗರಿಗರಿಯಾಗಿ ಇರುತ್ತೆ. ಸಾಂಬಾರ್ನಲ್ಲಿ ಉಪ್ಪು ಹೆಚ್ಚಾದರೆ ಒಂದು ಆಲೂಗಡ್ಡೆ ಹೆಚ್ಚಿ ಅದರಲ್ಲಿ ಹಾಕಿ, ಅದು ಹೆಚ್ಚಿನ ಉಪ್ಪನ್ನು ಹೀರುತ್ತೆ. ಚಪಾತಿ ಮೃದುವಾಗಿ ಬರಬೇಕಾದ್ರೆ ಹಿಟ್ಟು ನೆನೆಸುವಾಗ ಸ್ವಲ್ಪ ಮೊಸರು ಹಾಕ್ಬೋದು. ಚಪಾತಿ ಹಿಟ್ಟು ತುಂಬ ಗಟ್ಟಿಯಾಗಿದ್ದರೆ ನಿಮಗೆ ಚಪಾತಿ ಮಾಡುವ ಅವಸರವಿದ್ದಲ್ಲಿ ಮಾಡಿದ ಬಿಸಿ ಚಪಾತಿಯನ್ನು ಹಿಟ್ಟಿನ ಮೇಲೆ ಹಾಕಿ, ಇದರಿಂದ ಹಿಟ್ಟು ಮೆತ್ತಗೆ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಫ್ರಿಜ್ಜಿನಲ್ಲಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿಟ್ರೆ ಸುಮಾರು ಒಂದು 15 ದಿನಗಳವರೆಗೆ ಚೆನ್ನಾಗಿ ಇರುತ್ತೆ. ಕರ್ಪೂರದ ತುಂಡುಗಳು ಬೇಗ ಕರಗಿ ಹೋಗುತ್ತವೆ. ಅವು ಗಾಳಿಯಿಂದಾಗಿ ಕರಗದೇ ಇರಲು ಒಂದು ಚಿಕ್ಕ ಬಟ್ಟೆಯಲ್ಲಿ ಮೆಣಸನ್ನು ಕಟ್ಟಿ ಆ ಡಬ್ಬಿಯಲ್ಲಿ ಹಾಕಿರಿ. ಎಣ್ಣೆ ಚೆಲ್ಲಿದ್ರೆ ಅದನ್ನು ಸ್ವಚ್ಛಗೊಳಿಸುವುದು ತುಂಬ ಕಷ್ಟ. ಅದಕ್ಕಾಗಿ ಒಂದು ಸರಳ ಉಪಾಯ ಏನೆಂದರೆ, ಎಣ್ಣೆ ಚೆಲ್ಲಿದ ಜಾಗದಲ್ಲಿ ಗೋಧಿ ಹಿಟ್ಟು ಇಲ್ಲವೇ ಜೋಳದ ಹಿಟ್ಟನ್ನು ಹಾಕಿ ತಿಕ್ಕಿದರೆ ಎಣ್ಣೆ ಕಲೆ ಕಾಣದಂತೆ ಇರುತ್ತದೆ. ನಿಮ್ಮ ಅಡುಗೆ ಮನೆ ಸಿಂಕಿಗೆ ಆಗಾಗ ಬಿಸಿ ನೀರು ಹಾಕ್ತಾ ಇರಿ. ವಾರಕ್ಕೆ ಒಂದು ಬಾರಿಯಾದರೂ ಹರಳುಪ್ಪನ್ನು ಹಾಕಿರಿ. ಇದರಿಂದಾಗಿ ನಿಮ್ಮ ಸಿಂಕ್ನಲ್ಲಿ ತುಂಬ ಸರಳವಾಗಿ ನೀರು ಹರಿಯುತ್ತೆ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಸಡೋಬರ್ನು ಜಲ್ಯ ತಕ್ಷಣ ಓರು ಬೆಂಡ ವಸ್ಪನ್ ಹೊಕ್ಲೆಗರ ಎತೆಲೆ ಅನಿ ತೈ ಓರ್ ಬಿತರ್ ವೇತನ ಮಟ್ವನ್ ಮಂದ್ರಿ ಸಡೋನು ಉಬಾರ ಸಡೋದೋರ್ತೇಲಿ ಅನಿ ಹೊಕ್ಲೇಕ ಮಂದ್ರೇರ್ ಉಬೆ ಕರ್ತೇಲಿ ಅನಿ ಸರ್ವ ಮುಖರ್ ಸರ್ ಲಕ್ಷಿಲಿ ಸೈರಿ ವೇಡ ಗಲ್ತೇಲಿ ಅನಿ ಕಿರ್ಗಿ ನೆಸಣ್ ಕಾಡ್ನ ಸಡೋ ನೆಸಣ್ ತಿ ನೆಸೈತನ ತೊಡೋ ತ್ಯಾ ಸಂದರ್ಭ ಸಂಚೋ ಓವ್ಯೋ ಸೋ

ನಮಸ್ಕಾರ, ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗು 07.8 FM, ಬಣ್ಣ ಬಣ್ಣದ ಬದುಕು.

ರೇಡಿಯೋ ಸಾರಂಗ್ 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ವಿಶೇಷ ಪ್ರಸಾರದಲ್ಲಿ ಯುವ ಪ್ರತಿಭೆಗಳಿಂದ ಯಕ್ಷಗಾನ ಅಮೃತ. ಭಾಗವತರಾಗಿ ಶಿವಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ, ಮದ್ದಳೆ ರುದ್ರಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ, ಚಂಡೆ ಅನಿರುದ್ಧ್ ಅತ್ತಾವರ. ಕೇಳಿ ಯಕ್ಷಗಾನ ಅಮೃತ.

ಇತ್ತಲ ಕರ್ಣ ಅರ್ಜುನರಿಗೆ ಹತ್ತಿತು ಕಾಳಗವು ಇಳೆಬಾಯಿ ಬಿಡಲಿ ತೆರೆದಿಂ ಮತ್ತೆ ವಿಬಾಡಿಸುತ್ತಿರೆ ಗಜರುತ್ತಲೆ ಮೂದಲಿಸುತ್ತ.

ಇಷ್ಟವರೆಗೆ ಯುವ ಪ್ರತಿಭೆಗಳಿಂದ ಯಕ್ಷಗಾನಾಮೃತವನ್ನು ಕೇಳಿದಿರಿ. ಭಾಗವತರಾಗಿ ಭಾಗವಹಿಸಿದವರು ಶಿವಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ, ಮದ್ದಳೆ ರುದ್ರಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ, ಚೆಂಡೆಯಲ್ಲಿ ಅನಿರುದ್ಧ್ ಅತ್ತಾವರ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸರ್ಕಾರಿ ಜಿಲ್ಲಾ ವೆಲ್ನಾಕ್ ಆಸ್ಪತ್ರೆ ಹಾಗೂ ರೇಡಿಯೋ ಸಾರಂಗ್ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಹೆಲೋ ವೆಲ್ನಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಮುಖದ ಸೌಂದರ್ಯದ ಬಗ್ಗೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು 175ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ನವೀನ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ನವೀನ್ ಅವರು ನಮ್ಮ ಸಾರಂಗ್ನ ಹಲೋ ವೆಲ್ನಾಕ್ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚು ಬಾರಿ ಬಂದಂಥ ಡಾಕ್ಟರ್ಗಳಲ್ಲಿ ಡಾಕ್ಟರ್ ನವೀನ್ ಅವರು ಒಬ್ಬರು ಅಂತ ಅಂದ್ಕೊಂಡಿದ್ದೇನೆ. ಒಂದು ರೀತಿಯಲ್ಲಿ ವೆಲ್ನಾಕ್ ಆಸ್ಪತ್ರೆಯ ಬಗೆಗಿನ ಆಳಾಗಲ ಎಲ್ಲವನ್ನು ಕೂಡ ತಿಳ್ಕೊಂಡವರು. ಅದರ ಜೊತೆಗೆ ಚರ್ಮದ ಬಗೆಗಿನ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಬಹಳ ಉತ್ತಮವಾಗಿ ತಿಳಿಸಿಕೊಡುವಂಥ ತಜ್ಞ ವೈದ್ಯರು. ಇವತ್ತು ನೀವು ಹೊತ್ತು ಕೂಡ ನಮ್ಮ ಜೊತೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
3: ನಮಸ್ಕಾರ.
2: ಶ್ರೋತೃಗಳು, ಇವತ್ತು ನಾವು ಮುಖದ ಸೌಂದರ್ಯದ ಬಗ್ಗೆ ಮಾತಾಡಬೇಕಾಗಿದೆ. ಮುಖ ಅನ್ನುವಂಥದ್ದು ಸೌಂದರ್ಯದ ಬಗ್ಗೆ ಮಾತಾಡುವಾಗ ದೇಹದ ಬೇರೆ ಬೇರೆ ಸೌಂದರ್ಯಗಳಕ್ಕಿಂತಲೂ ನಾವು ಮುಖದ ಬಗ್ಗೆ ಹೆಚ್ಚಿನ ಏನು ಒತ್ತನ್ನು ಕೊಡ್ತೇವೆ. ಮುಖದ ಸೌಂದರ್ಯವೇ ಪೂರ್ತಿ ನಮ್ಮ ಏನು ಪೂರ್ತಿ ದೇಹದ ಸೌಂದರ್ಯವನ್ನು ಅದು ಪ್ರತಿಬಿಂಬಿಸ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಮುಖವನ್ನು ನಾವು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕೆಲವೊಮ್ಮೆ ಇದೇ ಕಾರಣಕ್ಕೋಸ್ಕರ ಮುಖದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದರೂ ಕೂಡ ಅದನ್ನು ನಾವು ನಮಗೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲಿ ನನ್ನ ಸೌಂದರ್ಯ ಹಾಳಾಗಿಬಿಡುತ್ತಾ ಅಂತ. ಸೊ ಒಟ್ಟಿನಲ್ಲಿ ಇಷ್ಟೊಂದು ಕಾನ್ಷಿಯಸ್ ಆಗಿರುವಂಥ ಭಾಗ ಮುಖ. ಇವತ್ತದ್ರ ಬಗ್ಗೆ ಮಾತಾಡಬೇಕಾಗಿದೆ, ಅನೇಕ ವಿಷಯಗಳಿದೆ. ಡಾಕ್ಟ್ರೆ, ನಿಮ್ಮ ಹತ್ರ ಮೊದಲು ಕೇಳುವಂಥದ್ದು ಈ ಮುಖದ ಸೌಂದರ್ಯದ ಬಗ್ಗೆ ನೀವು ಹೇಳೋದಾದ್ರೆ ಅದು ಹೆಚ್ಚಿನವರು ನಿಮ್ಮ ಬಳಿ ಇದೇ ಕಾರಣಕ್ಕೋಸ್ಕರ ಬರ್ಬೋದು. ಏನು ಹೇಳ್ತೀರಾ ಪೀಠಿಕೆಯ?
3: ಎಸ್, ನೀವು ಹೇಳಿದ ಹಾಗೆ, ನೀವೇನು ಹೇಳಿದ್ರೆ ನಮ್ಮ ಬಾಹ್ಯ ಸೌಂದರ್ಯದಲ್ಲಿ ನಾವು ಮೊದಲಾಗಿ ಯಾವುದೇ ವ್ಯಕ್ತಿಯನ್ನು ನೋಡಿದಾಗ ಫಸ್ಟಿಗೆ ಮುಖವನ್ನು ನೋಡ್ತೀವಿ. ಸೊ ಮುಖದ ಸೌಂದರ್ಯವನ್ನು ನಾವು ನೋಡಿದ ಕೂಡಲೇ ನಮಗೆ ಫಸ್ಟ್ ಇಂಪ್ರೆಷನ್ ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗತ್ತೆ. ಆ ವ್ಯಕ್ತಿ ಹೇಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಫಸ್ಟ್ ನೋಡಿದಾಗ ನಾವು ಫಸ್ಟ್ಗೆ ನೋಡೋದು ಮುಖ. ಮುಖ ಅಂದ್ರೆ ಇಟ್ಸ್ ಸಬ್ಜೆಕ್ಟಿವ್ ಅಂಡ್ ಅಬ್ಜೆಕ್ಟಿವ್ ಎರಡೂ ಇದೆ. ನಾವು ಬ್ಯೂಟಿಯನ್ನು ಮೆಷರ್ ಮಾಡಬೇಕಾದ್ರೆ, ಒಬ್ಬ ಸೌಂದರ್ಯವನ್ನು ಮೆಷರ್ ಮಾಡಬೇಕಾದ್ರೆ, ಇಟ್ ಈಸ್ ಯೂಶ್ವಲಿ ಬ್ಯೂಟಿ ಲೈಸ್ ವಿದ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್, ಅಂದ್ರೆ ನೋಡುವವನ ಕಣ್ಣಿನ ದೃಷ್ಟಿಯಲ್ಲಿ ಆ ವ್ಯಕ್ತಿಯ ಸೌಂದರ್ಯ ಇರುತ್ತೆ. ನಾವು ಯಾವುದೇ ವ್ಯಕ್ತಿ ನಮಗೆ ಒಬ್ಬರಿಗೆ ಅವನು ತುಂಬಾ ಸೌಂದರ್ಯವಂತರು ಅಂತ ಕಂಡ್ರು ಕೂಡ ಇನ್ನೊಬ್ಬರಿಗೆ ಅವನು ಸೌಂದರ್ಯವಂತರು ಅಂತ ಕಾಣಬೇಕು ಅಂತ ಹೇಳಿಲ್ಲ. ದಟ್ ಈಸ್ ವಾಟ್ ಸಬ್ಜೆಕ್ಟಿವ್, ಅಂದ್ರೆ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಕಣ್ಣಿನ ಅವನಿಗೆ ಹೆಂಗಿದೆ, ಅವನ ದೃಷ್ಟಿ ಅನಲೈಸ್ ಮಾಡೋ ರೀತಿ ಏನಿದೆ, ಅದರ ಮೇಲೆ ಒಬ್ಬ ವ್ಯಕ್ತಿಯ ಸೌಂದರ್ಯವನ್ನು ನಾವು ಅಳಿಬಹುದು. ಇನ್ನೊಂದು ಅಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಆಸ್ ಪರ್ ನಾವು ಒಂದು ಏನ್ ಹೇಳ್ತೀವಿ ಅಂತಂದ್ರೆ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ವ್ಯಕ್ತಿಯನ್ನ ಸೌಂದರ್ಯವಂತರು ಅಂತ ಹೇಳಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮುಖದ ಉದ್ದ ಮತ್ತು ಅಗಲವನ್ನ ಮೆಷರ್ ಮಾಡ್ತೀವಿ. ಸಾಮಾನ್ಯವಾಗಿ ಅಗಲ 1.6 ಇರಬೇಕು, ಅಂದ್ರೆ ಮುಖದ ಅಗಲಕ್ಕಿಂತ ಉದ್ದ 1.6 ನಷ್ಟು ಜಾಸ್ತಿ ಇರುತ್ತೆ. ಅಂದ್ರೆ ಅಗಲ ಜಾಸ್ತಿ ಇರಬೇಕು, ಉದ್ದ ಜಾಸ್ತಿ ಇರಬೇಕು, ಅಗಲ ಕಡಿಮೆ ಇರಬೇಕು. ಅದು ಸಾಮಾನ್ಯವಾಗಿ ನಾವು ಅದನ್ನ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಕ್ವಾಂಟಿಫೈ ಮಾಡೋದು, ಬ್ಯೂಟಿಯನ್ನು ಕ್ವಾಂಟಿಫೈ ಮಾಡಕ್ಕಾಗತ್ತ? ನಾವೆಲ್ಲವನ್ನ ಕ್ವಾಂಟಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್, 1 liter ಮಿಲ್ಕ್, 1 liter, 1 kg
2: ಅಕ್ಕಿ,
3: ಹಂಗೇನೆ ಬ್ಯೂಟಿಯನ್ನ ಕ್ವಾಂಟಿಫೈ ಮಾಡಕ್ಕಾಗತ್ತೆ. ಆ ವ್ಯಕ್ತಿಯ ಬ್ಯೂಟಿಫಿಕೇಶನ್ ಅನ್ನ ಹೆಂಗಿದೆ ಅಂತ. ನಾವು ಫಾರ್ ಎಕ್ಸಾಂಪಲ್ ಸೌಂದರ್ಯ ಸ್ಪರ್ಧೆಗೆ ಹೋದಾಗೆಲ್ಲ ಇದನ್ನ ಕ್ವಾಂಟಿಫೈ ಮಾಡ್ತಾರ ಅವರು. ವ್ಯಕ್ತಿಯ ಕ್ವಾಂಟಿಫೈ ಮಾಡಿಬಿಟ್ಟು ಅವ್ರ ಸೌಂದರ್ಯ ಅಲ್ವಾ, ಹೌದಾ ಅಲ್ವಾ, ಕರೆಕ್ಟ್ ಆಗಿದಾರ ಇಲ್ವಾ, ಅದನ್ನೆಲ್ಲ ನೋಡ್ತಾರೆ. ಸೊ ದಿಸ್ ಇಸ್ ವಾಟ್ ವಿ ಡೂ ಇನ್ ಅಂದ್ರೆ ಬ್ಯೂಟಿ ಬಗ್ಗೆ. ಬ್ಯೂಟಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಮಾತಾಡ್ತಾ ಹೋಗ್ಬೋದು. ಯಾಕಂದ್ರೆ ಇವತ್ತಿನ ಈ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಕೂಡ ದೈಹಿಕ

0: ಸೌಂದರ್ಯ ಬಾಹ್ಯ ಸೌಂದರ್ಯಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಯಾಕಂದ್ರೆ ನಾನು ಚಂದ ಕಾಣಬೇಕು, ನನಗೆ ಎಷ್ಟೇ ವಯಸ್ಸಾದ್ರೂ ಕೂಡ ನಾನು ಇನ್ನೂ ಕೂಡ ಯಂಗ್ ಆಗಿ ಕಾಣಬೇಕು. ಅದು ಸಾಮಾನ್ಯವಾಗಿ ಜನರ ಒಂದು, ಯಾಕಂತೇಳಿ ನೋಡುವವನ ಕಣ್ಣಿನಲ್ಲಿ ನಾನು ಇನ್ನೂ ಕೂಡ ಯಂಗ್ ಆಗಿ ಕಾಣಬೇಕು. ನನ್ನ ಒಳಗಡೆ ಆಂತರಿಕವಾಗಿ ನನಗೆ ಏಜ್ ಆಗಿದ್ರು, ನಾವು ಅದನ್ನ ಇಂಟ್ರೆನ್ಸಿಕ್ ಏಜಿಂಗ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಏಜ್ ಅಂತ ಹೇಳ್ತೀವಿ. ಇಂಟ್ರೆನ್ಸಿಕ್ ಏಜ್ ಅಂದ್ರೆ ಜೆನೆಟಿಕಲಿ ನಮಗೆ ಒಂದು ಪ್ರೀ ಡಿಟರ್ಮಿನ್ ಏಜ್ ಆಗ್ತಾ ಇರುತ್ತೆ, ಹುಟ್ಟಿನಿಂದ ನಮ್ಗೆ ಏಜ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಹೊರಗಿರಿ, ಫಾರ್ ಎಕ್ಸಾಂಪಲ್ ಕೆಲವರನ್ನ 60-70 ವರ್ಷ ಆದ್ರೂ ಕೂಡ ಅವರು ಕೆಲವರು 40 ವರ್ಷದವ್ರ ತರ ಇರ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲೂ ಕೂಡ ಕೆಲವರು ರಿಟೈರ್ಡ್ ಆಗಿದ್ರು, ಇನ್ನು 5 ವರ್ಷ 70 ವರ್ಷ ಆದ್ರೂ ಕೂಡ ಆರಾಮಾಗಿ ಚೆನ್ನಾಗಿರ್ತಾರೆ. ಅಂದ್ರೆ ಅವ್ರು ನೋಡೋಕ್ಕೂ ಕೂಡ ಹಾಗೆ ಇರ್ತಾರೆ. ಸೊ ಅದು ಇಂಟ್ರೆನ್ಸಿಕ್ ಏಜಿಂಗ್ ಅಂಡ್ ಎಕ್ಸ್ಟ್ರೆನ್ಸಿಕ್. ಇಂಟ್ರೆನ್ಸಿಕ್ ಏಜ್ ಅಲ್ಲಿ ಅವ್ರಿಗೆ 70 ವರ್ಷ ಆಗಿರುತ್ತೆ, ಬಟ್ ಎಕ್ಸ್ಟ್ರೆನ್ಸಿಕ್ ಕಾಣುವಂತದ್ದು, ಹೊರಗಡೆ ಕಾಣುವಂತದ್ದು ಅದು ಅವ್ರಿಗೆ ಏಜ್ ಆದಾಗ ಕಾಣಿಸುವುದಿಲ್ಲ. ಇದೇನು ಅಂತ ಹೇಳಿದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಇದು ಏನಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ಎಕ್ಸ್ಟ್ರೆನ್ಸಿಕ್ ಏಜಿಂಗ್ ಯೂಶುವಲಿ ಹೊರಗಿನ ವಾತಾವರಣದಲ್ಲಿ ಇರ್ತಕ್ಕಂಥ ಹಲವಾರು ಅಂಶಗಳು ನಮ್ಮ ಮೇಲೆ ಇದು ಪರಿಣಾಮ ಬೀರಿ ನಮಗೆ ಅದು ಏಜ್ ಅರ್ಲಿ. ಕೆಲವರಿಗೆ ಏನಾಗುತ್ತೆ, 40 ವರ್ಷ ಆದ್ರೂ ಕೂಡ 70 ವರ್ಷ ತರ ಕಾಣುತ್ತೆ. ಯಾಕಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಸೂರ್ಯನ ಕಿರಣಗಳು. ಸೂರ್ಯನ ಕಿರಣದಲ್ಲಿ ಇರ್ತಕ್ಕಂಥ UVA ಮತ್ತು UVB ರೇಸ್ ಏನಿದೆಯೋ ಅದು ನಮ್ಮ ದೇಹದ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಎಸ್ಪೆಷಲಿ ಫೇಸ್ ಇಸ್ ಎನ್ ಎಕ್ಸ್ಪೋಸ್ ಪಾರ್ಟ್, ನಾವು ಕವರ್ ಮಾಡ್ಕೊಂಡಿರೋದಿಲ್ಲ, ಅದು ಓಪನ್ ಆಗಿರುತ್ತೆ. ಉಳಿದಿನ ನಾವು ಡ್ರೆಸ್ ಕವರ್ ಮಾಡ್ಕೊಂಡಿರ್ತೀವಿ ಎಲ್ಲ ಇರ್ತದೆ, ಫೇಸ್ ಇಸ್ ಎ ಓಪನ್ ಪಾರ್ಟ್. ಅದಕ್ಕೆ ಜಾಸ್ತಿಯಾಗಿ ಸೂರ್ಯನ ಬೆಳಕು ಬೀಳುವಂತ ಜಾಗ. ಆದ ಕಾರಣ ಈ ಸೂರ್ಯನ ಕಿರಣಗಳು ಯೂಶುವಲಿ ಆಗಿ ಅಂದ್ರೆ ನಮ್ಮ ವಾತಾವರಣದಲ್ಲಿ ಅದು ನಮಗೆ ಜಾಸ್ತಿ ಪರಿಣಾಮವನ್ನು ಬೀರಿ ನಮಗೆ ಏಜ್ ಲುಕ್ ಅನ್ನ ಅರ್ಲಿ ಕೊಡಬಹುದು ಅಥವಾ ಲೇಟ್ ಆಗಿ ಮಾಡಬಹುದು. ಇದು ಬಹಳ ಮುಖ್ಯ. ಸೊ ಇಂಟ್ರೆನ್ಸಿಕ್ ಏಜಿಂಗ್ ಇಸ್ ಜೆನೆಟಿಕಲಿ ಪ್ರೀ ಡಿಟರ್ಮಿನ್ಡ್, ಅದು ಆಗ್ತಾ ಇರುತ್ತೆ.
1: ಓಕೆ ಓಕೆ ಓಕೆ. ಎಸ್, ಇನ್ನು ಸೌಂದರ್ಯದ ಬಗ್ಗೆ ಮಾತಾಡುವಾಗ, ಮುಖದ ಸೌಂದರ್ಯದ ಬಗ್ಗೆ ಮಾತಾಡುವಾಗ, ಡಾಕ್ಟರ್ ನೀವು ಅಂದ್ಕೊಳ್ಳುವಾಗೆ ಸೌಂದರ್ಯ ಅಂದ್ರೆ ಏನು ಅಂತ ಅಂದ್ಕೊಳ್ತೀರಿ? ನಿಜವಾದ ಸೌಂದರ್ಯ,
0: ನಿಜವಾದ ಸೌಂದರ್ಯ ಅನ್ನೋದು ಇಟ್ ಇಸ್, ನಾನು ಅಗೇನ್ ಹೇಳ್ತೀನಿ, ಸಬ್ಜೆಕ್ಟಿವ್
1: ಸಬ್ಜೆಕ್ಟಿವ್.
0: ಯಾಕಂದ್ರೆ ನಮ್ಮಲ್ಲಿ ಡಾಕ್ಟರ್ಗಳ ಹತ್ರ ಬಂದಾಗ ಕೆಲವರು, ನಾವು ಬೀಯಿಂಗ್ ಚರ್ಮರೋಗ ತಜ್ಞರು, ಚರ್ಮರೋಗ ತಜ್ಞರ ಹತ್ರ ತುಂಬಾ ಜನ ಬರೆದು ಒಂದು ಸೌಂದರ್ಯ ವರ್ಧನೆಗಾಗಿ ಬರ್ತಾರೆ. ಯಾಕೆಂದ್ರೆ ನಾವು ಅದನ್ನ ಕಲ್ತಿರ್ತೀವಿ, ಸೌಂದರ್ಯ ವರ್ಧನೆ ಮಾಡ್ಬೇಕಂದ್ರೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಚಿಕಿತ್ಸೆಗಳಿದೆ ಅದೆಲ್ಲ ನಮಗೆ ಗೊತ್ತಿರುತ್ತೆ. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ, ಕೆಲವರಿಗೆ ಮುಖದಲ್ಲಿ ಏನೇ ದೊಡ್ಡ ದೊಡ್ಡ ಪ್ರಿಯ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ದೇ ಆರ್ ಹ್ಯಾಪಿ ವಿತ್ ವಾಟ್ ದೇ ಹ್ಯಾವ್. ಕೆಲವರು ಹಾಗಲ್ಲ, ಕೆಲವರಿಗೆ ಸಣ್ಣ ಒಂದು ಕಲೆ ಇದ್ರೆ ಸಣ್ಣ ಅದು ಕಾಣೋದು ಇಲ್ಲ, ಅದ್ರೆಲ್ಲೋ ಮಿರರ್ ನೋಡಿದಾಗ ಸ್ವಲ್ಪ ರಿಫ್ಲೆಕ್ಷನ್ ಅಲ್ಲಿ ಸ್ವಲ್ಪ ಕಾಣುತ್ತೆ. ಅಂತ ಸಣ್ಣ ಕಲೆ ಇದ್ರು ಡಾಕ್ಟರ್ ಓಡ್ಕೊಂಡ್ ಬರ್ತಾರೆ, ಏನೋ ಆಗಿದೆ ನನ್ನ ಮುಖದಲ್ಲಿ, ಇದನ್ನು ಕಂಡ್ರೆ ನನಗೇನೋ ಆಗತ್ತಾ. ಎಸ್ಪೆಷಲಿ ಇಂದ ಟೀನೇಜ್, ಟೀನೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ 16 ವಯಸ್ಸಲ್ಲಿ ಯೂಶುವಲಿ ಆಗಿ ಅವ್ರ ಮುಖಕ್ಕೆ ಸೌಂದರ್ಯಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ಮುಖದಲ್ಲಿ ಸಣ್ಣ ಬದಲಾವಣೆ ಆದ್ರೂ ಕೂಡ ಡಾಕ್ಟರ್ ಹತ್ರ ಓಡ್ಕೊಂಡ್ ಬರ್ತಾರೆ, ಡಾಕ್ಟರ್ ನನಗೆ ಹಿಂಗಾಗಿದೆ ಇದನ್ನು ಬೇಗ ತೆಗಿಸ್ಬಿಡಿ ಅಂತ. ಕೆಲವೊಂದನ್ನು ನಾವು ತೆಗಿಸೋಕು ಆಗೋದಿಲ್ಲ, ಯಾಕಂತೇಳಿದ್ರೆ ಕೆಲವು ಕಾಯಿಲೆಗಳು, ಅಂದ್ರೆ ಕೆಲ ಕಾಯಿಲೆ ಅಂತ ಹೇಳೋದಿಲ್ಲ, ಫಾರ್ ಎಕ್ಸಾಂಪಲ್ ಕೆಲವು ಮಚ್ಚೆಗಳು ಹುಟ್ಟಿನಿಂದ ಬಂದಿರತ್ತೆ. ಫಾರ್ ಎಕ್ಸಾಂಪಲ್ ನೀವಸ ಫೋಟೋ ಅಂತೀವಿ, ಮುಖದಲ್ಲಿ ಮತ್ತು ಕಣ್ಣಲ್ಲಿ ಇರುವಂತ ಒಂದು ಮಚ್ಚೆ, ಉದ್ದಕ್ಕೆ ಕಪ್ಪಾಗಿ ಒಂದು, ಅಂದ್ರೆ ಒಂಥರ ಬ್ಲೂಯಿಸ್ಟ್ ಟಿಂಜ್ ಇರುತ್ತೆ, ಆ ತರ ಒಂದು ಮಚ್ಚೆ ಇರತ್ತೆ. ಅದನ್ನು ಸಂಪೂರ್ಣವಾಗಿ ಪೂರ್ಣವಾಗಿ ಹೋಗುತ್ತಾ ಹೇಳಕ್ ಬರೋದಿಲ್ಲ, ಹೋಗಿಸಲೂಬಹುದು ಹೋಗದೇ ಇರಲೂಬಹುದು. ಸೊ ಕೆಲವೊಂದು ಕಾಯಿಲೆಗಳಿಗೆ ಎಸ್ ಚಿಕಿತ್ಸೆ ಇದೆ, ಅದನ್ನ ಅಂದ್ರೆ ಕಾಯಿಲೆ ಅಂತಲ್ಲ, ಕೆಲವೊಂದು ಇದನ್ನು ಮುಖದಲ್ಲಿ ಬರುವಂತ ತೊಂದರೆಗಳಿಗೆ ಚಿಕಿತ್ಸೆ ಇದೆ, ಕೆಲವೊಂದಕ್ಕೆ 100% ಚಿಕಿತ್ಸೆ ಇಲ್ಲ, ಒಂದ್ ಸ್ವಲ್ಪ ಚಿಕಿತ್ಸೆಯನ್ನು ಕೊಟ್ಟು ಅದರ ತೀಕ್ಷ್ಣತೆಯನ್ನ ಕಡಿಮೆ ಮಾಡಬಹುದು. ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತ ಕಾಯಿಲೆಗಳು, ಮುಖದಲ್ಲಿ ಕಾಣುವಂತ ಇದು ಏನಿದೆ ಅಂತ ಹೇಳಿದ್ರೆ, ಒಂದು ಮೊಡವೆ, ಯಾಕ್ನೆ ಅಂತೀವಿ, ಇನ್ನೊಂದು ಬಂಗು. ಇದೆರಡು ಮೇಜರ್ ಆಗಿ ಪ್ರಾಬ್ಲಮ್, ಯಾಕಂದ್ರೆ ಇಟ್ ಇಸ್ ಎ ಕಾಸ್ಮೆಟಾಲಜಿಕಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಅದರಿಂದಾಗಿ ಸಮಸ್ಯೆಗಳು ತುಂಬಾ ಬರ್ತಾ ಇರುತ್ತೆ. ಯಾಕಂತೇಳಿದ್ರೆ ಇದು ನಮ್ಮ ಡೈಲಿ ಲೈಫ್ ಅನ್ನ ಹ್ಯಾಂಪರ್ ಮಾಡುತ್ತೆ. ಯಾವುದೇ ಒಂದು ಫಂಕ್ಷನ್ ಹೋಗಕ್ಕೆ ಅವ್ರು ರೆಡಿ ಇರಲ್ಲ, ಯಾಕಂತೇಳಿ ಪಕ್ಕದವನ್ ಕೇಳ್ತಾ ಇರ್ತಾರೆ, ಏನಾಗಿದ್ ಮಾರಿ ಮುಖಕ್ಕೆ. ಸೊ ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಕ್ಕೆ ಅವ್ರಿಗೆ ಆಗೋದಿಲ್ಲ. ಸೊ ಅವರು ಫಂಕ್ಷನ್ ಅನ್ನ ಅವಾಯ್ಡ್ ಮಾಡ್ತಾರೆ, ಅವ್ರಿಗೆ ಒಂದ್ಸಲ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ, ಅಂದ್ರೆ ಅವ್ರಿಗೆ ಒಂದು ಕೀಳರಿಮೆ ಇದಾಗುತ್ತೆ. ಅವ್ರ ಪಿಯರ್ ಅಲ್ಲಿ ಇರಲ್ಲ, ಈಗ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗುವ ಮಕ್ಕಳು ಇದ್ರೆ ಅವ್ರ ಫ್ರೆಂಡ್ಸ್ ಜೊತೆಗೆ ಅವ್ರು ಸೇರಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ನನಗೆ ತಮಾಷೆ ಮಾಡ್ತಾರೆ, ನನ್ನ ಮುಖದಲ್ಲಿ ಏನಿದೆ.
1: ಸೊ ಇದರಲ್ಲಿ ಹುಡುಗರು ಸ್ವಲ್ಪ ಕಡಿಮೆ ಅಂತಲ್ಲ ಸರ್ ಈ ವಿಷಯ?
0: ಇಟ್ ಇಸ್ ಈಕ್ವಲ್ ಆಲ್ಮೋಸ್ಟ್, ಯಾಕಂದ್ರೆ ಇವಾಗ ಎಲ್ಲರೂ ಬ್ಯೂಟಿ ಕಾನ್ಶಿಯಸ್. ಇವಾಗ ಮೊದ್ಲಿಂತಾರಲ್ಲ, ಮೊದ್ಲೇನಂದ್ರೆ ಹುಡುಗಿಯರು ಜಾಸ್ತಿ ಕಾನ್ಶಿಯಸ್, ಇವಾಗ ಆಗಲ್ಲ, ಇವಾಗ ಹುಡುಗರು ಹುಡುಗಿಯರು ಎಲ್ಲರೂ ಬರ್ತಾರೆ.
1: ಓಕೆ ಓಕೆ ಓಕೆ. ಇತ್ತ ನೀವು ಹೇಳಿದ್ರಿ ಪಿಂಪಲ್ಸ್ ಬಗ್ಗೆ ಹೇಳಿದ್ರಿ, ಹೆಚ್ಚಾಗಿ ನಾವು ಮುಖ ಸೌಂದರ್ಯ ಅಂತ ಹೇಳುವಾಗ ನಮಗೆ ತಕ್ಷಣ ತಲೆಗೆ ಬರುವಂತದ್ದು ಪಿಂಪಲ್ಸ್ ನ ಬಗ್ಗೆ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಡಾಕ್ಟರ್, ಯಾವ್ಯಾವ ಕಾರಣಕ್ಕೋಸ್ಕರ ಇದು ಬರುತ್ತೆ, ಇದನ್ನ ತಡೆಗಟ್ಟುವುದು ಹೇಗೆ ಸ್ವಲ್ಪ?
0: ಇದು ಬಹಳ ಮುಖ್ಯ, ಯಾಕಂತ ಹೇಳಿದ್ರೆ ಮೊಡವೆ ಅದರ ಗೊಡವೆ ಬೇಕಾ ಬೇಡುವ ಅಂತ.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
0: ಗೊಡವೆ ಅದರ ಗೊಡವೆ ಬೇಕಾ ಬೇಡುವ ಅಂತ. ಎಸ್, ಗೊಡವೆ ಬೇಕು. ಯಾಕೆಂತ ಹೇಳಿದ್ರೆ ಅದು ಕೆಲವೊಂದು ಸಲ ನಮಗೆ ಸಮಸ್ಯೆಯನ್ನ ತಂದೊಡುತ್ತೆ. ಯಾಕೆಂತ ಹೇಳಿದ್ರೆ, ಒಂದು ಮೊಡವೆ ಅನ್ನೋದು ಯೂಶುವಲ್ ಆಗಿ ನಾವು ನೋಡುವುದಂತದ್ದು ಪ್ರೀ ಪ್ಯುಬರ್ಟಿ ಅಲ್ಲ, ಅಂದ್ರೆ ಯಾರು ಹದಿಹರೆಯಕ್ಕೆ ಕಾಲಿಡ್ತಾರ ಆ ಸಮಯದಲ್ಲಿ ಅವರಲ್ಲಿ ಕೆಲವೊಂದು ದೈಹಿಕವಾಗಿ ಏನು ಹಾರ್ಮೋನಲ್ ಚೇಂಜಸ್ ಆಗತ್ತೆ, ಅದರಿಂದಾಗಿ ಮೊಡವೆಗಳು ಕಾಣ ಸಿಗೋದಕ್ಕೆ ಬರುತ್ತೆ. ಬಟ್ ಏನ್ ಮಾಡ್ತಾರೆ ಕೆಲವೊಂದ್ಸಲ, ಅದನ್ನ ನಾವು ಮೊಡವೆ ಬಿದ್ದ ಕೂಡಲೇ ಅದನ್ನ ಮುಟ್ಟಿ ನೋಡಿ ಶುರು ಮಾಡ್ತಾರೆ. ದಟ್ ಈಸ್ ಅ ಪ್ರಾಬ್ಲಮ್. ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು ಮೊಡವೆ ಅದರ ಪಾಡಿಗೆ ಬಿಟ್ಟು ಹೋದ್ರೆ ಏನೂ ತೊಂದರೆ ಆಗಲ್ಲ. ನಾವು ಯಾವತ್ತ ಅದನ್ನ ಹ್ಯಾಂಡಲ್ ಮಾಡಕ್ ಶುರು ಮಾಡ್ತೀವ ಅದನ್ನ ಸ್ವಲ್ಪ ಕಿವಿಚ್ಲಿಕ್ಕೆ ತೆಗಿಲಿಕ್ಕೆ ಟ್ರೈ ಮಾಡ್ತೀವಿ, ಅದು ಆವಾಗ ಅದು ಕಲೆಯನ್ನ ಬಿಡತ್ತೆ. ಕಲೆಯ ಬಿಟ್ಟ ನಂತರ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುವಂತ. ಸೊ ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಾಗ ಹದಿಹರೆಯದಲ್ಲಿ ಬರ್ತಾನೆ, ಯೂಶುವಲ್ ಆಗಿ ನಮ್ದು ಪ್ರತಿಯೊಬ್ಬರ ಸ್ಕಿನ್ ಕೂಡ ಬೇರೆ ಬೇರೆ ಟೈಪ್ ಇರುತ್ತೆ. ಒಂದು ಆಯಿಲಿ ಸ್ಕಿನ್ ಇರುತ್ತೆ, ಒಂದು ಡ್ರೈ ಸ್ಕಿನ್ ಇರುತ್ತೆ, ಇನ್ನೊಂದು ಮಿಕ್ಸ್ ಟೈಪ್ ಸ್ಕಿನ್ ಇರುತ್ತೆ. ಸೊ ಆಯಿಲಿ ಸ್ಕಿನ್ ಅಲ್ಲಿ ಸಾಮಾನ್ಯವಾಗಿ ಜನರಿಗೆ ಕಲ್ಪನೆ ಇದೆ ನಂದು ಆಯಿಲಿ ಸ್ಕಿನ್, ನನಗೆ ಮೊಡವೆ ಜಾಸ್ತಿ, ಡ್ರೈ ಸ್ಕಿನ್ ಅಲ್ಲೂ ಮೊಡವೆ ಬರುತ್ತೆ. ಸೊ ಮೊಡವೆ ಬರ್ಲಿಕ್ಕೆ ಕಾರಣಗಳೇನು? ಒಂದು, ಅವರ ಹಾರ್ಮೋನ್ಸ್, ಆಂಡ್ರೋಜನ್ಸ್ ಅಂತ ಹೇಳ್ತೀವಿ ಸೆಕ್ಸ್ ಹಾರ್ಮೋನ್ಸ್ ಅದು. ಆ ವಯಸ್ಸಿನಲ್ಲಿ ಆ ಹಾರ್ಮೋನ್ ಆಕ್ಟಿವಿಟಿ ಜಾಸ್ತಿ ಆದಾಗ ನಮ್ಮ ಮುಖದಲ್ಲಿ ನಾವೊಂದು ಗ್ಲಾಂಡ್ಸ್ ಹೇಳ್ತೀವಿ, ಅದು ಪೈಲೋ ಸಿಬೇಷಿಯಸ್ ಯೂನಿಟ್ ಅಂತ ಹೇಳ್ತೀವಿ, ಸಿಬೇಷಿಯಸ್ ಗ್ಲಾಂಡ್ಸ್. ಮೊಡವೆ ಅಂದ್ರೆ ನಮ್ಮ ದೇಹದಲ್ಲಿ, ನಮ್ಮ ಮುಖದಲ್ಲಿ ಪೈಲೋ ಸಿಬೇಷಿಯಸ್ ಯೂನಿಟ್ನ ಒಂದು ಇನ್ಫ್ಲಮೇಷನ್, ಇನ್ಫೆಕ್ಷನ್ ಅಲ್ಲ ಇನ್ಫ್ಲಮೇಷನ್, ಅಲ್ಲಿ ರಿಯಾಕ್ಷನ್ಸ್ ಆಗುವಂಥದ್ದು. ಸೊ ಏನಾಗುತ್ತೆ ಅಲ್ಲಿ, ಒಂದು ಫಸ್ಟ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೀಬಮ್ ಸೆಕ್ರೀಷನ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಎಣ್ಣೆ ಜಿಡ್ಡಿನ ಅಂಶಾಂಶಗಳು ಸೆಕ್ರೀಷನ್ ಜಾಸ್ತಿ ಆಗುತ್ತೆ, ಆ ಇದರಲ್ಲಿ ಸೆಕ್ರೀಟ್ ಆಗೋದು ಅದು. ಅದೇನಾಗತ್ತೆ, ಅದು ಸೆಕ್ರೀಟ್ ಆದಾಗ ಅಲ್ಲಿ ಆ ಒಂದು ಕೊಳವೆ ತರ ಇರತ್ತೆ, ಒಂದು ನಾಳ ತರ, ಅದನ್ನ ಬ್ಲಾಕ್ ಮಾಡುತ್ತೆ, ಅಲ್ಲಿ ಹೈಪರ್ ಕೆರಾಟಿನೈಸೇಷನ್ ಅಂತ ಹೇಳ್ತೀವಿ ನಾವು. ಆವಾಗ ಬ್ಲಾಕ್ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ, ಅದು ನಾರ್ಮಲ್ ಆಗಿ ನಮ್ಮ ಮುಖದಲ್ಲಿ ಇರುವಂತಹ ಪ್ರೋಪಿಯನ ಬ್ಯಾಕ್ಟೀರಿಯಾ ಆಕ್ನೆ ಅಂತ ಸಾಮಾನ್ಯವಾಗಿ ಇರುತ್ತೆ, ಅದು ಡೆವಲಪ್ ಆದಾಗ ಅಲ್ಲಿ ನಮಗೆ ಮೊಡವೆ ಲಕ್ಷಣಗಳು ಕಾಣುತ್ತೆ. ಅದು ಬ್ಲಾಕ್ ಆದ ಕೂಡ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗ ನಮಗೆ ಮೊಡವೆಯ ಲಕ್ಷಣ ಕಾಣುತ್ತೆ. ಮೊಡವೆಯಲ್ಲಿ ಖಾಲಿ ನಮಗೆ ಕಾಣುವಂಥದ್ದೇ ಮೊಡವೆಯ, ಅಲ್ಲಿ ಮೊಡವೆಯಲ್ಲಿ ಬೇರೆ ಬೇರೆ ಟೈಪ್ಸ್ ಇದಾವೆ. ಫಸ್ಟ್ಗೆ ಬರುವಂಥದ್ದು ನಾವು ಕೊಮೆಡೋನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ಜನ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಅದು ಓಪನ್ ಮತ್ತು ಕ್ಲೋಸ್ಡ್ ಅಂತ ಇರುತ್ತೆ. ಕೆಲವು ಕಪ್ಪು ಇರ್ತದೆ, ಕೆಲವು ಬಿಳಿ ಇರ್ತದೆ, ಕೆಲವು ಕಪ್ಪು ಇರುತ್ತೆ, ಕೆಲವು ಬಿಳಿ ಇರುತ್ತೆ. ಸೊ ಅದನ್ನ ನಾವು ಕೊಮೆಡೋನ್ಸ್ ಅಂತ ಹೇಳ್ತೀವಿ. ಆಮೇಲೆ ಬರುವಂಥದ್ದು ಪ್ಯಾಪಿಲ್, ಸಣ್ಣ ಸಣ್ಣ ಕೆಂಪು ಕೆಂಪು ಕೆಂಪು ಬಿದ್ದಿರುತ್ತೆ. ಆಮೇಲೆ ಬರುವಂಥದ್ದು ಪಸ್ಚ್ಯೂಲ್, ಅದರಲ್ಲಿ ಕೀವು ತುಂಬಿ, ಆಮೇಲೆ ಕೆಲವರು ಇನ್ನೂ ಕೀವು ಎಲ್ಲ ಜಾಸ್ತಿ ಆದಾಗ ಗಟ್ಟಿ ಒಂದು ನೋಡಿಯೂಲ್ ಅಂತ ಬರುತ್ತೆ, ಅದನ್ನ ಸಿಸ್ಟ್ ತರ ದಪ್ಪ ದಪ್ಪ ಬೀಳಕ್ ಶುರು ಆಗುತ್ತೆ. ಅದು ನೋಡಕ್ಕೆ ಒಂದ್ ಸ್ವಲ್ಪ ಅಸಹ್ಯವಾಗಿ ಕೂಡ ಕೆಲವರಿಗೆ ಕಾಣಬಹುದು. ಅಂದ್ರೆ ನಾನು ಆವಾಗ್ಲೇ ಹೇಳಿದೆ, ಬ್ಯೂಟಿ ಲೈಸ್ ವಿದ್ ಇನ್ ಐಸ್ ಆಫ್ ದ ಬಿಹೋಲ್ಡರ್, ನೋಡುವವನ ದೃಷ್ಟಿಯಲ್ಲಿ ಇರ್ತದೆ. ಅದು ಇನ್ನೊಬ್ಬನಿಗೆ ಅಸಹ್ಯ ಕಾಣಬಹುದು, ಅವರಿಗೆ ಅಸಹ್ಯ ಆಗ್ಬೇಕು ಅಂತ ಹೇಳಿ ಇನ್ನೊಬ್ಬನಿಗೆ ಅಸಹ್ಯವಾಗ ಆವಾಗ ನ್ಯಾಚುರಲಿ ಅವನಿಗೆ ಕೂಡ ಆಗುತ್ತೆ, ನನ್ ಮುಖ ಯಾಕೆ ಹಿಂಗಾಯ್ತು, ನಾನ್ ಚೆನ್ನಾಗಿದ್ದೆ, ನನ್ ಕರೆಕ್ಟ್ ಆಗಿತ್ತು, ಏನು ಇರ್ಲಿಲ್ಲ ನನ್ ಮುಖದಲ್ಲಿ, ಒಂದು ಡಾಟ್ಸ್ ಇರ್ಲಿಲ್ಲ, ಆಮೇಲೆ ಶುರು ಆಯ್ತು ಬೀಳಲಿಕ್ಕೆ ಅಂತ. ಆ ಏಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವಯಸ್ಸಿನಲ್ಲಿ ಅವ್ರಿಗೆ ಏನಾದ್ರೂ ಬೇರೆಯವ್ರ ಮುಖ ನೋಡಿದಾಗ ನನ್ ಮುಖ ಇಷ್ಟು ಕೀಳಾಗಿದೆ ಆ ತರ ಭಾವನೆಗಳು ಬರೋಕ್ ಶುರು ಆಗುತ್ತೆ. ಸೊ ಅವ್ರು ಏನು ಯೂಶುವಲ್ ಆಗಿ ನಾವೇನ್ ಮಾಡ್ತೀವಿ, ನಮ್ಮ ಮುಖದಲ್ಲಿ ಏನೇ ಆದ್ರೂ ಕೂಡ ಫಸ್ಟ್ ನಾವೇ ಟ್ರೈ ಮಾಡ್ತೀವಿ ತೆಗಿಲಿಕ್ಕೆ, ಏನೋ ಒಂದು ಬಂದಿದೆ ಅಂತ ತೆಗೆಯೋಣ
1: ಅಂತ.
0: ಆವಾಗ ಏನಾಗತ್ತೆ, ತೆಗ್ದು ಅದು ತೆಗಿಯಕ್ ಬರೋದಿಲ್ಲ ಅಷ್ಟು ಸುಲಭವಾಗಿ, ಅವರಾಗಿ ಹ್ಯಾಂಡಲ್ ಮಾಡಕ್ ಹೋದ್ರೆ ಅದನ್ನ ಅಲ್ಲಿ ಕಲೆಯಾಗಿ ಉಳಿಯಕ್ಕೆ ಶುರು ಆಗುತ್ತೆ. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ನಾವು ವ್ಯಕ್ತಿಯನ್ನ ಫಸ್ಟ್ ಗೆ ಪರಿಶೀಲನೆ
1: ಮಾಡಬೇಕು. ಮಾಡಬೇಕಾದ ಏನು ಅಂತ,
0: ಯೂಶುವಲ್ ಆಗಿ ನಾವು ಮೊಡವೆಯನ್ನ ಬರದ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮುಖವನ್ನ ಅವಾಗವಾಗ ಕ್ಲೀನ್ ವಾಟರ್ ಅಲ್ಲಿ ತೊಳಿತಾ
1: ಇರಬೇಕು.
0: ಯಾಕೆ ಅಂತ ಹೇಳಿದ್ರೆ, ನಮ್ಮ ಡಸ್ಟ್
1: ಕಾಯಿ
0: ನೀರಲ್ಲಿ ತೊಳಿತಾ ಇರಬೇಕು, ಯಾಕಂದ್ರೆ ಡಸ್ಟ್ ಏನಿದೆಯೋ ಅದು ಯೂಶುವಲ್ ಆಗಿ ನಾವು ಆ ಪೋರ್ಸ್ ಗಳಿಂದ ಅದು ಕ್ಲಾಗ್ ಮಾಡಿ ಅಲ್ಲಿ ನಮಗೆ ಇನ್ಫ್ಲಮೇಷನ್ ಎಲ್ಲ ಸ್ಟಾರ್ಟ್ ಆಗಕ್ಕೆ ಶುರು ಆಗುತ್ತೆ. ಅದ ಕಾರಣ ಹೊರಗಡೆ ಹೋಗಿ ಬಂದ ನಂತರ ಅಥವಾ ಏನಾದ್ರು ಆವಾಗ ಇದ್ದು ಅಂದ್ರೆ ಮುಖವನ್ನ ಸಾಮಾನ್ಯ ನೀರಲ್ಲಿ ತೊಳಿತಾ ಇರಬೇಕು. ಅದು ಅಷ್ಟು ಮಾಡಿದ್ರೆ ಅದು ಒಳ್ಳೇದು.
1: ಫೇಸ್ ವಾಶ್ಗಳೇನು ಬೇಕು ಅಂತ
0: ಅವಶ್ಯಕತೆ ಬರುವುದಿಲ್ಲ, ಬಟ್ ಫೇಸ್ ವಾಶ್ ಕೆಲವರಿಗೆ ನಾವು ಕೊಡಬೇಕಾದ ಅವಶ್ಯಕತೆ ಬರುತ್ತೆ, ಅದು ಡಿಪೆಂಡಿಂಗ್ ಆನ್ ಸ್ಕಿನ್ ಟೈಪ್.
1: ಓಕೆ,
0: ಸೊ ಅದನ್ನು ಮಾಡಿದ್ರೆ ಯೂಶುವಲ್ ಆಗಿ, ಬಟ್ ಕೆಲವೊಂದು ಹಾರ್ಮೋನಲ್ ಅದು ನಮ್ಮ ಕೈಯಲ್ಲಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಇರ್ತದೆ, ಹುಡುಗಿಯರಿಗೆ PCOD ಅಂತೇಳಿ, ಅವ್ರಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇರೋದಿಲ್ಲ. ಯಾಕೆ ಮುಟ್ಟು ಸರಿಯಾಗಿ ಆಗುವುದಿಲ್ಲಕ್ಕೆ ಕಾರಣಗಳು ತುಂಬಾ ಇರುತ್ತೆ, ಅದರಲ್ಲಿ ಒಂದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಗರ್ಭಕ್ಕೂ ಅಂಡಾಶಯದಲ್ಲಿ ಸಿಸ್ಟ್, ಓವರಿಯನ್ ಸಿಸ್ಟ್ಗಳು ಇರ್ತವೆ, ಅದರಿಂದಾಗಿ ಅವರಿಗೆ ಮುಟ್ಟು ಸರಿ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಹಾರ್ಮೋನಲ್ ಬದಲಾವಣೆ ಆಗುತ್ತೆ, ಆವಾಗ ಅವ್ರ ಮುಖದಲ್ಲಿ ಪಿಂಪಲ್ಗಳು ಬೀಳಕ್ಕೆ ಶುರು ಆಗುತ್ತೆ. ಸೊ ಪಿಂಪಲ್ಗಳು ಬಿದ್ದಾಗ ಅದಕ್ಕೆ ನಾವು ಅದಕ್ಕೂ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ, ಯಾಕಂದ್ರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗತ್ತೆ. ಸೊ ಆವಾಗ ನಾವು ಬರೀ ಪಿಂಪಲ್ ಅಲ್ವಾ ಏನಾಗುದಿಲ್ಲ ಅಂತ ಬಿಡಕ್ಕಾಗೋದಿಲ್ಲ, ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಆ ಇಂಟರ್ನಲ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ಇದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ.
1: ಓಕೆ ಓಕೆ ಓಕೆ. ಎಸ್, ನಂತರ ಈಗ ಬಿದ್ದ ಮೇಲೆ, ಒಂದು ವೇಳೆ ಬಿದ್ದ ನಂತರ ಏನು ಮಾಡಬೇಕು?
0: ಬಿದ್ದ ನಂತರ ಸಾಮಾನ್ಯವಾಗಿ ಒಂದು, ನಾವು ಯಾವತ್ತೂ ಅದನ್ನ ಹ್ಯಾಂಡಲ್ ಮಾಡಕ್ ಹೋಗ್ಬಾರ್ದು. ನಮ್ಮ ಕೈಯಲ್ಲಿ ಅದನ್ನ ಹಿಚ್ಕೋದು, ಅದನ್ನ ಓಪನ್ ಮಾಡೋದು, ಅದ್ರಲ್ಲಿ ಕೀವ ಬಂದ್ರೆ ಅದನ್ನ ತೆಗಿಯಕ್ ನೋಡೋದು, ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ನಾವು ಫಸ್ಟಿಗೆ ಒಂದು ಕನ್ಸ್, ಯಾರು ಅದರ ಬಗ್ಗೆ ಕಾಯಿಲೆ ಬಗ್ಗೆ ತಿಳಿದಿದ್ದಾನೆ, ಚರ್ಮರೋಗ ತಜ್ಞರು, ಚರ್ಮರೋಗ ತಜ್ಞ ಹತ್ರನೇ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಅವತ್ತೊಂದ್ಸಲ ಇಲ್ಲಿ ಬಂದು ಹೇಳಿದೀನಿ, ಎಲ್ಲಾ ಕ್ರೀಮುಗಳು ಮುಖಕ್ಕೆ ಹಚ್ಚುವಂತ ಕ್ರೀಮುಗಳು ಅಲ್ಲ.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
0: ಒಂದ್ಸಲಕ್ಕೆ ಎಲ್ಲವೂ ಚಂದ ಅನಿಸುತ್ತೆ, ಆದ ಕಾರಣ ಚರ್ಮರೋಗ ತಜ್ಞರ ಹತ್ರನೇ ಹೋಗಿ ಅದು ಪಿಂಪಲ್ಸ್ ಹೌದಾ ಅಲ್ವಾ ಅಂತ ಫಸ್ಟ್ ತಿಳ್ಕೊಬೇಕು. ಯಾಕಂದ್ರೆ ಮುಖದಲ್ಲಿ ಬೀಳುವ ಎಲ್ಲಾ ಚುಕ್ಕೆಗಳು ಪಿಂಪಲ್ಸ್ ಅಲ್ಲ. ಅದು ಬೇರೆ ಕಾರಣಗಳಿಂದ ಬಿದ್ದಿರಬಹುದು. ಸೊ ಫಸ್ಟ್ಗೆ ನಾವು ಅದು ಪಿಂಪಲ್ಸ್ ಹೌದಾ ಅಲ್ವಾ ಅಂತ ತಿಳ್ಕೋಬೇಕು. ಅದನ್ನು ತೋರಿಸಿದ ನಂತರ ಯಾಕಂತೇಳಿದ್ರೆ ಅದನ್ನ ನಾವು ಗ್ರೇಡಿಂಗ್ ಮಾಡ್ತೀವಿ. ಗ್ರೇಡಿಂಗ್ ಅಂತ ಹೇಳಿದ್ರೆ ಗ್ರೇಡ್್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ನಾನು ಆವಾಗ್ಲೂ ಹೇಳಿದಾಗೆ ಆ ಲಕ್ ಇದು ಯಾವ ಟೈಪ್ ಇದು ಅವ್ರ ಹತ್ರ ಪ್ರಿಡಾಮಿನೆಂಟ್ ಇರುತ್ತೆ ಅದನ್ನು ನೋಡ್ಬಿಟ್ಟು ಅದನ್ನ ಗ್ರೇಡ್ ಮಾಡ್ತೀವಿ. ಅದರ ಮೇಲೆ ಡಿಪೆಂಡ್ ಆಗಿ ಅವನಿಗೆ ಬರೀ ಹಚ್ಚುವ ಕ್ರೀಮ್ಗಳಲ್ಲೇ ಕೆಲವು ಸಲ ಕಡಿಮೆ ಆಗುತ್ತೆ, ಕೆಲವರಿಗೆ ಹಚ್ಚುವ ಕ್ರೀಮಲ್ಲಿ ಕಡಿಮೆಯಾಗುವುದಿಲ್ಲ. ಅವರಿಗೆ ನಾವು ಸಿಸ್ಟಮಿಕ್ ಡ್ರಗ್ಸ್ ಕೊಡ್ಬೇಕು, ಅಂದ್ರೆ ಬಾಯಲ್ಲಿ ನುಂಗುವಂತ ಟ್ಯಾಬ್ಲೆಟ್ಗಳನ್ನ ಕೊಡಬೇಕಾಗುತ್ತೆ. ಜೊತೆಗೆ ಅವರಿಗೆ ಪ್ರಿವೆನ್ಷನ್ ಮಾಡೋಕ್ಕೆ ಬೇಕಾದಂತ ಸನ್ಸ್ಕ್ರೀನ್ ಇರ್ಬೋದು, ಬಿಸಿಲಿಗೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಹಚ್ಚೋದಿರ್ಬೋದು, ಅಥವಾ ಕೆಲವೊಂದು ಮಾಯಿಶ್ಚರೈಸರ್ ಇರ್ಬೋದು, ಆಮೇಲೆ ಫೇಶಿಯಲ್ ವಾಶ್ ಅಥವಾ ಫೇಸ್ ವಾಶ್ಗಳೇನಿದೆಯೋ ಅದನ್ನು ಕೊಡಬೇಕಾಗುತ್ತೆ.
1: ಓಕೆ, ಸೊ ಇದು ಇಷ್ಟು ಪಿಂಪಲ್ ಅನ್ನು ನಾವು ಹೇಗೆ ತಡೆಗಟ್ಟಬಹುದು, ಹಾಗೆ ಬಂದ ನಂತರ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನು ಮುಖದ ಬಗ್ಗೆ ನಾವು ಮಾತಾಡುವಾಗ ಕಪ್ಪು ಬಿಳುಪು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಏನು ಸುದ್ದಿಯನ್ನು ಮಾಡ್ತಾ ಇರುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಿ?
0: ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಇದೇನು ಒಂದಿದೆ ಅಂತೇಳಿ ನಾವೆಲ್ಲರೂ ಬಿಳಿಯಾಗಿ ಕಾಣಬೇಕು ಅಂತ. ಯಾಕೆಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನಾವು ಬೇರೆ ಅದರಲ್ಲಿ ಹೋಲ್ ಮಾಡಬೇಕಾದ್ರೆ ಆ ಹಸು ಕಪ್ಪಾದ ಏನು ಅದು ಕೊಡು ಹಾಲು ಬಿಳಿ ಅದೇ ತರ ನಾವು ಅದನ್ನ ಆತರ ಅನ್ಕೋಬೇಕು. ನಮ್ಮ ಸ್ಕಿನ್ ಇದ್ ಕಲರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಬಟ್ ಏನಾಗತ್ತೆ, ಸಾಮಾನ್ಯವಾಗಿ ನಾವು ಇನ್ನು ಕೂಡ ಕಪ್ಪು ಅಂದ್ರೆ ಕೀಳು ಆ ಮನೋಭಾವನೆಯಲ್ಲಿ ಇವತ್ತು ಕೂಡ ಇದೀವಿ. ಎಸ್ಪೆಷಲಿ ಹುಡುಗಿಯರು ನಮ್ಮಲ್ಲಿ ಬರುವಂತದ್ದು ಈ ಬಿಳುಪು ಕಪ್ಪಿಗೆ ನಾವು ಹುಡುಗರು ಜಾಸ್ತಿ ನೋಡೋದಿಲ್ಲ, ಯಾಕಂದ್ರೆ ಜಾಸ್ತಿ ಹುಡುಗರು ಅದ್ರ ಬಗ್ಗೆ ತಲೆ ಪಿಂಪಲ್ಸ್ ಎಸ್ ಬೋತ್ ಆಫ್ ದೆಮ್. ಬಟ್ ಕಪ್ಪು ಬಿಳಿಯಾಗಿದ್ದಾಗ ನಾವು ಯೂಶುವಲ್ ಆಗಿ ಹುಡುಗಿಯರು ಸ್ವಲ್ಪ ಆ ಕಪ್ಪು ಅಂದ ಕೂಡಲೇ ಸ್ವಲ್ಪ ಕೀಳರು. ಕೆಲವರು ಜೆನೆಟಿಕಲಿ ಅವರ ಸ್ಕಿನ್ ಕಲರ್ ಹಂಗೆ ಇರುತ್ತೆ, ಅದನ್ನು ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ಆನ್ ಎಕ್ಸ್ಪೋಜರ್ ಟು ಸನ್ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳು ನಮಗೆ ಸೂರ್ಯನ ಕಿರಣಗಳು ನಮ್ಮ ಮುಖದ ಮೇಲೆ ಬಿದ್ದು ನಮ್ಮ ಸ್ಕಿನ್ ಅಲ್ಲಿ ಚರ್ಮದಲ್ಲಿ ಬದಲಾವಣೆ ತರುತ್ತೆ, ಅದು ಕಪ್ಪಾಗಿ ಕಾಣುತ್ತೆ. ಆವಾಗ ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಡೋಕೆ ಆಗತ್ತೆ. ಸಾಮಾನ್ಯವಾಗಿ ನಾವು ನೋಡುವಂತದ್ದು ನಮ್ಮ ರುಟೀನ್ ಪ್ರಾಕ್ಟೀಸ್ ಅಲ್ಲಿ ಮೆಲಾಸ್ಮಾ ಅಂತ ಹೇಳ್ತೀವಿ, ಅಥವಾ ಬಂಗು, ಕರಿ ಬಂಗು ಏನಂತೀವಿ ಅದನ್ನ ಹೇಳ್ತೀವಿ. ಸೊ ಅದು ಒಂದು ಅಂದ್ರೆ ಅದು ಕಪ್ಪಾಗಿರುವಂತ ಲಕ್ಷಣ. ಹಾಗೇನೆ ಬಿಳಿ ಬೇರೆ ಬೇರೆ ಮಚ್ಚೆಗಳು ಸಿಗ್ತವೆ. ಸಣ್ಣ ಮಕ್ಕಳಾದ್ರೆ ಬಿಳಿಯಾಗಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಅವ್ರು ತಿನ್ನುವ ಆಹಾರದಲ್ಲಿ ವಿಟಮಿನ್ಸ್ ಕಡಿಮೆ ಆದಾಗ ಅಥವಾ ಅವರಿಗೆ ವರ್ಮ್ ಇನ್ಫೆಕ್ಷನ್ ಹೊಟ್ಟೆಯಲ್ಲಿ ಹುಳ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ತಿಂದ ಆಹಾರದಲ್ಲಿ ಇರತಕ್ಕಂಥ ವಿಟಮಿನ್ಸ್ ನಮ್ಮ ದೇಹವನ್ನೇ ಸರಿಯಾಗಿ ಸೇರುವುದಿಲ್ಲ, ಯಾಕಂದ್ರೆ ಹುಳನೇ ತಿಂದಿರುತ್ತೆ, ನಮಗೆ ಅದು ಬರುವುದಿಲ್ಲ. ಸೊ ಅವಾಗ ಏನಾಗುತ್ತೆ, ಅವ್ರು ಬಿಳಿಯಲ್ಲಿ ಮುಖದಲ್ಲಿ ಕೆಲವು ಬಿಳಿ ಮಚ್ಚೆಗಳು ಕಾಣಕ್ಕೆ ಶುರು ಆಗುತ್ತೆ, ಅದನ್ನ ನಾವು ಪಿಟಿರಾಸಿಸ್ ಆಲ್ಬಾ ಅಂತ ಹೇಳ್ತೀವಿ. ಹಾಗೇನೆ ವಿಟಿಲಿಗೋ ಕೆಲವೊಂದ್ಸಲ ಏನಾಗುತ್ತೆ, ಮಚ್ಚೆ ಒಂದು ಬಿಳಿ ಮಚ್ಚೆ ಟೋಟಲಿ ಬಿಳಿ ಮಚ್ಚೆಗಳು ಬರಕ್ಕೆ ಶುರು ಆಗುತ್ತೆ. ಯಾಕಂತೇಳಿದ್ರೆ ಅದರಲ್ಲಿ ನಮ್ಮ ದೇಹಕ್ಕೆ ಅಥವಾ ಚರ್ಮಕ್ಕೆ ಆ ಕಪ್ಪಿನ ಒಂದು ಅಂಶವನ್ನು ಕೊಡುವಂತ ಮೆಲನಿನ್ ಏನು ಪಿಗ್ಮೆಂಟ್ ಇದೆಯೋ ಅದೇ ಇರೋದಿಲ್ಲ, ಅವಾಗ ಬಿಳಿ ಮಚ್ಚೆ ಇರುತ್ತೆ. ಅಥವಾ ಕೆಲವು ಸಲ ಲೆಪ್ರಸಿ ಅನ್ನೋ ಕಾಯಿಲೆ, ಕುಷ್ಠರೋಗ, ಅದರಲ್ಲೂ ಕೂಡ ಬಿಳಿ ಮಚ್ಚೆ ಬರಬಹುದು. ಸೊ ಇದು ಕಪ್ಪು ಬಿಳಿಯ ಅಂಶಗಳು ನಮ್ಮ ಮುಖದಲ್ಲಿ ಕಾಣುದು, ಎರಡು ಕೂಡ ಇಟ್ ಡಸಂಟ್ ಲುಕ್ ನೈಸ್. ಯಾಕೆಂತ ಹೇಳಿದ್ರೆ ಸೇಮ್ ಸ್ಕಿನ್ ಕಲರ್ ಇದ್ರೆ ಯಾರು ಏನು ತಲೆ ಕೆಡಿಸ್ಕೊಳ್ಳ, ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಇದ್ದಾಗ ಯಾಕೆ ಹಿಂಗೆ ಆಲ್ಟರ್ ಆಯ್ತು ಅಂತ ತಲೆ
1: ಕೆಡಿಸ್ಕೊಳ್ತೀವಿ. ನೀವು ಹೇಳಿದ್ರಿ ಒಂದಿಷ್ಟು ಬಿಡಿ ಆಗ್ಬೇಕು ಅನ್ನುವಂಥದ್ದು ಮನಸ್ಸಲ್ಲಿರುತ್ತೆ ಅಂತ. ಸೊ ಇಂಥ ಒಂದಿಷ್ಟು ಜನರು ನಿಮ್ಮ ಹತ್ರ ಬರ್ಬೋದು, ನಾನು ಸ್ವಲ್ಪ ಬಿಳಿ ಮಾಡಿ ಬೆಳ್ಳಗಾಗಬೇಕು ಫೇರಾಗಬೇಕು, ಇಂಥವ್ರಿಗೆ ನೀವು ಏನು ಹೇಳ್ತೀರಿ ಡಾಕ್ಟ್ರೆ? ಹಾಗೇನೆ ಇದು ಸಾಧ್ಯನಾ ಇವತ್ತಿನ ಈ ದಿನದ ಏನು ಬೇರೆ ಬೇರೆ ರೀತಿಯ ವೈದ್ಯಕೀಯ ಬೆಳವಣಿಗೆಯಿಂದ?
0: ಎಸ್, ಇದು ಸಾಮಾನ್ಯವಾಗಿ ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಕಪ್ಪು ಇಸ್ ನಾಟ್ ಗುಡ್, ಬ್ಲಾಕ್ ಇಸ್ ನಾಟ್ ಆಲ್ವೇಸ್ ಗುಡ್ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಬ್ಲಾಕ್ ಇಸ್ ಆಲ್ಸೋ ಗುಡ್, ಎನಿ ಕಲರ್ ಇಸ್ ಗುಡ್, ಯುನಿಫಾರ್ಮ್ ಇದ್ರೆ ಎನಿ ಕಲರ್ ಇಸ್ ಗುಡ್. ಅದು ಯುನಿಫಾರ್ಮ್ ಇರ್ಬೇಕು, ಸ್ವಲ್ಪ ಆಲ್ಟರ್ ಆದಾಗ ಇಟ್ ಇಸ್ ನ್ಯಾಚುರಲ್ ಇದೆ ಅದರ ಪರ್ಸನಲ್ ಪಾಯಿಂಟ್ ಆಫ್ ಅದೇನಕ್ಕೆ ಆ ತರ ಇಲ್ಲಿ ಒಂದು ಕಲರ್ ಇದೆ ಇಲ್ಲೊಂದು ಕಲರ್ ಇದೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಎಲ್ಲವನ್ನ ಮೊದಲಿನ ತರನೇ 100% ನಿಮ್ಮ ಒರಿಜಿನಲ್ ಕಲರ್ ಕೊಡ್ತೀವಿ ಅಂತ ಹೇಳಕ್ ಬರೋದಿಲ್ಲ. ಅಥವಾ ಇವಾಗ ಕಪ್ಪಿರುವವರನ್ನ ಜೆನೆಟಿಕಲಿ ಪ್ರೀಡಿಟರ್ಮ್ ಕಲರ್ ನಿಮ್ಮನ್ನ ವೈಟ್ ಮಾಡ್ತೀನಿ ಆಗೋದಿಲ್ಲ, ಫೇರ್ ಮಾಡೋಕ್ಕೆ ಆಗತ್ತೆ ಆಗೋದಿಲ್ಲ. ನಾವು ತುಂಬಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಿ
1: ಇಷ್ಟು ದಿವಸದಲ್ಲಿ ಬಿಳಿಯಾಗಿ ಅಲ್ವಾ,
0: ಅದೆಲ್ಲ ಆಗುವಂತ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಇಟ್ ಗಿವ್ಸ್ ಇನ್ ಇನ್ಸ್ಟೆಂಟ್ ಕಲರ್ ಅಷ್ಟೇ, ಆ ನೀವು ಹಚ್ಚಿದಾಗ ಆ ಕಲರ್ ಕಾಣುತ್ತೆ, ನೀವು ಅದು ತೋಳ್ದ ಕೂಡಲೇ ಹೋಗುತ್ತೆ. ನಾವು ಆಡು ಭಾಷೆಯಲ್ಲಿ ತಮಾಷೆಗೆ ಹೇಳ್ತೀವಲ್ಲ, ಬ್ಯೂಟಿ ಪಾರ್ಲರ್ ಹೋದಾಗ ಹೊರಗಡೆ ಹೋಗ್ಬೇಕು ಬರ್ಬೇಕಾದ್ರೆ ಕಲರ್ ಬೇರೆ ಅಂತ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಅಂದ್ರೆ ಆ ಟೈಮಲ್ಲಿ ಮಾತ್ರ ಇಟ್ ಗಿವ್ಸ್ ಬೆನಿಫಿಟ್ ಫಾರ್ ಫ್ಯೂ ಇದೆ. ಯಾಕಂದ್ರೆ ನಾವು ಒಕೇಶನ್ಗೆ ಯಾವ್ದೊಂದು ಫಂಕ್ಷನ್ಗೆ ಹೋದಾಗ ದಟ್ ಟೈಮ್ ಇಟ್ ಗಿವ್ಸ್ ಇನ್ ಒಂದ್ ಸ್ವಲ್ಪ ಡೋಜ್, ಐ ಮೀನ್ ಇದು ಕಾಣತ್ತೆ, ಬಿಟ್ರೆ ಮತ್ತೇನು ಆಗೋದಿಲ್ಲ. ಸೊ ಕಲರ್ ಬದಲಾವಣೆ ಮಾಡೋಕ್ಕಾಗತ್ತಾ? ಎಸ್, ಕೆಲವೊಂದು ಇದರಲ್ಲಿ ನಾವು ಅವ್ರ ಪಿಗ್ಮೆಂಟೇಷನ್ ಹೇಗಿದೆ ಅಂತ ನೋಡ್ಬಿಟ್ಟು ಸ್ವಲ್ಪ ಬದಲಾವಣೆಯನ್ನ ಮಾಡೋಕ್ಕಾಗತ್ತೆ, ಆಗುದಿಲ್ಲ ಅಂತ ಏನಿಲ್ಲ. ಬಟ್ ಪೂರವಾಗಿ 100% ಆಗೋದಿಲ್ಲ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಯಾವುದೇ ಒಬ್ಬ ವ್ಯಕ್ತಿಗೆ, ನಾವು ಯೂಶುವಲಿ ಪಿಗ್ಮೆಂಟರಿ ಡಿಸಾರ್ಡರ್ ಏನಾಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅವ್ರ ಎಕ್ಸ್ಪೆಕ್ಟೇಷನ್ 100% ಇದ್ರೆ ಫಸ್ಟ್ ನಾವು ಹೇಳೋದಿಲ್ಲ 100% ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಹೈಪೋ ಪಿಗ್ಮೆಂಟೇಷನ್ ಅಂದ್ರೆ ಕಡಿಮೆ ಪಿಗ್ಮೆಂಟೇಷನ್ ಅನ್ನ ನಾವು ಪಿಗ್ಮೆಂಟೇನ್ ಅಷ್ಟು ಜಾಸ್ತಿ ಮಾಡಬೇಕು. ಜಾಸ್ತಿ ಇರೋದನ್ನ ಈಗ ಹೈಪರ್ ಪಿಗ್ಮೆಂಟೇಷನ್, ಬ್ಲಾಕ್ ಇದ್ರೆ ಅದನ್ನ ಪಿಗ್ಮೆಂಟೇಷನ್ ಅನ್ನ ಕಡಿಮೆ ಮಾಡಬೇಕು. ಎರಡೂ ಕೂಡ ಮೊದಲಿನ ಲೆವೆಲ್ಗೆ ಬರೋಕೆ ಆಗೋದಿಲ್ಲ, ಒಂದು ಸ್ವಲ್ಪ ಇರುತ್ತೆ. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಎ ಟ್ರೀಟ್ಮೆಂಟ್ ಆಪ್ಷನ್ಸ್,
1: ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ. ಎಸ್ ಕೇಳಿದರೆ ಇನ್ನು ನೀವು ಕೂಡ ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಮುಖದ ಸೌಂದರ್ಯದ ಬಗೆಗಿನ ವಿಷಯಗಳನ್ನು ನಮ್ಮ ಜೊತೆ ಡಾಕ್ಟರ್ ನವೀನ್ ಅವರು ಮಾತಾಡ್ತಾ ಇದ್ದಾರೆ. ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳು ಇರಬಹುದು, ಮುಖದ ಸೌಂದರ್ಯ ಅಥವಾ ಚರ್ಮಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೂ ಕೂಡ ಡಾಕ್ಟರ್ ಉತ್ತರವನ್ನು ಕೊಡ್ತಾರೆ. ನೀವು ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಖಂಡಿತ ಕೇಳ್ಬೋದು ಅನ್ನೋದನ್ನು ಹೇಳ್ತಾ 6364204949 ಈ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಅಂತ ಹೇಳ್ತಾ. ಇನ್ನು ಡಾಕ್ಟರ್, ಈಗ ಮೊಡವೆಗಳ ಬಗ್ಗೆ ಆಗಿರ್ಬೋದು ಅಥವಾ ಬಣ್ಣದ ಬಗ್ಗೆ ನೀವು ಹೇಳಿದ್ರಿ, ಇನ್ನೊಂದು ಪ್ರಶ್ನೆ ಇದೆ. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿ ಬಿಡುವ. ನಮಸ್ಕಾರ.
0: ನಮಸ್ಕಾರ, ಹೇಳಿ
3: ಹೇಳಿ.
0: ನಮಸ್ಕಾರ, ಹೇಳಿ
1: ಹೇಳಿ ಮೇಡಮ್.
3: ಪ್ರತಿ ಶುಕ್ರವಾರ ಬಂದು ನೀವು ನಮ್ಗೆ ಎಲ್ಲ ವಿಷಯವನ್ನೆಲ್ಲ ತಿಳಿಸ್ತೀರಿ, ನಿಮ್ಗೆ ಧನ್ಯವಾದಗಳು. ಡಾಕ್ಟರ್, ಈ ಹುಡುಗರು ಹುಡುಗಿಯರ ಪ್ರೀತಿ ಮಾಡ್ಲಿಲ್ಲ ಅಂತ, ಒಂದು ಪ್ರೀತಿಯಲ್ಲಿ ಹುಡುಗಿ ಪ್ರೀತಿ ಮಾಡುವುದಿಲ್ಲ, ಹುಡುಗ ಆ ಹುಡುಗಿಯನ್ನು ಪ್ರೀತಿ ಮಾಡ್ತಾನೆ, ಅದು ಸಿಗದಕ್ಕೆ ಅವರ ಮುಖಕ್ಕೆ ಆಸಿಡ್ ಎಸೆಯುತ್ತಾರಲ್ಲ ಸರ್. ಈಗ ಆಸಿಡ್ ಎಸೆದ ಮೇಲೆ ಅವರ ಮುಖ ವಿದ್ರೂಪ ಆಗ್ತದೆ, ಅದು ಕಲೆ ಬೀಳ್ತದೆ, ಗಲೀಜಾಗ್ತದೆ. ಅದರ ನಂತರ ಆ ಮುಖವನ್ನು ಮುಂಚಿನ ಹಾಗೆ ಮಾಡ್ಲಿಕ್ಕೆ ಆಗ್ತದಾ ಸರ್ ಅಂತ ನಿಮ್ಮ ಹತ್ರ ನಾನು
1: ಕೇಳುವ.
0: ಒಳ್ಳೆ ರೀಸೆಂಟ್ ಇನ್ಸಿಡೆಂಟ್ ಅನ್ನ ಹೇಳಿದ್ದಾರೆ. ಯಾಕಂದ್ರೆ ಇದು ಎಸ್ ಆಸಿಡ್ ವಿಕ್ಟಿಮ್ಸ್, ಇದು ಬಹಳ ತೀವ್ರತರವಾದ ಒಂದು ಪರಿಣಾಮವನ್ನು ಮಾನಸಿಕವಾಗಿ ನೀಡುತ್ತೆ, ದೈಹಿಕವಾಗಿ ನೀಡುತ್ತೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಆಸಿಡ್ ಯಾವ ರೀತಿ ಆಕ್ಟ್ ಮಾಡಿದೆ, ಅದು ಆಸಿಡ್ ಎಷ್ಟು ಕೊರೋಸಿವ್ ಇದೆ. ಆಸಿಡ್ ಅಂದ್ರೆ ಎಲ್ಲ ಆಸಿಡ್ಗಳು ಒಂದೇ ತರ ಇರೋದಿಲ್ಲ, ಬೇರೆ ಬೇರೆ ತರ ಇರುತ್ತೆ. ಯಾಕೆಂತೇಳಿದ್ರೆ ಅದ್ರ ಡಿಪೆಂಡಿಂಗ್ ಆನ್ ದಟ್ ಅದರ ಮೇಲೆ ಪರಿಣಾಮ ಅವ್ರ ಮುಖದ ಮೇಲೆ ಬಿಡಬಹುದು. ಯಾಕೆಂತೇಳಿದ್ರೆ ಕೆಲವೊಂದು ಸಿವಿಯರ್ ಬರ್ನ್ ಮಾಡಿಬಿಟ್ಟು ಅದನ್ನ ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕನೂ ಕೂಡ 100% ಒರಿಜಿನಲ್ ಸ್ಥಿತಿಗೆ ತರಲಿಕ್ಕೆ ಆಗುದಿಲ್ಲ. ಅವರ ವಿಕಾರತೆ ಅದು ಏನಿರುತ್ತೋ ಅದು ಇದರ ಅದು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಕೆಲವೊಂದು ಮೈಲ್ಡ್ ಆಗಿ ಏನಾದರೂ ಆಗಿದ್ರೆ ಇಟ್ ಕ್ಯಾನ್ ಬಿ ರಿವರ್ಟೆಡ್ ಟು ಬ್ಯಾಕ್ ಒರಿಜಿನಲ್.
1: ದೇಶದಲ್ಲಿ ಒಂದಿಷ್ಟು ಆಸಿಡ್ ವಿಕ್ಟಿಮ್ಗಳನ್ನು ನಾವು ನೋಡಿದ್ರೆ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಆಸಿಡ್ ಆಗಿದೆ ಅಂತ. ಅಂದ್ರೆ ಇವರಿಗೇನು ವೈದ್ಯಕೀಯ ಇದರಿಂದ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲ
0: ಆಗಿರುತ್ತೆ. ಯಾಕಂತೇಳಿದ್ರೆ ಅದು ಏನೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಕೂಡ, ಪ್ಲಾಸ್ಟಿಕ್ ಸರ್ಜರಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಕಡೆ ಏನಾದ್ರು ಇದು ಮಾಡ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಇದು ಮಾಡೋದು, ಯಾಕಂದ್ರೆ ಕಾಂಟ್ರಾಕ್ಷನ್ಸ್ ಏನಾಗಿರುತ್ತೆ ಅದನ್ನ ರಿಲೀಸ್ ಮಾಡೋದು, ಅದನ್ನಷ್ಟೇ ಮಾಡುವಂಥದ್ದು, ಒರಿಜಿನಲ್ ಸ್ಥಿತಿಗೆ ತರಲಿಕ್ಕೆ ಆಗುದಿಲ್ಲ. ಬಟ್ ಇವಾಗ ಏನ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಇದ್ರಕ್ಕೋಸ್ಕರ ಆಸಿಡ್ ವಿಕ್ಟಿಮ್ಸ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಅವರೆಲ್ಲ ಚಿಕಿತ್ಸೆಯನ್ನು ಉಚಿತವಾಗಿ ಬರ್ಸುತ್ತೆ. ಯಾಕಂದ್ರೆ ಇದು ಇಟ್ ಈಸ್ ಇಂಟೆನ್ಷನ್, ಯೂಶ್ವಲಿ ಆಗಿ ಇಂಟೆನ್ಷನಲ್ ಆಕ್ಸಿಡೆಂಟಲ್ ಆದ್ರೂ, ಕೆಲವೊಂದು ರ್ಯಾರ್ಲಿ ಆಕ್ಸಿಡೆಂಟಲ್ ಆಗಿರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಇಂಟೆನ್ಷನಲ್, ಯಾರಿಗೂ ಒಂದು ತೊಂದರೆ ಮಾಡಬೇಕು ಅಂತಲೇ ಮಾಡಿರುವಂಥದ್ದು. ಸೊ ಆದ ಕಾರಣ ಅದನ್ನು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅವರಿಗೆ ಅದಕ್ಕೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಸೊ ಬಟ್ ಇವ್ರು ಹೇಳಿದ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಅದನ್ನ ಮೊದಲಿನ ತರನೇ ಮಾಡೋಕ್ಕಾಗುತ್ತಾ? ಡಿಪೆಂಡ್ಸ್, ಯಾವಾಗಲೂ ಮಾಡೋಕ್ಕಾಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕೂ ಆಗಲ್ಲ. ಎಸ್ ಸ್ವಲ್ಪ
1: ಇಂತ ಇನ್ಸಿಡೆಂಟ್ಗಳು ನಮ್ಮ ಜಗತ್ತಿನಲ್ಲಿ ಕಡಿಮೆ ಆಗಬೇಕು
0: ಅನ್ನೋದು ಇದು ನಿಜವಾಗ್ಲು. ನಾವು ಇಂದು ಕೂಡ ಅದ್ರ ಬಗ್ಗೆ ಜನ, ಯಾಕೆ ಆಸಿಡ್ ಅವ್ರಿಗೆ ಹೆಂಗ್ ಸಿಗತ್ತೆ?
1: ರೀಸೆಂಟ್ ಆದಂತ ಇನ್ಸಿಡೆಂಟ್ ನೆನಪಾಡಿಕೊಂಡ್ರು ಕೂಡ, ಒಬ್ಬಳ ಹುಡುಗಿ ಬಟ್ ಇದ್ದ ಮೂರ್ ಜನರಿಗೂ ಕೂಡ
0: ದಟ್ ಇಸ್ ಏನಾಗತ್ತೆ ಅಂತ ಹೇಳಿದ್ರೆ, ಅವನಿಗೆ ಇಟ್ ಈಸ್ ನಾಟ್ ದಟ್ ಆ ಟೈಮ್ ಅಲ್ಲಿ ಹೆಂಗ್ ನಡೀತದೆ ಅಂತ ಹೇಳಿದ್ರೆ, ಅಲ್ಲಿ ಯಾರು ಇರ್ತಾರೆ ಅದನ್ನೆಲ್ಲ ನೋಡಕ್ಕೆ ಹೋಗಲ್ಲ. ಇಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹಾರ್ಮ್ ಸಮ್ಮನ್ ಅಷ್ಟೇ.
1: ಎಸ್ ಡಾಕ್ಟರ್, ನಾವು ಮಾತಾಡ್ತಿದ್ವಿ ಚರ್ಮದ ಬಗ್ಗೆನ ತೊಂದರೆಗಳ ಬಗ್ಗೆ, ಇದನ್ನ ಬಿಟ್ಟು ಬೇರೆ ಯಾವೆಲ್ಲ ರೀತಿಯ ತೊಂದರೆಗಳು?
0: ಇನ್ನೊಂದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ವಯಸ್ಸಾದಾಗ ಮುಖದಲ್ಲಿ ಲಕ್ಷಣಗಳು ಬದಲಾವಣೆ, ನಮ್ಮ ದೇಹದಲ್ಲಿ ಬದಲಾವಣೆ ಆದಾಗ ನಮ್ಮ ದೇಹದಲ್ಲಿ ಉಳಿದ ಆರ್ಗನ್ಸ್ ಹೆಂಗೆ ಬದಲಾವಣೆ ಆಗತ್ತೋ ವಯಸ್ಸಾಗ್ತಾ ಬಂದಾಗ, ಹಾಗೇನೆ ನಮ್ಮ ಮುಖದಲ್ಲೂ ಕೂಡ ಬದಲಾವಣೆ ಕಾಣುತ್ತೆ. ನೆರಿಗೆಗಳು ಬರಕ್ಕೆ ಸುಕ್ಕುಗಟ್ಟಕ್ಕೆ ಶುರು ಆಗುತ್ತೆ ಚರ್ಮ. ಸೊ ಇವಾಗ ಏನಾಗಿದೆ, ಎಲ್ಲರೂ ವಿ ವಾಂಟ್ ಲುಕ್ ಯಂಗ್ ಅಂದ್ರೆ ಅದು ಕಾಣಬಾರ್ದು ನಮ್ಮ ಮುಖದಲ್ಲಿ. ನಮಗೆ ವಯಸ್ಸಾಗಿದ್ರು ಕೂಡ ಅದು ಮುಖದಲ್ಲಿ ಕಾಣಬಹುದು, ನೋಡುವವರಿಗೆ ನನಗೆ ವಯಸ್ಸಾದಾಗ ಅನಿಸ್ಬಾರ್ದು. ಇವಾಗ ನಾವೇಗೆ ಸಾಮಾನ್ಯವಾಗಿ ಜನ ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತಲೆಕೂದಲು ಬೆಳ್ಳಗಾಗ್ಬಿಟ್ರೆ, ತಲೆಕೂದಲು ಬೆಳ್ಳಗಾಗ್ಬಿಟ್ರೆ ಕೂಡಲೇ ವಯಸ್ಸಾಗಿದೆ ಅಂತ ಅನ್ಕೊಂಡ್ಬಿಟ್ಟು ಎಲ್ಲರೂ ಕಲರ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಸಮಸ್ಯೆ ಆಗತ್ತೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಎರಡಿದೆ, ಒಂದು ಫಿಮೇಲ್ ಸೆಕ್ಸ್ ಮತ್ತು ಮೇಲ್ ಸೆಕ್ಸ್. ಮೇಲ್ ಸೆಕ್ಸ್ ಅಲ್ಲಿ ಮುಖದಲ್ಲಿ ಕೂದಲು ಇರಬೇಕು, ಫಿಮೇಲ್ ಸೆಕ್ಸ್ ಅಲ್ಲಿ ಮುಖದಲ್ಲಿ ಕೂದಲು ಇರಬಾರ್ದು. ಸೊ ದಿಸ್ ಇಸ್ ವಾಟ್ ಒನ್ ಮೋರ್ ಪ್ರಾಬ್ಲಮ್. ಯಾಕಂತೇಳಿದ್ರೆ ಕೆಲವೊಂದು ಹುಡುಗಿಯರಲ್ಲಿ ಮುಖದಲ್ಲಿ ಕೂದಲು ಬರುತ್ತೆ, ಸೊ ದಟ್ ಈಸ್ ದೇರ್ ಬ್ಯೂಟಿ ಕಾನ್ಶಿಯಸ್, ಅವರಿಗೆ ಅದು ಬ್ಯೂಟಿ ಅಲ್ಲ. ಅದೇ ಒಬ್ಬ ಹುಡುಗನಿಗೆ ಮುಖದಲ್ಲಿ ಬಿಯರ್ಡ್ ಅಥವಾ ಮೀಸೆ ಬರಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಫಾರ್ ಹಿಮ್, ಅವನಿಗೆ ಅದೆರಡು ಬೇಕು. ಸೊ ದಿಸ್ ಈಸ್ ಆಲ್ಸೋ ಅದನ್ನು ಕೂಡ ಟ್ರೀಟ್ಮೆಂಟ್ ಬರ್ತಾರೆ, ಅದನ್ನು ಕೂಡ ಮಾಡಿಸ್ಕೊಳ್ಳಕ್ಕೆ ಟ್ರೀಟ್ಮೆಂಟ್ ಬರ್ತಾರೆ.
1: ಹುಡುಗಿಯರಿಗೆ ಹೀಗೆ ಆದಾಗ ನೀವು
0: ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಗಳಿದಾವೆ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಹಾರ್ಮೋನಲ್ಲು ಯೂಶುವಲ್ ಆಗಿ ನಾವು ಒಂದು ಹೈ ಹಿರ್ಸುಟಿಸಮ್ ಕಾಯಿಲೆ ಅಂತ ಬರ್ತೇವೆ, ಕೆಲವೊಂದು ಕಡೆ ಸ್ವಲ್ಪ ಮೈನಿಟ್ ವಿಲ್ಲಸ್ ಹೇರ್ ಏನಿದೆಯಾ ಸಣ್ಣ ಸಣ್ಣ ಹೇರ್ಗಳು ಇರ್ತವೆ, ಅದನ್ನು ನಾವು ಪರ್ಮನೆಂಟ್ ಆಗಿ ತೆಗೆಯಕ್ಕೆ ಬರ್ತದೆ. ಯಾಕೆಂತ ಹೇಳಿದ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಲೇಸರ್. ಕೆಲವೊಂದು ಕ್ರೀಮ್ಗಳು ಬರುತ್ತೆ ಅದು ಟೆಂಪರರಿ ರಿಲೀಫ್ ಕೊಡುತ್ತೆ, ಕ್ರೀಮ್ ಹಚ್ಚಿದಾಗ ಹೋಗುತ್ತೆ ಮತ್ತೆ ಬರುವಂತ ಸಾಧ್ಯತೆಗಳಿರುತ್ತೆ. ಬಟ್ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರೆ ಇಟ್ಸ್ ಎ ಪರ್ಮನೆಂಟ್, ಅಂದ್ರೆ ಅಲ್ಲಿ ಹೇರ್ ಮತ್ತೆ ಕೆಲವೊಂದು ಹೇರ್ಗಳು ಬಂದ್ರೆ ಮತ್ತೆ ವಾಪಸ್ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು. ಬಟ್ ಯೂಶುವಲಿ ಇಟ್ ಇಸ್ ಗಿವ್ಸ್ ಎ ಪರ್ಮನೆಂಟ್ ರಿಸಲ್ಟ್ಸ್. ಹೇರ್ ಏನು ಆ ಟರ್ಮಿನಲ್ ಹೇರ್ ಏನಿದೆಯೋ ಅದನ್ನು ತೆಗಿಸ್ಲಿಕ್ಕೆ ಆಗುತ್ತೆ. ಸೊ ಮತ್ತೆ ಅವರಿಗೆ ಬೇರೆ ಹಾರ್ಮೋನ್ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಚಿಕಿತ್ಸೆಯನ್ನು ಜೊತೆ ಜೊತೆಯಾಗಿ ಕೊಡ್ತಾ ಇರಬೇಕಾಗುತ್ತೆ. ಸೊ ನಾನು ಅದನ್ನು ಹೇಳಿದ್ದು ಹುಡುಗರಿಗೆ ಮೀಸೆ ಬೇಕು, ಇವಾಗ ಮೀಸೆ ಬರಲಿಲ್ಲ ಅಂದ್ರೆ ಅವನು ಬರ್ತಾನೆ, ದಟ್ ಇಸ್ ಆಲ್ಸೋ ಅಗೇನ್ ಹಾರ್ಮೋನ್ ಪ್ರಾಬ್ಲಮ್. ಅವನಿಗೆ ಕೂಡ ಯಾವುದು ಹಾರ್ಮೋನಲ್ ಸಮಸ್ಯೆಯಿಂದಾಗಿ, ಯಾಕಂದ್ರೆ ಅವನಿಗೆ ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ, ಮೇಲ್ ಸೆಕ್ಸ್ ಹಾರ್ಮೋನ್ಸ್ ಕಡಿಮೆ ಇರುತ್ತೆ. ಇಬ್ಬರಲ್ಲೂ ಎರಡು ಹಾರ್ಮೋನ್ಗಳು ಇರ್ತವೆ, ಫಿಮೇಲ್ ಅಲ್ಲಿ ಮೇಲ್ ಸೆಕ್ಸ್ ಹಾರ್ಮೋನ್ ಇರುತ್ತೆ, ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಇರ್ತದೆ. ಬಟ್ ಪ್ರಿಡಾಮಿನೆಂಟ್ ಫಿಮೇಲ್ ಇರಬೇಕು, ಬಟ್ ಮೇಲ್ ಅಲ್ಲಿ ಪ್ರಿಡಾಮಿನೆಂಟ್ ಮೇಲ್ ಇರಬೇಕು. ಕೆಲ ಸಲ ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಇದ್ದಾಗ ಅವರಿಗೆ ಮೀಸೆ ಮತ್ತು ಗಡ್ಡ
1: ಬೆಳೆಯಕ್ಕೆಲ್ಲದಕ್ಕೂ
0: ಕೂಡ ಚಿಕಿತ್ಸೆ. ಯಾಕಂದ್ರೆ ಇಟ್ ಇಸ್ ಆಲ್ ಇಸ್ ಬ್ಯೂಟಿ, ಯಾಕಂದ್ರೆ ಇವಾಗ ನಿಮ್ಮನೇ ನೋಡಿದ್ರೆ ನೀವು ಗಡ್ಡ ಮೀಸೆ ಬಿಟ್ಕೊಂಡು ಸ್ಮಾರ್ಟ್ ಆಗಿದ್ದೀರ, ಸೊ ಜನ ನಿಮ್ಮನ್ನ ನೋಡ್ಬಿಟ್ಟು ನಿಮ್ ತರನೇ ಇರಬೇಕು ಅಂತ ಅನಿಸ್ತಾರೆ. ಸೊ ದಿಸ್ ಇಸ್ ವಾಟ್
1: ಹೌದು ಇನ್ನೊಂದು ಡಾಕ್ಟರ್, ಈ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಅದು ಕೂಡ ಕಣ್ಣಿನ ಕೆಳಗಡೆ ಇರುವಂತದ್ದು. ಸೊ ಇದು ಕೂಡ ಕೆಲವೊಮ್ಮೆ ನಮ್ಮ ಏನು ಸೌಂದರ್ಯ ಅಂತ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಕಂದ ರೀತಿಯಲ್ಲಿ ನಿದ್ದೆ ಮಾಡಿಲ್ಲ ಆ ರೀತಿಯ ಫೀಲ್ ಬರ್ದಂಗೆ.
0: ಇದೊಂದು ಸಾಮಾನ್ಯ ಇನ್ನೊಂದು ಸಾಮಾನ್ಯವಾದ ಕಾಯಿಲೆ ನಮ್ಮಲ್ಲಿ ಬರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಣ್ಣು ಸಾಮಾನ್ಯವಾಗಿ ನಮ್ದು ಕಣ್ಣು ಯಾವ ರೀತಿ ಇರಬೇಕು ಆ ರೀತಿಯಲ್ಲಿದ್ದಾಗ ಅದರ ನಂತರ ಕಪ್ಪಾಗಿದ್ರೆ ನಾವು ಅದನ್ನ ಕೆಲವೊಂದು ಬೇರೆ ರೀತಿಯ ಚಿಕಿತ್ಸೆಯಲ್ಲಿ ಕಡಿಮೆ ಮಾಡಬೇಕು. ಯೂಶುವಲಿ ಕೆಲವರ ಐ ಸಾಕೆಟ್ ಲೊಕೇಟೆಡ್ ತುಂಬಾ ಡೀಪ್ ಆಗಿರ್ತದೆ, ತುಂಬಾ ಡೀಪ್ ಆಗಿದ್ದಾಗ ಅದು ಆಟೋಮೆಟಿಕಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ ಅದರ ಸರೌಂಡಿಂಗ್ ಏರಿಯಾ. ಇದಕ್ಕೆ ನಾವು ಬೇರೆ ತರ ಚಿಕಿತ್ಸೆ ಕೊಡಬೇಕಾಗತ್ತೆ. ಯಾಕಂದ್ರೆ ಡಿಪೆಂಡಿಂಗ್ ಆನ್ ಅದನ್ನ ಯಾವುದೇ ಒಂದು ಕ್ರೀಮ್ ಅಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಕ್ರೀಮ್ ಹಚ್ಚಿಬಿಟ್ಟು ಕಡಿಮೆ ಆಗತ್ತೆ ಇಲ್ಲ, ಯಾಕಂದ್ರೆ ಡಿಪೆಂಡಿಂಗ್ ಆನ್ ಇಟ್ಸ್ ಎ ವಾಲ್ಯೂಮ್ ಲಾಸ್, ಅಲ್ಲಿ ವಾಲ್ಯೂಮ್ ಲಾಸ್ ಇದೆಯಾ ಅಥವಾ ಖಾಲಿ ಬರೀ ಪಿಗ್ಮೆಂಟೇಷನ್ ಇದೆಯಾ. ವಾಲ್ಯೂಮ್ ಲಾಸ್ ಇದ್ರೆ ನಾವು ವಾಲ್ಯೂಮ್ ಅನ್ನು ಫಿಲ್ ಮಾಡಬೇಕು, ಅಲ್ಲಿ ಏನು ವಾಲ್ಯೂಮ್ ಕಡಿಮೆ ಇದೆಯೋ ಅದನ್ನ ಫಿಲ್ ಮಾಡಕ್ಕೆ ನಮಗೆ ಡರ್ಮಲ್ ಫಿಲ್ಲರ್ಸ್ ಅಂತ ಬರ್ತವೆ. ನಾವು ಚರ್ಮದ ಒಳಗಡೆ ಕೆಲವೊಂದು ಸೂಜಿಗಳನ್ನ ಹಾಕಿ ಕೆಲವೊಂದು ಇದನ್ನ ಫಿಲ್ ಮಾಡ್ತೀವಿ, ಅಲ್ಲಿ ಆವಾಗ ಅದು ಕಣ್ಣು ಎದ್ದು ಮೇಲೆ ಕಾಣುತ್ತೆ. ಸೊ ಈ ತರದ ಚಿಕಿತ್ಸೆ, ಯಾಕಂದ್ರೆ ಇದೆಲ್ಲ ಸೌಂದರ್ಯವರ್ಧಕ
1: ಚಿಕಿತ್ಸೆಗಳು,
0: ಈ ಸೌಂದರ್ಯವನ್ನು ಇನ್ನೂ ಜಾಸ್ತಿ ಮಾಡಿಸೋದು. ಯಾಕಂದ್ರೆ ಇನ್ನೊಬ್ಬರಿಗೆ ಅದು ಚೆನ್ನಾಗಿ ಕಾಣಬೇಕು. ಈವನ್ ಲಿಪ್ ಆಗ್ಮೆಂಟೇಷನ್ ಮಾಡ್ತೀವಿ, ನೀವು ತುಂಬಾ ಫಿಲ್ಮ್ ಆಕ್ಟ್ರೆಸ್ ಬಗ್ಗೆ ಎಲ್ಲ ಕೇಳಿದೀರ, ಸೆಲೆಬ್ರಿಟೀಸ್ ಬಗ್ಗೆ ಎಲ್ಲ ಕೇಳಿದೀರ, ಲಿಪ್ ಅನ್ನ ಆಗ್ಮೆಂಟ್ ಮಾಡ್ತೀವಿ. ಅವ್ರ ನ್ಯಾರೋ ಲಿಪ್ ಇದ್ರೆ ಅವ್ರಿಗೆ ಆಗ್ಮೆಂಟ್ ಮಾಡಿ ಇಟ್ ಲುಕ್ಸ್, ಯಾಕಂದ್ರೆ ಇಟ್ ಈಸ್ ಎ ಬ್ಯೂಟಿ ಥಿಂಗ್. ಯಾಕಂದ್ರೆ ಎಲ್ಲವೂ ಸಿಮೆಟ್ರಿಯಲ್ ಇದ್ರೆ ಮಾತ್ರ ನಮ್ ಬ್ಯೂಟಿ ಚೆನ್ನಾಗಿ ಕಾಣುತ್ತೆ. ನಮ್ ಕಣ್ಣುಗಳು ಎಲ್ಲಿರುತ್ತೋ ಅಲ್ಲೇ ಇರಬೇಕು, ನಮ್ ಮೂಗು ಅದು ಕೂಡ ಯಾವ ಸಿಚುವೇಶನ್ ಅಲ್ಲಿ ಇರ್ಬೇಕು ಅದೇ ರೀತಿಯಲ್ಲಿ ಇರ್ಬೇಕು, ಅದರ ಪೊಸಿಷನಿಂಗು ಅದರದ್ದು ಕಾಂಟೂರು ಅದೆಲ್ಲ ಸರಿ ಇರಬೇಕು. ಸೊ ಇದೆಲ್ಲ ಇದ್ರೆ ಮಾತ್ರ ನಾವ್ ವಿ ಸೇ ಇಟ್ಸ್ ಎ ಪರ್ಫೆಕ್ಟ್ ಬ್ಯೂಟಿ ಅಂತ.
1: ಈಗ ಕಣ್ಣುಗಳು ಕೂಡ ಏನು ಏನು ಮಿಳ್ಳೆಗಣ್ಣು ಇದ್ರೆ ಅದನ್ನು ಕೂಡ ಸರಿ
0: ಮಾಡುವಂತದ್ದಿದೆ.
1: ಓಕೆ ಡಾಕ್ಟರ್, ನೀವೀಗ ಹೇಳಿದ್ರಿ ಲಿಪ್ ಅನ್ನ ಬೇರೆ ರೀತಿಯಲ್ಲಿ ಮಾಡೋದು, ಅಗ್ಮೆಂಟ್ ಮಾಡೋದೆಲ್ಲ, ಸೊ ಇದೆಲ್ಲ ಹೇಗೆ ಅಂತ ಒಂದು ಪ್ರಶ್ನೆ ಮನಸ್ಸಲ್ಲಿ ಬಂದ್ಬಿಡ್ತು. ಇದರಿಂದ ಮುಂದಿನ ದಿನಗಳಲ್ಲಿ ಏನಾದ್ರೂ ಸೈಡ್ ಇಫೆಕ್ಟ್ ಆಗೋದಿಲ್ವಾ ಈ ರೀತಿಯ ಟ್ರೀಟ್ಮೆಂಟ್ಗಳಿಂದ?
0: ಯಾವುದೇ ಇದರಲ್ಲೂ ಕೂಡ ಇಟ್ ಇಸ್ 100 ಫುಲ್ ಪ್ರೂಫ್, ಎಲ್ಲವೂ ಸರಿ ಇರುತ್ತೆ. ಯಾಕಂದ್ರೆ ದಿಸ್ ಇಸ್ ಆಲ್ ಫಾರ್ ಟೈಮ್ ಬೀಯಿಂಗ್, ಇದು ಕೂಡ ಪರ್ಮನೆಂಟ್ ಅಲ್ಲ. ಈಗ ಯಾವುದು ನಾವು ಅಗ್ಮೆಂಟ್ ಮಾಡ್ತೀವೋ ದಟ್ ಇಸ್ ಫಾರ್ ಫ್ಯೂ ಮಂತ್ಸ್, ಆಫ್ಟರ್ ದಟ್ ದೇ ಹ್ಯಾವ್ ಟು ಗೋ ಫಾರ್ ದ ಪ್ರೊಸೀಜರ್ ಅಗೇನ್. ಪರ್ಮನೆಂಟ್ ಆಗಿ ಯಾವಾಗ ಪ್ರಾಬ್ಲಮ್ ಕೊಡುತ್ತೆ ಇಟ್ ಇಸ್ ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ಗಳು ಯಾವತ್ತು ಕೊಡಲ್ಲ, ಯಾಕಂದ್ರೆ ಇಟ್ ಹ್ಯಾಸ್ ಬಿನ್ ಸ್ಟಡೀಡ್ ಇನ್ ದ ಲಾಂಗ್ ರನ್, ಅಂತ ದೊಡ್ಡ ಸಮಸ್ಯೆಗಳನ್ನ. ಬಟ್ ಕೆಲವು ಸಲ ಕೆಲವರಿಗೆ ಆ ಕೊಡುವಂತ ಇದರಲ್ಲಿ ಅಥವಾ ಅವಾಗ ಇಮಿಡಿಯೇಟ್ ಕೆಲವರಿಗೆ ರಿಯಾಕ್ಷನ್ಸ್ ಆಗುತ್ತೆ, ದೇ ಆರ್ ನಾಟ್ ಸುಟೇಬಲ್ ಕ್ಯಾಂಡಿಡೇಟ್ಸ್, ನಮ್ಮ ಮುಂದಕ್ಕೆ ಅವರಿಗೆ ಆ ತರ ಚಿಕಿತ್ಸೆಯನ್ನು ಕೊಡೋಕೆ ಹೋಗೋದಿಲ್ಲ. ಅದ್ ಬಿಟ್ರೆ ಇಟ್ ಡಸಂಟ್ ಮೇಕ್ ಮಚ್ ಡಿಫರೆನ್ಸ್, ಅಂದ್ರೆ ದೊಡ್ಡ ಪ್ರಾಬ್ಲಮ್ಗಳನ್ನೇನು ಅವ್ರ ಮುಂದಕ್ಕೆ ತರೋದಿಲ್ಲ
1: ಅಂತ. ಎಸ್ ಕೇಳಿದ್ರೆ ನೀವು ಕೂಡ ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಅನ್ನು ಮಾಡಿ ನಿಮ್ಮಲ್ಲೂ ಕೂಡ ಚರ್ಮದ ಬಗೆಗಿನ ಮುಖದ ಸೌಂದರ್ಯದ ಬಗೆಗಿನ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ತಾವು ಕೇಳಬಹುದು ಅನ್ನೋದನ್ನ ಹೇಳ್ತಾ, ಡಾಕ್ಟರ್ ಇತ್ತೀಚೆಗೆ ನಿಮ್ಮ ಒಂದು ಸ್ಟೇಟಸ್ನಲ್ಲಿ ನಾನೊಂದು ಫೋಟೋ ನೋಡಿದ್ದೆ, ಅದರಲ್ಲಿ ಒಬ್ಬರ ಮೂಗಿನ ಮೇಲೆ ಏನೋ ಒಂದು ತೊಂದರೆ ಆಗಿತ್ತು ಗುಳ್ಳೆ ಗುಳ್ಳೆ ರೀತಿಯಲ್ಲಿ, ಅದನ್ನ ತೆಗೆದ ನಂತರ ನೀವು ಫೋಟೋ ಹಾಕಿದ್ರೆ, ಇದು ಕೂಡ ನಿಮ್ಮ ಚರ್ಮ ತೊಂದರೆಯ ಏನದ? ಆಕ್ಚುಲಿ
0: ಇದು ಒಂಥರದ್ದು, ನಾವು ಈ ರೈನೋಸ್ಪೋರಿಡಮ್ ಸಿಬೇರಿ ಅನ್ನೋ ಒಂದು ಯೂಶುವಲಿ ನಮ್ಮ ಈ ಕೋಸ್ಟಲ್ ಬೆಲ್ಟ್ ಅಲ್ಲಿ ಜಾಸ್ತಿ ನೋಡ್ತೀವಿ ಅದನ್ನ, ಆ ತರ ಆಗೋದು. ಅದನ್ನ ಒಂದು ಕಾಯಿಲೆ ಅದು ಒಂದು ಗುಳೆ ಗುಳೆ ತರ ಕಾಣುತ್ತೆ, ಇಟ್ ಡಸಂಟ್ ಲುಕ್ ನೈಸ್. ಅದು ಅಗೇನ್ ಕಾಸ್ಮೆಟಿಕ್ ಪ್ರಾಬ್ಲಮ್. ಅದಕ್ಕೆ ನಾವು ಓರಲಿ ಕೆಲವು ಟ್ಯಾಬ್ಲೆಟ್ ಅನ್ನು ಕೊಟ್ಟು ಇದನ್ನ ಮಾಡಿಬಿಟ್ಟು ಜೊತೆಗೆ ಇದು ಮಾಡ್ತೀವಿ, ಅದನ್ನ ನಾವು ವಾಲ್ಯೂಮ್ ರಿಡಕ್ಷನ್ ಅಂತೀವಿ. ನಾವು ನಾನಾವಾಗ್ಲೂ ಹೇಳಿದೆ ಕೆಲವೊಂದ್ಸಲ ವಾಲ್ಯೂಮ್ ಕಡಿಮೆ ಆದಾಗ ನಾವು ಅದನ್ನ ವಾಲ್ಯೂಮ್ ಅನ್ನ ಜಾಸ್ತಿ ಮಾಡಬೇಕು. ಈಗ ಅವನ ಮೂಗಿನಲ್ಲಿ ವಾಲ್ಯೂಮ್ ಜಾಸ್ತಿ ಆಗಿದೆ, ಅದನ್ನ ನಾವು ರಿಡಕ್ಷನ್ ಮಾಡ್ತೀವಿ. ಅದಕ್ಕೊಂದು ನಮ್ಮಲ್ಲಿ ಪ್ರೊಸೀಜರ್ ಮಿಷಿನ್ ಇದೆ, ದಟ್ ಈಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅದ್ರ ಮೂಲಕ ವಾಲ್ಯೂಮ್ ಅನ್ನ ರಿಡಕ್ಷನ್ ಮಾಡೋದು, ಕಡಿಮೆ ಮಾಡೋದು. ದೆನ್ ಇಟ್ ಗಿವ್ಸ್ ಎ ನೈಸ್ ಶೇಪ್ ಟು ಇಸ್ ನೋಸ್. ಹ್ಯಾಪಿ, ನಾನು ಅದನ್ನ ತುಂಬಾ ಖುಷಿ ಪಡ್ತಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇ ಹಸ್ ಟ್ರೈಡ್ ಮೆನಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಫ್ಯೂ. ಅಂದ್ರೆ ನಮ್ಮಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೆ ಕಾರಣ ಇಟ್ ಇಸ್ ಚೀಪರ್. ಸರ್ಜರಿ ಒಂದು, ಬಟ್ ಇಟ್ ಇಸ್ ಅಂದ್ರೆ ಆನ್ ಡೇ ಕೇರ್. ಅದಕ್ಕೆ ಅಡ್ಮಿಷನ್ ಮಾಡಿ ಅದರಲ್ಲೇ ಮಾಡುವಂತಿಲ್ಲ, ನಾನು ಡೇ ಕೇರ್ ಬೇಸಿಸ್ ಮಾಡುವಂಥದ್ದು. ಸೊ ಈಸ್ ವೆರಿ ಹ್ಯಾಪಿ, ಈ ಹ್ಯಾಸ್ ಬ್ರಾಟ್ ಇಸ್ ಬ್ರದರ್ ಆಲ್ಸೋ. ಇಬ್ಬರಿಗೂ ಇತ್ತು ಅದು, ಇಬ್ರು ಕೂಡ ದೇ ಆರ್ ವೆರಿ ಹ್ಯಾಪಿ ನಾವು.
1: ಓಕೆ ಓಕೆ ಓಕೆ, ಎಸ್ ಡಾಕ್ಟರ್. ಕೇಳಿದ್ರೆ ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ, ಅದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೀವಿ. ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಮುಂದೆ ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364-2046949. ಇದು ಹೆಲೋ ವೆಲ್ಕಮ್.

0: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಹೆಲೋ ವೆಲ್ನಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದೇವೆ. ಮುಖದ ಸೌಂದರ್ಯದ ಬಗ್ಗೆ ಖ್ಯಾತ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ನವೀನ್ ಕುಮಾರ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು, ಚರ್ಮಕ್ಕೆ ಸಂಬಂಧಿಸಿದ್ದು ಅಥವಾ ಮುಖದ ಸೌಂದರ್ಯಕ್ಕೆ ಸಂಬಂಧಿತ ಪ್ರಶ್ನೆಗಳಿದ್ರೆ. ಕಾಲ್ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ. ಇನ್ನು ಡಾಕ್ಟರ್, ಬೇರೆ ಬೇರೆ ವಿಷಯಗಳನ್ನು ನಾವು ಮಾತಾಡಿದ್ವಿ. ಇನ್ನೊಂದು ಮಂಗಳೂರು ಅಂತ ಹೇಳಿದರೆ ಬಿಸಿಲಂತೂ ಸಿಕ್ಕಾಪಟ್ಟೆ, ಇಲ್ಲಿ ಈಗ ಮಳೆ ಮತ್ತು ಸೆಕೆ ಎರಡೇ ಇರುವಂಥದ್ದು,
1: ಚಳಿ
0: ಬಿಟ್ಟು ಹೋಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮುಖದ ಅಥವಾ ನಮ್ಮ ಸೌಂದರ್ಯವನ್ನು ರಕ್ಷಿಸಿಕೊಳ್ಳೋದು ಕೂಡ ಬಹಳ ದೊಡ್ಡ ಚಾಲೆಂಜ್. ಸೊ ಏನು ಹೇಳ್ತೀರಿ ಡಾಕ್ಟರ್?
1: ಎಸ್, ಇದು ತುಂಬಾ ಬಿಸಿಲಿಗೆ ನಾವು, ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಇವಾಗ ಟೆಂಪರೇಚರ್ ಪ್ರತಿ ದಿವಸ ಜಾಸ್ತಿ ಆಗ್ತಾನೆ ಇದೆ. ಸೊ ಇಲ್ಲಿಯ ಬಿಸಿಲು ಮತ್ತೆ ಬೇರೆ ಕಡೆ ಟೆಂಪರೇಚರ್ ಜಾಸ್ತಿ, ಇಲ್ಲಿ ನಮ್ದು ಏನು ಅಂತ ಹೇಳಿದ್ರೆ ಒಂದು ಹ್ಯುಮಿಡಿಟಿ ಜಾಸ್ತಿ ಇದೆ, ವಾತಾವರಣದಲ್ಲಿ ತೇವಾಂಶನೂ ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ವೆಟ್ ಜಾಸ್ತಿ ಆಗುತ್ತೆ, ದಟ್ ಈಸ್ ಒನ್ ಪಾರ್ಟ್. ಸ್ವೆಟ್ಟಿಂದಾಗಿ ಬೇರೆಯೇ ಸಮಸ್ಯೆ ಬರುತ್ತೆ, ಯಾಕಂದ್ರೆ ಸ್ಕಿನ್ ರಿಲೇಟೆಡ್. ಹಾಗೇನೆ ನಮ್ದು ಫೇಸ್, ಎಸ್, ಯಾಕಂತ ಹೇಳಿದ್ರೆ ಇಲ್ಲಿ ಬಿಸಿಲಲ್ಲಿ ನಾವು ಸಾಮಾನ್ಯವಾಗಿ ಹೋಗ್ತಾ ಇದ್ರೆ, ಎಸ್ಪೆಷಲಿ ನಾವು ನಮ್ಮಲ್ಲಿ ಬರುವಂತವ್ರು ಟ್ರಾಫಿಕ್ ಪೊಲೀಸರು, ಯಾಕಂದ್ರೆ ಅವರಿಗೆ ತುಂಬಾ ಬಿಸಿಲಲ್ಲಿ ಯಾವಾಗಲೂ ನಿಲ್ತಾ ಇರ್ತಾರೆ ಟ್ರಾಫಿಕ್ ಅನ್ನ ಮ್ಯಾನೇಜ್ ಮಾಡೋಕೆ. ಮಂಗಳೂರಿಗೆ ನಿಮಗೆ ಗೊತ್ತಿದೆ ಇವಾಗ ಟ್ರಾಫಿಕ್ ತಿಕ್ಕಬಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೆ ಅವರು ತುಂಬಾ ಜನ ನಮ್ಮಲ್ಲಿ ಬರ್ತಾರೆ ಯೂಶುವಲ್ ಆಗಿ, ಯಾಕಂತ ಹೇಳಿದ್ರೆ ಅವರು ಕಂಟಿನ್ಯೂಸ್ ಎಕ್ಸ್ಪೋಜರ್ ಅಲ್ಲಿ ಇರ್ತಾರೆ. ಸೊ ಅದರಿಂದ ಏನ್ ಮಾಡ್ಬೇಕು ಇವಾಗ? ಎಸ್, ದಿಸ್ ಇಸ್ ವಾಟ್ ನಾವು ಸಮ್ಮರ್ ಸೀಸನ್ ಅಲ್ಲಿ ನಮ್ಮ ಮುಖದ ಅಥವಾ ದೇಹದ ಇದನ್ನ ಕಾಪಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಒಂದು, ಹೂಆರ್ ಗೆಟಿಂಗ್ ಎಕ್ಸ್ಪೋರ್ಟ್ ರಿಪೀಟೆಡ್ ಆಗಿ ನಾವು ಸನ್ ಎಕ್ಸ್ಪೋಜರ್ ಆಗ್ತಾ ಇರೋರು ಸನ್ಸ್ಕ್ರೀನ್ ಹಚ್ಚೋದು ಬಹಳ ಒಳ್ಳೇದು, ಯಾಕಂದ್ರೆ ನಮ್ಮ ಸನ್ಸ್ಕ್ರೀನ್ ಅಲ್ಲಿ ಕೂಡ ಬೇರೆ ಬೇರೆ ತರ ಇರುತ್ತೆ, ಯಾರಿಗೆ ಎಷ್ಟು ಬೇಕು ಅದನ್ನ ನಾವು ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸನ್ಸ್ಕ್ರೀನ್ ಅಲ್ಲಿ ನಾವು ನೋಡಿದ್ರೆ ಯೂಶುವಲ್ ಆಗಿ ಒಂದು SPF ಅಂತ ಬರೀತಾರೆ. SPF ಅಂದ್ರೆ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಅಂತ. ನಮ್ಮ ಮುಖವನ್ನ ಅಥವಾ ನಮ್ಮ ದೇಹವನ್ನ ಯಾವ ರೀತಿ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ, ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಅದು ಎಷ್ಟು ಬೇಕು? ಅದು 16 ಕೆಲವೊಂದು 8 ಇರುತ್ತೆ, ಕೆಲವರಲ್ಲಿ 16 ಇರುತ್ತೆ, ಕೆಲವರಲ್ಲಿ 15 ಇರುತ್ತೆ, ಕೆಲವರು 30 ಇರುತ್ತೆ, ಕೆಲವರಲ್ಲಿ 50 ಇರುತ್ತೆ, ಇವಾಗ ಕೆಲವರಲ್ಲಿ ಆಲ್ಮೋಸ್ಟ್ 58-60 ಎಲ್ಲರಿಗೂ ಬಂದಿದ್ದಾರೆ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಅವ್ರಿಗೆ ಏನು ಬೇಕು ಅದನ್ನು ನೋಡಿಬಿಟ್ಟು ನಾವು ಅದರಲ್ಲಿ ಕೂಡ ಬೇರೆ ಬೇರೆ ಟೈಪ್ ಇರುತ್ತೆ. ಒಂದು ಫಿಸಿಕಲ್ ಸನ್ಸ್ಕ್ರೀನ್ ಇರುತ್ತೆ, ಇನ್ನೊಂದು ಕೆಮಿಕಲ್ ಸನ್ಸ್ಕ್ರೀನ್ ಇರುತ್ತೆ, ಎರಡು ಇನ್ನೊಂದು ಮಿಕ್ಸ್ಡ್ ಸನ್ಸ್ಕ್ರೀನ್ ಇರುತ್ತೆ, ಅಂದರೆ ಎರಡು ಟೈಪ್ ಕೂಡ ಮಿಕ್ಸ್ ಆಗಿರುವಂಥದ್ದು ಇರ್ತದೆ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಅವರ ಸ್ಕಿನ್ ಕಂಡೀಷನ್ ಏನಿದೆ, ಕಿಡ್ ಸ್ಕಿನ್ ಏನಿದೆ ಅಂತ ನೋಡಿಬಿಟ್ಟು ಅವರಿಗೆ ಅಡ್ವೈಸ್ ಸುಟೇಬಲ್ ಸನ್ಸ್ಕ್ರೀನ್.
0: ಓಕೆ,
1: ಸೊ ಆಸ್ ಫಾರ್ ನಾವೇ ಯೂಶುವಲ್ ಆಗಿ ನಾವು ಹೋಗಿ ಮಾಡೋದು ಒಳ್ಳೇದಲ್ಲ, ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಕೆಲವರಿಗೆ ಸನ್ಸ್ಕ್ರೀನ್ ಅವಶ್ಯಕತೆಯೇ ಬರುವುದಿಲ್ಲ, ಸುಮ್ಮನೆ ಹಚ್ಚಬಹುದು ಬಟ್ ಅವಶ್ಯಕತೆನೂ ಬರುವುದಿಲ್ಲ ಅಂತ. ಅದಕ್ಕೆ ನಾವು ಡಿಪೆಂಡ್ಸ್ ಆನ್ ಇಸ್ ಸ್ಕಿನ್ ಕಂಡೀಷನ್, ಅದಕ್ಕೆ ನೋಡಿ
0: ಮಾಡಬಹುದು. ಒಬ್ಬರು ಕಾಲ್ ಇದ್ದಾರೆ, ನಮಸ್ಕಾರ.
2: ನಮಸ್ತೆ,
0: ನಮಸ್ತೆ, ಹೇಳಿ.
2: ಡಾಕ್ಟರ್ ನಮಸ್ತೆ.
0: ನಮಸ್ತೆ, ನಮಸ್ತೆ, ಹೇಳಿ ಹೇಳಿ.
2: ಏನಂದ್ರೆ ಈಗ ಡೈಲಿ ಮೇಕಪ್ ಮಾಡ್ತಾರಲ್ಲ, ಸೊ ಡೈಲಿ ಮೇಕಪ್ ಮಾಡೋದ್ರಿಂದ ಮುಖದ ಸ್ವಚ್ಛಗೆ ಏನಾದ್ರೂ ತೊಂದರೆ ಆಗುತ್ತೆ? ಅದೇ ರೀತಿ ಆ ಮೇಕಪ್ ಪ್ರಾಡಕ್ಟ್ಗಳು ಹೇಗಿರ್ಬೇಕು ಅಂತ?
0: ಓಕೆ ಓಕೆ ಓಕೆ.
1: ಯೂಶುವಲ್ ಆಗಿ ಮೇಕಪ್ ಪ್ರಾಡಕ್ಟ್ಗಳು ಡೈಲಿ ಮೇಕಪ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ, ಯಾಕಂತ ಹೇಳಿದ್ರೆ ಇಟ್ ಗಿವ್ಸ್ ಎನ್ ಇನ್ಸ್ಟೆಂಟ್. ಇದರಲ್ಲಿ ಕೊಡ್ತೀವಿ, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ಲೋಯಿಂಗ್ ಪ್ರಾಡಕ್ಟ್ಸ್, ದೇರ್ ಇಸ್ ಯೂಶುವಲಿ ಸಮ್ ಸ್ಟಿರಾಯ್ಡ್ ಇದಿರುತ್ತೆ, ಯಾಕಂದ್ರೆ ಇಟ್ ಗಿವ್ಸ್ ಸಮ್ ಗ್ಲೋಯಿಂಗ್ ಇದರಲ್ಲಿ. ಅದಕ್ಕೋಸ್ಕರ ಡೈಲಿ ಮೇಕಪ್ಗಳನ್ನ ನಾವು ಲೈಟ್ ಆಗಿ ಏನು ಮಾಡ್ತೀರಾ ಇದು ಮಾಡ್ತೀರಾ ದಟ್ ಇಸ್ ಫೈನ್, ಬಟ್ ಕೆಲವರು ಅದನ್ನ ಡೀಪ್ ಆಗಿ ಮಾಡಕ್ ಹೋಗ್ತಾರೆ ಪ್ರತಿ ದಿವಸ ಅಷ್ಟೇ ಚೆನ್ನಾಗಿ, ಬಿಕಾಸ್ ದೇರ್ ಇದು ಡಿಮ್ಯಾಂಡ್ಸ್ ಇಟ್, ದೇರ್ ವರ್ಕ್ ಡಿಮ್ಯಾಂಡ್ಸ್ ಇಟ್, ಅದನ್ನ ಮಾಡಕ್ ಹೋಗ್ತಾರೆ. ಬಟ್ ಆವಾಗ ಏನಾಗುತ್ತೆ ಕೆಲವು ಸಲ ಲಾಂಗ್ ರನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅರ್ಲಿ ಏಜಿಂಗ್ ಸ್ವಲ್ಪ ಲುಕ್ ಬೇಗ ಬರುವಂತ ಸಾಧ್ಯತೆಗಳು ಇರ್ತವೆ ಬಿಕಾಸ್ ಆಫ್ ದಟ್ ಓವರ್ ಮೇಕಪ್. ಅದ್ ಬಿಟ್ಟರೆ ದೊಡ್ಡ ಸಮಸ್ಯೆಗಳೇನು ಬರೋದಿಲ್ಲ, ಬಟ್ ಕೆಲವು ಸಲ ಏನಾಗುತ್ತೆ ಬೇಗ ಇದಾಗಬೇಕು ಅಂತ ಹೇಳಿ ಕೆಲವರು ಸ್ಟೀರಾಯ್ಡ್ ಕ್ರೀಮ್ ಎಲ್ಲ ಹಚ್ಚಕ್ ಶುರು ಮಾಡ್ತಾರೆ, ಗ್ಲೋ ಬರಬೇಕು, ಬೇಗ ಗ್ಲೋ ಬರಬೇಕು ನನಗೆ, ದಿವಸ ನನಗೆ ಹಚ್ಚಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಸಡನ್ ಆಗಿ ಗ್ಲೋ ಬರಬೇಕು ಅಂತೇಳಿ ಸ್ಟೀರಾಯ್ಡ್ ಕ್ರೀಮ್ ಹಚ್ಚಕ್ ಶುರು ಮಾಡುತ್ತೆ, ದಟ್ ಗಿವ್ಸ್ ಎ ಲಾಟ್ಸ್ ಆಫ್ ಪ್ರಾಬ್ಲಮ್. ಅದು ತುಂಬಾ ಸಮಸ್ಯೆಯನ್ನು ಮತ್ತೆ ತರುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ವಾಟ್ ಕ್ರೀಮ್ ಯು ಆರ್ ಯೂಸಿಂಗ್, ನಿಮ್ಮ ಮೇಕಪ್ ಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಡಿಪೆಂಡಿಂಗ್ ಆನ್ ದಟ್ ಇಟ್ ಇಸ್ ನಾವು ಹೇಳ್ಬೋದು ನಿಮಗೆ ಸಮಸ್ಯೆ ತರತ್ತಾ ಇಲ್ವಾ.
0: ಇದು ಮುಖದ ಗ್ಲೋ ಅಂತ ಹೇಳುವಾಗ ನೆನಪಾಯ್ತು ಡಾಕ್ಟರ್, ಈ ಗ್ಲೋ ಬರುವಂತ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಳುವಂತ ಆಹಾರ ಏನಿದೆ ಅದೇನಾದ್ರೂ?
1: ಇದು ಬಹಳ ಮುಖ್ಯ. ನಾವು ಏನು ಅಂತ ಹೇಳಿದ್ರೆ ನಮ್ಮ ಚರ್ಮ ನಮಗೆ ಒಳಗಿಂದ ಹೆಂಗೆ ನಮ್ಮ ಕ್ಲೀನ್ಲಿನೆಸ್ ಗೆ ವಾಟರ್ ಹೆಂಗೆ ಇಂಪಾರ್ಟೆಂಟ್, ನಮ್ಮ ಸ್ಕಿನ್ ಗ್ಲೋ ಆಗಬೇಕಂದ್ರೆ ನಾವು ಕನಿಷ್ಠ ದಿವಸಕ್ಕೆ 2-3 liters ನೀರು
0: ಕುಡಿಬೇಕು.
1: ದಿಸ್ ವೆರಿ
0: ಇಂಪಾರ್ಟೆಂಟ್.
1: ಎಸ್, ಎಕ್ಸಾಕ್ಟ್ಲಿ. ಮುಖ ನಾವು ಚೆನ್ನಾಗಿ ನೋಡ್ಬೇಕಂದ್ರೆ ಇಟ್ ಈಸ್ ಗಿವ್ಸ್ ಎನ್ ಎಕ್ಸಲೆಂಟ್, ಯಾಕಂದ್ರೆ ಸ್ಕಿನ್ ನಲ್ಲಿ ನಮಗೆ ಮೇನ್ ಏನಂತ ಹೇಳಿದ್ರೆ ವಾಟರ್ ಕಂಟೆಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಆದಷ್ಟು ಚೆನ್ನಾಗಿ ನೀರು ಕುಡಿಬೇಕು, ಇದು ಬಹಳ ಮುಖ್ಯ. ಆಮೇಲೆ ಆದಷ್ಟು ಎಲ್ಲ ಮೇಕಪ್ ಗಳನ್ನ ಅವಾಯ್ಡ್ ಮಾಡ್ಬಿಡ್ಬೇಕು, ಯಾವ್ದು ಮೇಕಪ್ ಗಳನ್ನ ಜಾಸ್ತಿ ಮಾಡಕ್
0: ಹೋಗ್ಬಾರ್ದು. ಫ್ರೂಟ್ಸ್ ಅಂತ ಏನಾದ್ರೂ ಇದೆಯಾ?
1: ಫ್ರೂಟ್ಸ್ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಗೆ ಅಂತಲ್ಲ, ಈಸ್ ನ್ಯಾಚುರಲಿ ನಮ್ ಇದಕ್ಕೆ ಕೊಲಾಜನ್ ನಮ್ಮ ವಿಟಮಿನ್ ಸಿ ಕಂಟೈನಿಂಗ್ ಅಂತ.
0: ಇದರಲ್ಲಿ ಪಪ್ಪಾಯ ಇದೆ, ನಮ್ಮ ಕ್ರೀಮ್
1: ಎಸ್ಪೆಷಲಿ ವಿಟಮಿನ್ ಸಿ ಜಾಸ್ತಿ ಇರುವಂತದ್ದನ್ನ ನಾವು ಸ್ವಲ್ಪ ಅಡ್ವೈಸ್ ಮಾಡ್ತೀವಿ. ಇವನ್ ಕ್ರೀಮ್ಸ್ ಗಳು ಬರುತ್ತೆ, ವಿಟಮಿನ್ ಸಿ ರಿಚ್ ಕ್ರೀಮ್ ಗಳು ಇರ್ತವೆ, ಅದನ್ನ ಸೀರಮ್ ಬೇಸ್ಡ್ ಇರುತ್ತೆ, ಕೆಲವು ಕ್ರೀಮ್ ಬೇಸ್ಡ್ ಇರುತ್ತೆ, ಅದನ್ನ ನಾವು ಹಚ್ಚಕ್ಕೆ ಹೇಳ್ತೀವಿ. ಇಟ್ ಗಿವ್ಸ್ ಅಂದ್ರೆ ನಮ್ಮ ಕೊಲಾಜನ್ ಸ್ವಲ್ಪ ನಮ್ಮ ದೇಹದಲ್ಲಿ ಏನು ನಮ್ಮ ಸ್ಕಿನ್ ಗೆ ಟರ್ಗರ್ ಕೊಡುವಂತದ್ದು ಏನು ಕೊಲಾಜನ್ ಇದೆಯಾ ಅದನ್ನ ಸ್ವಲ್ಪ ಜಾಸ್ತಿ
0: ಮಾಡ್ತೀವಿ. ಒಬ್ರು ಕಾಲ್ ಇದ್ದಾರೆ, ಮಾತಾಡಿಬಿಡುವ. ನಮಸ್ಕಾರ.
2: ನಮಸ್ತೆ.
0: ನಮಸ್ತೆ ಹೇಳಿ. ನಮಸ್ಕಾರ ನಮಸ್ಕಾರ ಮೇಡಮ್, ಕೇಳಿ ಪ್ರಶ್ನೆ ಕೇಳಿ ಕೇಳಿ.
2: ಇವಾಗ ಫೇಸ್ ಅಲ್ಲಿ ವೈಲ್ಡ್ ವೈಲ್ಡ್ ತರ ಬರ್ತದೆ
0: ಎಣ್ಣೆ ಅಂಶ,
2: ಹೌದು, ಅದು ಯಾಕೆ ಸರ್ ಬರ್ತದೆ? ಮತ್ತೆ ಮತ್ತೆ ಈಗ ಈಗ ಫುಡ್ ತಿಂತೇವೆಲ್ಲ, ಫುಡ್ ತಿನ್ನುವಾಗ ಈ ನಾನ್ ವೆಜ್ ಮತ್ತೆ ವೆಜಿಟೇರಿಯನ್ ಅಂತ ಹೇಳಿದಾಗ ಈ ವೈದ್ಯಕೀಯ ಪ್ರಕಾರ ನಾನ್ ವೆಜ್ ತಿಂದ್ರೆ ಬೇಗ ಸುಕ್ಕು ಸುಕ್ಕು ಹಿಡಿತದೆ ಅಂತ
0: ಹೇಳ್ತಾರೆ.
1: ಇದು ನೀವು ಕೇಳಿದ ಮೊದ್ಲಿನ ಪ್ರಶ್ನೆ ಏನಂತ ಹೇಳಿದ್ರೆ ಎಣ್ಣೆ ಅಂಶ. ಇದು ನಾನು ಆವಾಗ್ಲೇ ಹೇಳಿದೆ, ಸೀಬಮ್ ಸೆಕ್ರೇಷನ್. ನಾರ್ಮಲ್ ಆಗಿ ನಮ್ ಮುಖದಲ್ಲಿ ಸೀಬಮ್ ಗ್ಲಾಂಡ್ಸ್ ಜಾಸ್ತಿ ಇರುತ್ತೆ, ಅದು ಸೀಬಮ್ ಸೆಕ್ರೇಟ್ ಮಾಡುತ್ತೆ. ಸೊ ಗ್ಲಾಂಡ್ಸ್ ಅದು ಫಂಕ್ಷನ್, ಅದು ಇಟ್ ಸೆಕ್ರೇಟ್ ಸೀಬಮ್, ಇಟ್ಸ್ ಎ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಆಕ್ಚುಲಿ. ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಅದನ್ನ ನಾವು ಎಕ್ಸೆಸಿವ್ ಸೀಬಮ್ ಸೆಕ್ರೇಷನ್, ಅದನ್ನ ನಾವು ಅದಕ್ಕೆ ನಾವು ಇಟ್ ಹ್ಯಾಸ್ ಸಮ್ ಇಫೆಕ್ಟ್ ಆನ್, ನಾನು ಆವಾಗಲೇ ಹೇಳಿದೆ ಪಿಂಪಲ್ಸ್ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಆಯಿಲ್ ಅಂತ ಹೇಳಿದ್ರೆ ಬೇರೆ ಒಂದ್ ಸ್ವಲ್ಪ ಮುಖ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಆಯಿಲ್ ಆಯಿಲಿ ಸ್ಕಿನ್ ಇರುತ್ತೆ. ಸೊ ಅದಕ್ಕೆ ನಾವು ಫೇಸ್ ವಾಶ್ ಅನ್ನ ಕೊಟ್ಟು ಅದನ್ನ ಕಡಿಮೆ ಮಾಡಕ್ಕೆ ಆಗುತ್ತೆ, ಅಂದ್ರೆ ಪ್ಯೂರ್ ಅಲ್ಲ ಬಟ್ ಒಂದ್ ಲೆವೆಲ್ಗೆ ಕಡಿಮೆ ಮಾಡ್ಲಿಕ್ಕೆ ಬರ್ತದೆ. ಈಗ ಅವ್ರ ಎರಡನೇ ಪ್ರಶ್ನೆ ಕೇಳಿದ್ದು ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ತಿಂದ್ರೆ ಇದಾಗತ್ತೆ ಬೇಗ? ಎಸ್, ಏನಂತಂದ್ರೆ ನಮ್ಮಲ್ಲಿ ಯೂಶುವಲ್ ಆಗಿ ಚರ್ಮಕ್ಕೆ ಮತ್ತು ಎಲ್ಲವ ಇಟ್ ಇಸ್ ನಾಟ್ 100% ಪ್ರೂವನ್, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಫುಡ್ಗಳು ತಿಂದ್ರೆ ಇಟ್ ಗಿವ್ಸ್ ಸರ್ಟನ್ ಪ್ರಾಬ್ಲಮ್ಸ್ ಓವರ್ ದ ಫೇಸ್, ಎಸ್ಪೆಷಲಿ ಅಕ್ನೆ, ಪಿಂಪಲ್ಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ನಾವು ಅದಕ್ಕೆ ಯೂಶುವಲಿ ಅಕ್ನೆ ಇರುವವರಿಗೆ ನಾವು ಯೂಶುವಲಿ, ಬಟ್ ಟೀನೇಜ್ ಅಲ್ಲಿ ನಾವು ಐಸ್ ಕ್ರೀಮ್ ಜಾಸ್ತಿ ತಿಂತೀವಿ, ವಿ ಟೆಲ್ ದೆಮ್ ಟು ಅವಾಯ್ಡ್ ಇಟ್. ಆ ಟೈಮಲ್ಲಿ ಪಿಂಪಲ್ಸ್ ಜಾಸ್ತಿ ಬಿದ್ರೆ ನಾವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಫುಡ್ ಅನ್ನು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಆಮೇಲೆ ಡೈರಿ ಪ್ರಾಡಕ್ಟ್ಸ್ ಏನಿದೆಯಾ ಅದನ್ನ ಕಡಿಮೆ ಮಾಡಕ್ಕೆ ಹೇಳ್ತೀವಿ. ಆಮೇಲೆ ಕೆಲವೊಂದು ಚಿಕನ್ನು ಆ ತರ ಎಲ್ಲ ಸ್ವಲ್ಪ ಜಾಸ್ತಿ ಇರೋದನ್ನ ಇದನ್ನ ಕಡಿಮೆ ಮಾಡಕ್ಕೆ ಹೇಳ್ತೀವಿ. ಆಕ್ಚುಲಿ ಇಟ್ ರಿಕ್ವೈರ್ಡ್, ಬಟ್ ಇಟ್ ಇಸ್ ಅಂದ್ರೆ 100% ಪ್ರೂವ್ ಅನ್ನಲ್ಲ, ಇಟ್ ಹ್ಯಾಸ್ ಸಮ್ ಕೋರಿಲೇಷನ್ ವಿತ್ ದ ಡಿಸೀಸ್ ಆಸ್ ಸಚ್. ಆದ ಕಾರಣ ನಾವು, ಬಟ್ ಎಸ್, ನಾವು ಸ್ವಲ್ಪ ಸಸ್ಯಾಹಾರ ಇತ್ತಂದ್ರೆ ಯಾಕೆ ನಾನು ಆವಾಗ್ಲೇ ಹೇಳಿದ್ರೆ ವಿಟಮಿನ್ ಸಿ ಇಂಥದ್ದೆಲ್ಲ ಸ್ವಲ್ಪ ಅದರಲ್ಲಿ ಜಾಸ್ತಿ ಇರುತ್ತೆ.
0: ಕೆಲವೊಮ್ಮೆ ಹೇಳೋದಿದೆಲ್ಲ ಸರ್, ಹೆಚ್ಚು ಜಾಸ್ತಿ ಪಿಂಪಲ್ ಬರುತ್ತೆ,
1: ಅಲ್ಲ ದಟ್ಸ್ ವಾಟ್ ದಟ್ ನಾನು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇದ್ದಾಗ ಆ ತರ ಆಗ್ತಿದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತವೆ,
0: ಸಾಧ್ಯತೆಗಳಿದೆ ಅಂತ. ಎಸ್, ಕೇಳುಗರೆ ನೀವು ಕೂಡ ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಡಾಕ್ಟರ್ ನವೀನ್ ಕುಮಾರ್ ಅವ್ರ ಜೊತೆ ತಾವು ಚರ್ಮಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ತಾವು ಕೇಳಬಹುದು ಅಂತ ತಮ್ಮಲ್ಲಿ ಹೇಳ್ತಾ ಆಗ್ತಾನೆ. ನೀವು ಹೇಳ್ತಾ ಇದ್ರೆ ಈ ಮಂಗಳೂರಿನ ಸನ್ ವಿಷಯದಲ್ಲಿ ಮಾತಾಡ್ತಿದ್ದೆ, ಒಬ್ರು ಕಾಲ್ ಇದ್ದಾರೆ, ಮಾತಾಡಿಬಿಡುವ. ನಮಸ್ಕಾರ. ನಮಸ್ತೆ ಹೇಳಿ.
2: ನಮಸ್ತೆ
1: ಹೇಳಿ. ಇವತ್ತು ನನ್ ಫಸ್ಟ್ ಟೈಮ್ ಎಲ್ಲಾ ಲೇಡೀಸ್ ಕಾಲೇ ಮಾಡ್ತಾ ಇದ್ರು, ಜೆಂಟ್ಸ್ ಒಂದು ಕಾಲೇ ಇಲ್ಲ.
0: ನೀವು ಅಷ್ಟನ್ನು ಹೇಳಿದ್ರೆ ಸರ್, ಸೌಂದರ್ಯ ತುಂಬಾ ಕಡಿಮೆ ಆಗಿದೆ ಈಗ, ಹುಡುಗರು ಒಂದೇ ರೀತಿಯಲ್ಲಿದ್ದಾರೆ ಅಂತ, ಬಟ್ ಇಲ್ಲ ಅಂತ ಅನ್ಸುತ್ತೆ. ಎಸ್ ಡಾಕ್ಟರ್, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ನೀವು ಸನ್ ಅಂದ್ರೆ ಸೂರ್ಯನಿಂದ
1: ಅಥವಾ ಫಸ್ಟ್ ಗೆ ಹೇಳಿದೆ, ಯೂಶುವಲ್ ಆಗಿ ಸನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಯೂಶುವಲಿ ನಮ್ಮ ಸ್ಕಿನ್ ಅಲ್ಲಿ ಡರ್ಮಿಸ್, ಎಪಿಡರ್ಮಿಸ್ ಮತ್ತೆ ಸಬ್ಕ್ಯುಟೇನಿಯಸ್ ಟಿಶ್ಯೂ ಆತರ ಮೂರ್ ಲೇಯರ್ ಇರುತ್ತೆ. ಅದ್ರಲ್ಲಿ ಯೂಶುವಲ್ ಆಗಿ ಏನಾಗುತ್ತೆ ಅಂತಂದ್ರೆ ಸನ್ ಆ ರೇಸ್ ಅಲ್ಲಿ ಕೆಲವೊಂದು ಡೀಪ್ ಆಗಿ ಪೆನಿಟ್ರೇಟ್ ಆಗುತ್ತೆ, ಕೆಲವೊಂದು ಸೂಪರ್ಫಿಷಿಯಲ್ ಅಷ್ಟೇ ಪೆನಿಟ್ರೇಟ್ ಆಗುವಂತದ್ದು.
0: ಒಬ್ರು ಕಾಲ್ ಇದ್ದಾರೆ, ನಮಸ್ಕಾರ.
3: ನಾನು ಎಚ್ ಮೊಹಮ್ಮದ್ ವೇನೂರ್
0: ಮಾತಾಡ್ತೀನಿ. ಸಂತೋಷ ಸರ್, ಹೇಳಿ, ಮಾತಾಡಿ ಸರ್.
3: ಜೆಂಟ್ಸ್ ಮಾತಾಡಿ,
1: ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ನಾವು ಹೇಳೋದನ್ನ ವರ್ಡ್ ಟು ವರ್ಡ್ ಫಾಲೋ ಮಾಡ್ತಾ ಇದ್ರೆ
3: ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಇದು ಶೋ ಮಾಡ್ಲಿಕ್ಕೆ ಆಗಿ ಕೆಲವರು ಇದು ಮಾಡ್ತಾ ಇರ್ತಾರೆ, ದಿನಾಲು ಪೌಡರ್ ಹಚ್ಚುತ್ತಾರೆ, ಗಂಡಸರು ಪೌಡರ್ ಹಚ್ಚುತ್ತಾರೆ, ಮತ್ತು ಮಕ್ಕಳಿಗೆಲ್ಲ ಪೌಡರ್ ಎಲ್ಲ ಹಚ್ಚುತ್ತಾರೆ, ಇದರಿಂದ ಏನಾದ್ರೂ ತೊಂದರೆ ಇರಬಹುದಾ?
1: ಒಳ್ಳೆ ಕ್ವಶನ್ ಕೇಳಿದ್ರು. ಪೌಡರ್ ಹಚ್ಚಿದ್ರೆ ಏನಾಗುತ್ತೆ, ಯೂಶುವಲ್ ಆಗಿ ಚರ್ಮಕ್ಕೆ ಏನು ದೊಡ್ಡ ಪ್ರಾಬ್ಲಮ್ ಕೊಡಲ್ಲ, ಯಾಕಂದ್ರೆ ಇಟ್ ಈಸ್ ವಾಸ್ಟ್ ಆಫ್ ಮತ್ತೆ ಹೋಗುತ್ತೆ. ಬಟ್ ಎಸ್, ಇದು ಒಂದ್ ಸ್ವಲ್ಪ ಡಸ್ಟ್ ಇರೋ ಕಾರಣ ಮೈಕ್ರೋಬಲ್ಗೆ ಯೂಶುವಲ್ ಆಗಿ ಕೆಲವರಿಗೆ ಉಸಿರಾಟ ತೊಂದರೆಯನ್ನ ಕೊಡಬಹುದು, ದಮ್ಮು ಕಟ್ಟೋದು ಆ ತರ, ಅಥವಾ ಅಕ್ಷಿ ಜಾಸ್ತಿ ಬರೋದು. ಇವು ಮಕ್ಕಳಲ್ಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅವ್ರು ಸ್ವಲ್ಪ ಅವರಿಗೆ ಉಸಿರಾಟದ ಪ್ರಾಬ್ಲಮ್ಗಳು ಸಾಧ್ಯತೆ ಉಂಟಾಗುವ ಸಾಧ್ಯತೆಗಳು.
0: ಇನ್ನೊಂದು ಡಾಕ್ಟರ್, ಈ ಮಕ್ಕಳಿಗೆ ಬಳಸುವಂತ ಬ್ರ್ಯಾಂಡ್ ನ ಕೆಲವು ಪೌಡರ್ಸ್ ಇರುತ್ತೆ, ದೊಡ್ಡದು ಬೇರೆ. ಆಕ್ಚುಲಿ ದೊಡ್ಡ ಡಿಫರೆನ್ಸ್ ಅದರಲ್ಲಿ ಇದೆಯಾ ಅಥವಾ ಸುಮ್ಮನೆ ಹೆಸರು?
1: ಇಲ್ಲ, ದೇರ್ ಇಸ್ ಸಮ್ ಡಿಫರೆನ್ಸ್, ಅಂದ್ರೆ ತುಂಬಾ ಡಿಫರೆನ್ಸ್ ಅಲ್ಲ, ಬಟ್ ಸಮ್ ಡಿಫರೆನ್ಸ್ ಇದೆ. ಯಾಕಂದ್ರೆ ಅದ್ರ ಪಾರ್ಟಿಕಲ್ ಸೈಜ್ ಅದೆಲ್ಲ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ, ಅದನ್ನೆಲ್ಲ ಮಾಡ್ತಾರೆ. ಈವನ್ ಬೇಬಿ ಕ್ರೀಮ್ಗಳು ಅಥವಾ ಎಡಲ್ಟ್ ಕ್ರೀಮ್ಗಳು ಅದೆಲ್ಲ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಇಟ್ ಇಸ್ ನಾಟ್ ಸ್ಕಿನ್ ಇಸ್, ನಾವು ಯೂಶುವಲ್ ಆಗಿ ಎಲ್ಲ ಹೇಗೆ ಮೆಡಿಸಿನ್ ಅನ್ನ ಮಕ್ಕಳಿಗೆ ಹೆಂಗೆ ಕೊಡ್ತೀವೋ ದೊಡ್ಡವರಿಗೆ ಅದೇ ಪ್ರಮಾಣದಲ್ಲಿ ಕೊಡಕ್ ಬರಲ್ಲ, ಸ್ವಲ್ಪ ಚೇಂಜಸ್ ಇರ್ತವೆ ಡಿಪೆಂಡಿಂಗ್ ಆನ್ ದೇರ್ ಬಾಡಿ ವೈಟ್. ಅದೇ ತರ ಸ್ಕಿನ್ ಅಲ್ಲೂ ಕೂಡ, ಸ್ಕಿನ್ ಈಸ್ ಆನ್ ಏಜಿಂಗ್, ಅಂದ್ರೆ ಆ ಸ್ಕಿನ್ ಅಲ್ಲಿ ಕೂಡ ಬದಲಾವಣೆಗಳು ಆಯಾ ವಯಸ್ಸಿಗೆ ಅನುಗುಣವಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸಣ್ಣದಲ್ಲಿ ಇರಬೇಕಾದ್ರೆ ಇರುವಂತ ಸ್ಕಿನ್ಗೂ ಅದೇ ರೀತಿಯ ಸ್ಕಿನ್ ಎಡಲ್ಟ್ ಏಜ್ ಅಲ್ಲಿ ಇರಲ್ಲ, ಆಮೇಲೆ ವಯಸ್ಸಾದಾಗಲೂ ಅದೇ ಸ್ಕಿನ್ ಇರೋದಿಲ್ಲ. ಸೊ ಬದಲಾವಣೆಗಳು ಅದರಲ್ಲೂ ಕೂಡ ಆಗ್ತಾ ಇರುತ್ತೆ. ಸೊ ನಾವು ಕೊಡುವಂತ ಕ್ರೀಮ್ಗಳು ಕೂಡ ಬೇಬಿ ಕ್ರೀಮ್ ಅಲ್ಲಿ ಬೇರೆ ಇರ್ತದೆ, ಎಡಲ್ಟ್ ಕ್ರೀಮ್ ಅಲ್ಲಿ
0: ಬೇರೆ ಇರ್ತದೆ. ಇನ್ನು ಮುಖದಲ್ಲಿ ಕೆಲವೊಂದಿಷ್ಟು ಜನರಿಗೆ ಬೇರೆ ರೀತಿ ಅಲರ್ಜಿಸ್ಗಳು ಆಗ್ತದೆ. ನಮ್ಮ ಫ್ರೆಂಡ್ ಇದ್ದ, ಕುಂಕುಮ ಹಚ್ಚಿ ಅಂತ ಹಾಕಿದ್ರೆ ಸಾಕು ಅಲ್ಲಿ ಕಪ್ಪಾಗಿ ಬಿಡುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು? ಕುಂಕುಮದ ಬ್ರ್ಯಾಂಡ್ ಚೇಂಜ್ ಮಾಡ್ಬೇಕು, ಅದ ಕುಂಕುಮ ಹಚ್ಚೋದ್ ನಿಲ್ಲಿಸಬೇಕಾ?
1: ಇಟ್ ಯಾಕೆಂತ ಹೇಳಿದ್ರೆ, ಇವಾಗ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾಕಂದ್ರೆ ಕಲರಿಂಗ್ ಅದು ಯೂಶುವಲ್ ಆಗಿ ಏನಾಗುತ್ತೆ ಅಂತೇಳಿ, ಒಂದು ಕೆಲವರಿಗೆ ಬಿಂದಿ ಹಾಕಿದ್ರು ಆಗಲ್ಲ, ಬಿಂದಿ ಹಾಕಿದ್ರೆ ಯಾಕೆ ಆಗಲ್ಲ ಅಂತ, ಬಿಂದಿಗೆ ಗಮ್ ಹಾಕ್ತಿವಲ್ಲ, ದಟ್ ಇಸ್ ಕಾಸಿಂಗ್ ಎಲರ್ಜಿ, ಅದೇ ಅಲರ್ಜಿ ಮಾಡುತ್ತೆ. ಕೆಲವರಿಗೆ ಹಾಗಲ್ಲ, ಕುಂಕುಮ ನೀವು ಒಂದು ದೇವಸ್ಥಾನಕ್ಕೆ ಹೋದ್ರೆ ಆ ಕುಂಕುಮ ಏನೂ ಆಗುದಿಲ್ಲ, ಇನ್ನೊಂದು ದೇವಸ್ಥಾನದಲ್ಲಿ ಇರತಕ್ಕಂಥ ಕುಂಕುಮ ನಿಮಗೆ ಅಲರ್ಜಿ ಮಾಡುತ್ತೆ.
0: ಪ್ಯೂರ್ ನ ವಿಷಯದಲ್ಲಿ ಇರುತ್ತೆ,
1: ದಟ್ ಇಸ್ ವಾಟ್ ಕೆಮಿಕಲ್ ದಟ್ ಇಸ್ ದೇರ್, ಅದ್ರ ಮೇಲೆ ಡಿಪೆಂಡ್ ಆಗಿ ಇಟ್ ಕಾಸಸ್ ಎಲರ್ಜಿ ಫಾರ್ ದರ್. ಅದು ಎಲ್ಲರಿಗೂ ಮಾಡ್ಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಯಾವ ದೇವಸ್ಥಾನದಲ್ಲಿ ಕುಂಕುಮ ಹಾಕಿದ್ರೆ ನನಗೇನು ಆಗುದಿಲ್ಲ.
0: ಹೌದು,
1: ನಾನು ಇವಾಗ ಮಂಗಳೂರಲ್ಲಿರೋ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನದಲ್ಲಿ ಕುಂಕುಮ ಹಾಕ್ತೀನಿ, ಏನೂ ಆಗುದಿಲ್ಲ. ಬಟ್ ಅದೇ ಕುಂಕುಮ ಇನ್ನೊಬ್ಬರಿಗೆ ಹಾಕಿದ್ರೆ ಎಲರ್ಜಿ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಬಾಡಿ, ಇಟ್ ಇಸ್ ಅಟ್ ಯೂನಿವರ್ಸಲ್, ಎಲ್ಲರಿಗೂ ಎಲರ್ಜಿ ಆಗಬೇಕು ಅಂತ ಇಲ್ಲ. ಸೊ ಡಿಪೆಂಡಿಂಗ್ ಆನ್ ಹಿಮ್, ಅದೇ ಅವನಿಗೆ ಏನು ಅದರಲ್ಲಿ ಇರುವಂತ ಕೆಮಿಕಲ್ ಕೆಲವೊಂದು ಕೆಲವು ರಿಯಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಆಸ್ ಹೇರ್ ಡೈ, ಹೇರ್ ಡೈನೂ ಅಷ್ಟೇ, ಕೆಲವರಿಗೆ ಹೇರ್ ಡೈ ಹಾಕಿದ ಕೂಡಲೇ ಇಮಿಡಿಯೇಟ್ ಎಲರ್ಜಿ ಆಗುತ್ತೆ. ಕೆಲವರಿಗೆ ಹೇರ್ ಡೈ ಹಾಕಿ, ಸರ್ ನಾನು 20 ವರ್ಷದಿಂದ ಹೇರ್ ಡೈ ಆಗ್ತಾ ಇದ್ದೀನಿ, ನನಗೆ ಈಗ 21ನೇ ವರ್ಷ ಎಲರ್ಜಿ ಆಗಕ್ಕೆ ಶುರು ಆಗುತ್ತೆ, ಆಗೂ ಆಗುತ್ತೆ. ಅದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡಿಲ್ಲ. ಬಟ್ ಎಲರ್ಜಿಯಲ್ಲಿ ನಾವು ಇಮಿಡಿಯೇಟ್ ಎಲರ್ಜಿನೂ ಇದೆ, ಆಮೇಲೆ ತುಂಬಾ ವರ್ಷ ಆದ್ಮೇಲೆ ಬರುವಂತ ಡಿಲೇಡ್ ಎಲರ್ಜಿನೂ ಇದೆ. ಸೊ ಇಟ್ ಕ್ಯಾನ್
0: ರೀತಿಯ ಅಲರ್ಜಿಗಳು ಇದು ಇರುತ್ತೆ ಅಂತ ನಿಮ್ಗೆ ಕೂಡ ಗೊತ್ತಿರಬಹುದು ಡಾಕ್ಟರ್. ಇದು ಔಟ್ ಆಫ್ ಟಾಪಿಕ್ ಇರಬಹುದು, ಈ ತೇರೆಯ ಮರ ಅಂತ ಹೇಳ್ತಾರೆ,
1: ಅದರದ್ದು ಅದ್ರದ್ದು ಏನಿದೆ, ಅದು ನೊರೆ ಏನಿದೆಯೋ ಅದ್ರಲ್ಲಿ ಏನು ಹಾಲಿನ ತರ ಬರುತ್ತಲ್ಲ, ಅದ್ರ ಅಡಿಯಲ್ಲಿ ಹೋದ್ರೆ ಏನಾಗಲ್ಲ, ಆ ನೊರೆ ಏನು
0: ಬರುತ್ತೆ ಮಾತ್ರ,
1: ಅದು ಬಿದ್ದರೆ ಮಾತ್ರ
0: ಆಗುತ್ತೆ ಪೂರ್ತಿ.
1: ಅದು ಯಾಕಂದ್ರೆ ಇಟ್ ಇಸ್ ಜನರಲೈಸ್, ಯೂಶುವಲ್ ಆಗಿ ಅದು ಇರಿಟೆಂಟ್ ಮಾಡುತ್ತೆ, ಒಂದು ಇಡೀ ಎಲರ್ಜಿ ಆಗುತ್ತೆ. ಅವ್ರು ಯೂಶುವಲ್ ಆಗಿ ನಮ್ಮಲ್ಲಿ ಬರುವಂತವ್ರು ಇದ್ರಲ್ಲಿ ಬಂದವ್ರು ಯೂಶುವಲ್ ಆಗಿ ಹೇಳ್ತಾರೆ, ನಾನು ನಿನ್ನೆ ಅದು ಮರವಾಗಿ ಕರೆದೆ, ಎಲ್ಲ ಮರದ ಅಡಿಯಲ್ಲೂ ಹೋದೆ,
0: ಆಗ್ಬೇಕು ಅಂತಿಲ್ಲ.
1: ಇಲ್ಲ ಇಲ್ಲ, ಅದನ್ನು ಇಟ್ ಇಸ್ ಆಲ್ವೇಸ್ ಇಟ್ ಇಸ್ ಬಾಡಿ ಕಂಡೀಷನ್, ಎಲರ್ಜಿ ಎಲ್ಲರಿಗೂ ಆಗ್ಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಸೂರ್ಯನ ಬೆಳಕಿಗೆ ನಾವೆಲ್ಲ ಸೂರ್ಯನ ಬೆಳಕಿಗೆ ಹೋದ್ರೆ ನಮಗೇನು ಆಗಲ್ಲ, ಬಟ್ ಕೆಲವರಿಗೆ ಸ್ವಲ್ಪ ಸೂರ್ಯನ ಬೆಳಕಿಗೆ ಹೋದ್ರೆ ಕೂಡಲೇ ಅವರಿಗೆ ಎಲರ್ಜಿ ಆಗಕ್ಕೆ ಶುರು. ಸೊ ಇಟ್ಸ್ ಆಲ್ವೇಸ್ ಇಟ್ಸ್ ಯುವರ್ ಬಾಡಿ, ಇಟ್ ಇಸ್ ಇನ್ ವೀಕ್ನೆಸ್ ಆಫ್ ಯುವರ್ ಬಾಡಿ.
0: ಎಸ್, ಅದಕ್ಕೆ ಹೇಳೋದು ಬೇರೆ ಬೇರೆ ಅಲ್ವಾ, ಒಂದೊಂದು ಸೃಷ್ಟಿಯಲ್ಲಿ ಒಂದೊಂದು ರೀತಿಯ ಗುಣಲಕ್ಷಣಗಳಿರುತ್ತೆ ಅಂತ. ಇನ್ನೊಂದು ಡಾಕ್ಟರ್, ಟ್ಯಾನ್ ಆಗುವಂತ ವಿಷಯದನ್ನು ಮಾತಾಡಿದ್ವಿ, ಒಂದು ನಮ್ಮ ಸೂರ್ಯನ ಬೆಳಕಿನಿಂದ, ಇನ್ನೊಂದು ಕೆಲವರು ಈಗ ಸ್ವಿಮ್ ಮಾಡ್ಲಿಕ್ಕೆ ಹೋದ್ರು ಅಂತ ಅನ್ಕೊಳ್ಳಿ, ಅಲ್ಲಿ ಏನೋ ಹಾಕ್ತಾರೆ ನೀರಿಗೆ ಗೊತ್ತಿಲ್ಲ, ಸೊ ಆ ಸಮಯದಲ್ಲಿ ಟ್ಯಾನ್ ಆಗುತ್ತೆ.
1: ಆಲ್ವೇಸ್ ಏನಾಗುತ್ತೆ, ಟ್ಯಾನ್ ಒಂದು ಇಮಿಡಿಯೇಟ್ ಟ್ಯಾನಿಂಗ್ ಅಂತೇಳಿ, ಒಂದು ಡಿಲೇ ಟ್ಯಾನಿಂಗ್ ಆಗುತ್ತೆ. ಇಮಿಡಿಯೇಟ್ ಅಂದ್ರೆ ಅವನು ಬಿಸಿಲು ಹೋದ ಕೂಡಲೇ ಸ್ವಲ್ಪ
0: ಕ್ಲೋರಿನ್ ವಾಟರ್ಗೂ ಕೂಡ,
1: ಕ್ಲೋರಿನ್ ವಾಟರ್ ಯಾಕಂದ್ರೆ ಅದು ರಿಫ್ಲೆಕ್ಷನ್ ಆಗುತ್ತೆ, ಲೈಟ್ ರಿಫ್ಲೆಕ್ಷನ್ ಆಗಿ ಆಗುತ್ತೆ. ಏನ್ ಇಟ್ ಇಸ್ ರಿಲೇಟೆಡ್ ಟು ಸನ್ ಓನ್ಲಿ,
0: ಸನ್ ಓನ್ಲಿ,
1: ಇಟ್ ಇಸ್ ರಿಲೇಟೆಡ್ ಸನ್. ಬಟ್ ಕ್ಲೋರಿನ್ ವಾಟರ್ ಇಂದಾಗಿ ಬೇರೆ ಸ್ಕಿನ್ ಇದು ಇಚ್ಚಿಂಗ್ ಆತರ ಎಲ್ಲ ಬರ್ತದೆ, ಅದ್ ಬಿಟ್ಟು ಇದು ಬರೋದಿಲ್ಲ. ಬಟ್ ಇಟ್ ಇಸ್ ಆಲ್ವೇಸ್ ರಿಲೇಟೆಡ್ ಟು ಸನ್ ಓನ್ಲಿ. ಸೊ ಕೆಲವರಿಗೆ ಇಮಿಡಿಯೇಟ್ ಟ್ಯಾನಿಂಗ್ ಆಗುತ್ತೆ, ಕೆಲವರಿಗೆ ಡಿಲೇ ಟ್ಯಾನಿಂಗ್. ಒಂದು ಬಿಸಿಲಿಗೆ ಹೋಗಿ ಬಂದ ನಂತರ, ಫಾರ್ ಎಕ್ಸಾಂಪಲ್ ಗೋವಾ ಬೀಚ್ಗೆ ಹೋಗಿ ಬಂದ ನಂತರ 4 ದಿವಸ ಆದ್ಮೇಲೆ ಮತ್ತೆ ಅವನಿಗೆ
0: ಬರುತ್ತೆ. ನಮಸ್ಕಾರ, ಹಲೋ, ಮಾತಾಡಿ ಮಾತಾಡಿ. ನಮಸ್ತೆ
2: ಡಾಕ್ಟರ್, ನನ್ನ ಪ್ರಶ್ನೆ ಏನಂತಂದ್ರೆ, ಇವಾಗ ಕೆಲವರು ಹೇಳ್ದೆ ಹಾಕಿದ್ರೆ ಮುಖಕ್ಕೆ ಅಲರ್ಜಿ ಆಗ್ತದೆ, ಇದ್ರ ಬಗ್ಗೆ ನನಗೊಂದು
1: ಯಾಕಂದ್ರೆ ಯೂಶುವಲ್ ಆಗಿ ನಾವ್ ಏನ್ ಅನ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ನನಗೆ ತಲೆಗೆ ಹಾಕಿರೋದು, ಕೂದಲಿಗೆ ಹಾಕಿರೋದು, ನನ್ನ ಮುಖಕ್ಕೆ ಯಾಕೆ ಆಯ್ತು ಅಂತ, ದೇರ್ ಇಸ್ ಎ ಸಮ್ ಅಮೌಂಟ್ ಅಬ್ಸಾರ್ಬ್ ಆಗತ್ತೆ, ಸ್ವಲ್ಪ ನಾವು ಅಬ್ಸಾರ್ಬ್ ಆಗತ್ತೆ. ಸೊ ಅದರಿಂದ ಏನಾಗತ್ತೆ ಅಂತೇಳಿ, ನಮಗೆ ಅದು ಮುಖದಲ್ಲಿ ಯಾಕಂತ ಹೇಳಿದ್ರೆ ಸುತ್ತ ಹೇರಿನ ಸುತ್ತ ಮತ್ತೆ ಮುಖದಲ್ಲಿ ಎಲರ್ಜಿ ಆಗಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದೇ ಎಲರ್ಜಿ ನಾವು ಅದ್ರಲ್ಲಿ ಡೈ ಇರುತ್ತೆ, ಯಾವುದೇ ಒಂದು ನಮಗೆ ಕಲರ್ ಕೊಡ್ಬೇಕು ಅಂದ್ರೆ ಅದಕ್ಕೊಂದು ಡೈ ಇರ್ತದೆ. ಆ ಡೈ ಅನ್ನ ನಾವು ಮಾಡಿದಾಗ ನಮಗೆ ಅದು ಎಲರ್ಜಿಯನ್ನ ತರುತ್ತೆ, ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್.
0: ಓಕೆ, ಇನ್ನೊಂದು ಪ್ರಶ್ನೆ ಡಾಕ್ಟರ್, ಈಗ ಕೂದಲು ಕೂಡ ಚರ್ಮ ರೋಗ ತಜ್ಞರ ಅಂಡರಲ್ಲಿ ಬರ್ತದಾ?
1: ಕೂದಲಿನಿಂದ ಹಿಡಿದು ನಮ್ಮ ಉಗುರಿನವರೆಗೆ ಅದು ನಮ್ದು, ಹೊರಗಿನಿಂದ ಕಾಣುವಂತದ್ದು ಎಲ್ಲವೂ ನಮ್ದೇ.
0: ಓಕೆ, ಮತ್ತೊಬ್ರು ಕಾಲ್ ಇದ್ದಾರೆ. ನಮಸ್ಕಾರ.
4: ನಮಸ್ತೆ, ನಾನು ಇಲ್ಲಿ ಕುಸುಮಾಕರ್.
0: ಮಾತಾಡಿ ಮಾತಾಡಿ ಮಾತಾಡಿ
4: ಡಾಕ್ಟರ್. ನಮಸ್ಕಾರ.
1: ನಮಸ್ತೆ ನಮಸ್ತೆ ಹೇಳಿ.
4: ನೀವ್ ಆಗ ಈ ಸೂರ್ಯನ ಬೆಳಕಿಗೆ ಜಾಸ್ತಿ ಹೋದ್ರೆ ಫ್ರೈ ಎಲ್ಲ ಆದಾಗ ಕಾಣ್ತದೆ ಅಂತ ಹೇಳಿದ್ರು, ಬೇಗ ಮುದುಕರ್ ಆಗ್ತಾರೆ ಅಂತ.
5: ಮುದುಕರ ಆಗುದಿಲ್ಲ, ಮುದುಕರಾದಾಗ ಕಾಣಿಸೋದು.
4: ಹೌದು, ಕಾಣಿಸುವುದು ಹೌದು, ಸುಳ್ಳಲ್ಲ ಅದು. ಈ ಅಲ್ಲಿಯ ಜನಗಳೆಲ್ಲ ತುಂಬಾ ಜಾಸ್ತಿ, ಮತ್ತೆ ಈಗ ಈಗಕ್ಕೆಲ್ಲ ಹೋಗುದಿಲ್ಲ ಹುಡುಗಿಯರೆಲ್ಲ ಕೆಲ್ಸಕ್ಕೆ, ನಮ್ಮ ಎಂತ
5: ಗದ್ದೆಗೆ
4: ಗದ್ದೆಗೆಲ್ಲ ಹೋಗುದಿಲ್ಲ. ಬೀಡಿಗಟ್ಟೆ ಆದ್ರೂ ಕೂತ್ಕೊಳ್ತಾರೆ, ಅದಕ್ಕೆ ಹೋಗುದಿಲ್ಲ. ಮತ್ತೆ ಮದುವೆ ಆಗುವಾಗ ತೊಂದರೆ ಆಗ್ತದೆ ಅದು ಇಲ್ಲ. ನಾನ್ ಪ್ರಶ್ನೆ ಈಗ ಈ ಎಲ್ ಇ ಡಿ ಬಲ್ಬ್ ಉಂಟಲ್ಲ ಸರ್, ಅದೀಗ ನಮ್ಗೆ ಕೆಲಸ ಮಾಡುವಾಗ ಕಾಣೋದಿಲ್ಲ ಅಂತ ಆಚೆ ಈಚೆ ಎರಡು ಎದುರಿಗೆ ಎರಡು ಎಲ್ಲ ಹಾಕಿ ಬೆಳಕು ಮಾಡಿ ಏನು ಮಾಡ್ತೇವೆ, ಅದರಲ್ಲಿ ಏನಾದ್ರೂ ತೊಂದರೆ ಉಂಟಾ? ಮತ್ತೆ ಮತ್ತೆ
5: ಕೇಳ್ತೇನೆ.
1: ಒಳ್ಳೆ ಕ್ವಶನ್ ಕೇಳಿದ್ರಾ. ಎಸ್, ಯಾಕಂತೇಳಿ ನಾವು ಸೂರ್ಯ ಅಂದ ಕೂಡಲೇ ಸೂರ್ಯನ ಅಷ್ಟೇ ಏನ್ ಮಾಡ್ತೀವಿ, ಇದು ಒಂದು ಬೆಳಕಿನ ಸೋರ್ಸ್. ಸೊ ವಿ ಹ್ಯಾವ್ ಏನಾಗತ್ತೆ ಅಂತೇಳಿ, ನಮಗೆ ಇವಾಗ ಬರುವಂತ ಕೆಲವೊಂದು ಸನ್ಸ್ಕ್ರೀನ್ ವಿಸಿಬಲ್ ಲೈಟ್ ಅಂದ್ರೆ ಇದೆ, ನಮ್ ವಿಸಿಬಲ್ ಲೈಟ್ ಅಲ್ಲಿ ಕೂಡ ನಮಗೆ ಅಲರ್ಜಿ ತರುತ್ತೆ. ನಾವು ತುಂಬಾ ಹೊತ್ತು ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಅದರದ್ದು ಲೈಟ್ ಏನಿರುತ್ತೋ ದಟ್ ಕ್ಯಾನ್ ಆಲ್ಸೋ ಕಾಸ್. ಆಮೇಲೆ ಮೊಬೈಲ್ ಅನ್ನು ತುಂಬಾ ಹೊತ್ತು ರಾತ್ರಿ ಹೊತ್ತು ಕೆಲವರೆಲ್ಲ ಲೈಟ್ ಆಫ್ ಮಾಡಿ ಬರೀ ಮೊಬೈಲ್ ನ ಬೆಳಕಲ್ಲಿ ನೋಡಕ್ ಶುರು ಮಾಡ್ತಾರೆ, ಅದು ಕೂಡ ಇಟ್ ಕ್ಯಾನ್ ಆಲ್ಸೋ ಕಾಸ್ ಅಲರ್ಜಿ. ಸೊ
5: ಸ್ಕ್ರೀನ್ ಫ್ರೆಂಡ್ಲಿ ಲೈಟ್ಸ್ ಅಂತ
1: ಯಾವ್ದು ಇಲ್ಲ ಅಟ್ ಪ್ರೆಸೆಂಟ್, ಇಸ್ ದೇರ್ ಇಸ್ ನೋ ಸ್ಕ್ರೀನ್ ಫ್ರೆಂಡ್ಲಿ ಲೈಟ್. ಅವಾಗ ನಾವು ಅವರಿಗೂ ಕೂಡ ಇವಾಗ ಏನಾಗುತ್ತೆ ವಿಸಿಬಲ್ ಲೈಟ್

0: ಸೊ ಹೀಗಿರುವಾಗ ಕೂಡ ಹೊರಗೆ ಹೋಗಿ ಬಂದ ನಂತರ ಒಮ್ಮೆ ಮುಖವನ್ನು ತೊಳೆಯೋದು,
1: ಮುಖವನ್ನು ತೊಳೆಯೋದು ಬಹಳ ಮುಖ್ಯ. ನಾನು ಹೇಳಿದೆ ಇನ್ಸೈಡ್ ವಾಟರ್ ಇಂಟೇಕ್ ಎಷ್ಟು ಇಂಪಾರ್ಟೆಂಟ್, ಔಟ್ಸೈಡ್ ನಾವು ಕ್ಲೆನ್ಸಿಂಗ್ ಆಲ್ಸೋ ಇಂಪಾರ್ಟೆಂಟ್. ನಾವು ಯಾವತ್ತೂ ಕೂಡ ನಮ್ಮ ಮುಖವನ್ನ ಅದರ ಸೌಂದರ್ಯವನ್ನು ವೃದ್ಧಿ ಮಾಡಬೇಕು ಅಂತ ಹೇಳಿದರೆ ಡೈಲಿ ನಾವು ಚೆನ್ನಾಗಿ ನೀರು ಕುಡಿಬೇಕು, ಆಮೇಲೆ ಮುಖವನ್ನು ವಾಶ್ ಮಾಡ್ತಾ ಇರಬೇಕು, ಆಮೇಲೆ ಲೈಟ್ ಆಗಿ ಮಾಯಿಶ್ಚರೈಸ್ ಮಾಡ್ತಾ ಇರಬೇಕು, ಆಮೇಲೆ ಸನ್ಸ್ಕ್ರೀನ್ ಹಚ್ಚಬೇಕು. ದೀಸ್ ಆರ್ ದ 3-4 ಬೇಸಿಕ್ ಸ್ಟೆಪ್ಸ್.
0: ಓಕೆ ಓಕೆ ಎಸ್ ಡಾಕ್ಟರ್. ಆಗ್ತಾ ನೀವು ಮಾತಾಡುವಾಗ ಒಂದಿಷ್ಟು ಆಹಾರದ ಬಗ್ಗೆ ಎಲ್ಲ ಹೇಳಿದ್ರಿ, ನಾವು ಹೆಚ್ಚು ಚರ್ಮದ ಬಗ್ಗೆ ಮಾತಾಡುವಾಗ ಎರಡು ವಸ್ತುಗಳನ್ನು ಚರ್ಮಕ್ಕೆ ಭಾರಿ ಹತ್ತಿರ ಅಂತ ಅಂದ್ಕೊಳ್ತೀವಿ. ಒಂದು ಅಲೋವೆರಾವನ್ನು ಜನರು ಹೆಚ್ಚಾಗಿ ನಂಬುತ್ತಾರೆ, ಇನ್ನೊಂದು ಟರ್ಮರಿಕ್ ಹಳದಿ ಗ್ರಾಮೀಣ ಪ್ರದೇಶದಲ್ಲಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್?
1: ಇದೇನಂತ ಹೇಳಿದ್ರೆ ಇಟ್ ಈಸ್ ಎಸ್ ಇಟ್ ಗಿವ್ಸ್ ಎ ಗ್ಲೋ, ಇಟ್ ಗಿವ್ಸ್ ಯು ಮಾಯಿಶ್ಚರ್. ಅಲೋವೆರಾ ಇಸ್ ಎ ಮಾಯಿಶ್ಚರೈಸರ್.
0: ಹೆಚ್ಚಿನ ಕಂಪನಿಗಳು ಅಲೋವೆರಾ ಇಟ್ಕೊಂಡೇ ಆಡ್ ಮಾಡ್ತಾ ಇದೆ,
1: ಅಲೋವೆರಾದಲ್ಲಿದೆ ಮಾಯಿಶ್ಚರೈಸರ್ ಇದೆ. ಎಸ್, ಬಟ್ ಇಟ್ ಇಸ್ ನಾಟ್ ಹೆಲ್ಪ್ಫುಲ್ ಇನ್ ಆಲ್ ದ ಸ್ಕಿನ್ ಟೈಪ್ಸ್. ಎಲ್ಲಾ ಸ್ಕಿನ್ ಟೈಪ್ಗೆ ನಾವು ಯೂನಿಫಾರ್ಮ್ ಆಗಿ ಅದನ್ನು ಕೊಡಕ್ ಬರೋದಿಲ್ಲ. ಇಟ್ ಹೆಲ್ಪ್ಸ್ ಇನ್ ಮೆನಿ ಬಟ್ ಇಟ್ ಡಸಂಟ್ ಹೆಲ್ಪ್ ಇನ್ ಫ್ಯೂ. ಸೊ ಇಟ್ ಡಿಪೆಂಡಿಂಗ್ ಆನ್ ಇ ಸ್ಕಿನ್ ಟೈಪ್. ಇವಾಗ ನಾ ಅವನಿಗೆ ಡೈಲಿ ಅವರು ಅರಶಿನ ಸ್ನಾನ ಮಾಡಿಬಿಟ್ಟು ಅರಶಿನ ಮುಖಕ್ಕೆ ಹಚ್ಚಿಬಿಟ್ಟು ಗ್ಲೋ ಬಂದಿರುತ್ತೆ, ಎಸ್ ಅದು ಇನ್ನೊಬ್ಬನಿಗೆ ಬರಲೇಬೇಕು ಅಂತ ಏನಿಲ್ಲ.
0: ಎಸ್, ಕೇಳುಗರೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅನೇಕ ವಿಷಯಗಳನ್ನು ಇವತ್ತಿನ ಈ ಹೊತ್ತು ನಾವು ಮಾತಾಡಿದ್ದೇವೆ, ಚರ್ಮಕ್ಕೆ ಮುಖದ ಸೌಂದರ್ಯಕ್ಕೆ ಸಂಬಂಧಿಸಿದಂಥದ್ದು. ನೋಡಿ, ಮುಖ ಅನ್ನುವಂಥದ್ದೊಂದು ನಮ್ಮ ದೇಹದಲ್ಲಿ ಒಂದು ಸಣ್ಣ ಭಾಗ ಆದರೂ ಕೂಡ ಎಷ್ಟು ವಿಷಯ ಇದೆ ನೋಡಿ, ಇನ್ನು ಕೂಡ ಒಂದು ಗಂಟೆ ಮಾತಾಡ್ಬೋದು, ಅಷ್ಟು ವಿಷಯ ಮುಖ ಸೌಂದರ್ಯದ ಬಗ್ಗೆ ಇದೆ. ನೀವು ಆಗ್ತಾನೆ ಒಂದಿಷ್ಟು ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರಿ ಡಾಕ್ಟರ್. ಈ ಎಲ್ಲ ಚಿಕಿತ್ಸೆಗಳು ಸರ್ಕಾರಿ ವೆಲ್ನೆಸ್ ಆಸ್ಪತ್ರೆಯಲ್ಲಿ ಲಭ್ಯ ಇದೆಯಾ?
1: ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇಷ್ಟೆಲ್ಲ ಹೇಳ್ತೀರಾ, ನೀವು ಎಲ್ಲಿ ಫ್ರೀಯಾಗಿ ಕೊಡ್ತೀರಾ ಅಂತ ಕೇಳಿದ್ ಲಾಸ್ಟ್. ಯಾಕಂತೇಳಿದ್ರೆ ಸರ್ಕಾರ ಯೂಶ್ವಲಿ ಆಗಿ ಸೌಂದರ್ಯ ವರ್ಧಕ ಚಿಕಿತ್ಸೆಗಳಿಗೆ ಸರ್ಕಾರ ಇನ್ವೆಸ್ಟ್ ಮಾಡಲ್ಲ.
0: ಹೌದು,
1: ಯಾವುದೇ ಇನ್ಶೂರೆನ್ಸ್ ಕಂಪನಿ ಕೂಡ ಅದು ಫ್ರೀಯಾಗಿ ಮಾಡೋದಿಲ್ಲ. ಇಟ್ ಇಸ್ ಯಾಕೆ, ಇಟ್ ಇಸ್ ನಾಟ್ ಎ ಡಿಸೀಸ್. ಇದರಿಂದಾಗಿ ನೀವು ನಿಮಗೆ ನಿಮ್ಮ ದೈನಂದಿನ ಚಟುವಟಿಕೆ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಆದ ಕಾರಣ ಇದಕ್ಕೆ ಸರ್ಕಾರದಲ್ಲಿ ವ್ಯವಸ್ಥೆ ಇದೆಯಾ? ಎಸ್, ಕೆಲವೊಂದು ಕ್ರೀಮ್ಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಗುತ್ತೆ, ಕೆಲವೊಂದು ಚಿಕಿತ್ಸೆಗಳು ಕೂಡ ಸರ್ಕಾರದ ನಮ್ಮ ಇದರಲ್ಲಿ. ನಮ್ಮ ವೆಲ್ನಾಕ್ ಆಸ್ಪತ್ರೆ ಬಂದ್ರೆ ನಿಮಗೆ ಈವನ್ ಲೇಸರ್ ಕೂಡ, ಪಿಗ್ಮೆಂಟರಿ ಲೇಸರ್, ಎಲ್ಲ ಲೇಸರ್ಗಳಲ್ಲ, ನಿಮಗೆ ಹೇರ್ ರಿಡಕ್ಷನ್ ಲೇಸರ್ ನಮ್ಮ ಹತ್ರ ಇಲ್ಲ, ಬಟ್ ಪಿಗ್ಮೆಂಟರಿ ಲೇಸರ್, ಮುಖದಲ್ಲಿ ಬರುವಂತಹ ಪಿಗ್ಮೆಂಟೇಷನ್ ಅಥವಾ ಟ್ಯಾಟೋ, ಕೆಲವರು ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ, ನಾಳೆ ಅವರಿಗೆ ಮೊದ್ಲು ಹಾಕಿರ್ತಾರೆ ಹುಚ್ಚಲ್ಲಿ, ಅಂದ್ರೆ ಸ್ವಲ್ಪ ಕ್ರೇಜ್ ಅಲ್ಲಿ, ಹುಚ್ಚ ಅಂದ್ರೆ ನಾವ್ ಏನೋ ಅನ್ಕೋಬಹುದು, ಕ್ರೇಜ್ ಅಲ್ಲಿ ಹಾಕಿರ್ತಾರೆ, ಮತ್ತೆ ಅವರಿಗೆ ಮಿಲಿಟರಿಗೆ ಹೋಗ್ಬೇಕು ಅಂದ್ರೆ ಟ್ಯಾಟೋ ಇರ್ಬೋದು. ಸೊ ಅವಾಗ ಟ್ಯಾಟೋ ತೆಗಿಸೋಕೆ ಅದಕ್ಕೂ ಕೂಡ ನಮ್ಮ ಹತ್ರ ಲೇಸರ್ ಇದೆ, ಅದನ್ನು ನಾವು ಮಾಡ್ತೀವಿ, ಬಟ್ ಎಲ್ಲ ಲೇಸರ್ಗಳು ನಮ್ಮ ಹತ್ರ ಇಲ್ಲ. ಕ್ರೀಮ್ಗಳ ಕೆಲವ ನಾವು ಕೊಡ್ತೀವಿ.
0: ಓಕೆ ಓಕೆ ಓಕೆ ಓಕೆ. ಈಗ ಅದಕ್ಕೆ ಏನಾದರೂ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ
1: ಅವರು ಅದನ್ನ
0: ರೆಫರೆನ್ಸ್ ಏನು ಬರೋದಿಲ್ಲ,
1: ರೆಫರೆನ್ಸ್
0: ಬರೋದಿಲ್ಲ. ಆಯುಷ್ಮಾನ್ ಭಾರತ

0: ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದಿಸ್.
1: ಎಸ್ ಡಾಕ್ಟರ್, ಅನೇಕ ವಿಷಯಗಳನ್ನು ಮಾತಾಡಿದ್ವಿ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ. ಕೇಳ್ತಿರುವಂತಹ ಎಲ್ಲಾ ಕೇಳುಗರಿಗೂ ಕೂಡ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಎಸ್, ನಾನು ಫಸ್ಟಿಗೆ ಹೇಳ್ದಂಗೆ ಒಬ್ಬ ವ್ಯಕ್ತಿಯ ಸೌಂದರ್ಯ ನೋಡುವವನ ಕಣ್ಣಲ್ಲಿರುತ್ತೆ. ಸೊ ಸಬ್ಜೆಕ್ಟಿವ್ ಬ್ಯೂಟಿ ಇಸ್ ಬೆಟರ್ ದೆನ್ ಆಲ್ವೇಸ್ ಅಬ್ಜೆಕ್ಟಿವ್ ಬ್ಯೂಟಿ. ಸೊ ಬಟ್ ಇಟ್ ಡಿಪೆಂಡ್ಸ್ ನಮ್ಮ ಸೋಷಿಯಲ್ ಹೆಂಗಿರುತ್ತೆ, ನಮ್ಮ ಸಮಾಜ ಏನು ನೋಡುತ್ತೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಜಾಸ್ತಿ ಏನು ನಿಮಗೆ ಅನ್ಸುತ್ತಾ ನೀವು ವೈಯಕ್ತಿಕ ತೀರ್ಮಾನಕ್ಕೆ ಬನ್ನಿ, ಬಟ್ ಆದಷ್ಟು ಯಾವುದೇ ಒಂದು ಮುಖಕ್ಕೆ ಯಾವುದೇ ರೀತಿಯ ಕ್ರೀಮು ಅದನ್ನೆಲ್ಲ ಹಚ್ಚುವ ಮೊದಲು ಒಂದು ಪರಿಣಿತರ ಒಂದು ಏನು ಸಲಹೆಯನ್ನು ಪಡೀರಿ. ಎಸ್ಪೆಷಲಿ ಚರ್ಮರೋಗ ತಜ್ಞರು ಅವ್ರ ಹತ್ರ ಹೋಗಿ ಅದನ್ನು ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡೆ ಏನು ಚಿಕಿತ್ಸೆ ಮಾಡ್ಕೋಬಹುದು ಮಾಡ್ಕೊಡ್ಲಿ
1: ಅಂತ. ಎಸ್ ಡಾಕ್ಟರ್, ನಿಮ್ಮ ಅಮೂಲ್ಯವಾದ ಸಮಯನ 1 ಗಂಟೆಗಳ ಕಾಲ ಕೊಟ್ಟಿದ್ದೀರಿ, ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ, ಎಲ್ಲರೂ ಕೂಡ ಬಹಳ ಸಮಂಜಸವಾಗಿ ಅರ್ಥ ಆಗುವಂತ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಶ್ರೋತೃಗಳು, ಇಷ್ಟು ಹೊತ್ತು ನಮ್ಮ ಜೊತೆ ಡಾಕ್ಟರ್ ನವೀನ್ ಕುಮಾರ್ ಅವರಿದ್ದರು, ಮುಖದ ಸೌಂದರ್ಯದ ಬಗ್ಗೆ ಅನೇಕ ವಿಷಯಗಳನ್ನು ಮಾಡ್ತಾ ಇದ್ದರು. ಇದು ಇವತ್ತಿನ ಹಲವೆಲ್ಲ ಕಾರ್ಯಕ್ರಮ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ತುಳು ಯಕ್ಷಗಾನ ಬಬ್ಬುಸ್ವಾಮಿ ಮಹಿಮೆ, ಇದರ ಮೂರನೇ ಕಂತು.
1: ಒಂದಿ ರಡ್ಡಿ

నీకల్డా చెండు గొప్పు వచ్చిన ఓ

я такая, пред

Apa kah? Aku udah pura.

ಹರಿಹರ ಬ್ರಹ್ಮ ಕೆರೆಯೊಳು ಆರ್ಭಟಿ ಸೂತ

0: ಗಂಡು ನಿನ್ನನ್ನು ಮನಗೆ ಇಚ್ಚಣ ಚಂದವಾಯಿತು.
1: ವರನೇ ಕೊಟ್ಮೇಲೆ ಬಂದ್ಬಿಡಬೇಕು ಪ್ರತ್ಯಕ್ಷ ಸಾಕ್ಷಿ. ಕೆದುಕು ಬತ್ತಿಲ ಕಂಜಿನ ತಿಂತ ಅಂತ ಬಣ್ಣಗ ನಡುಟ್ಟು ಬತ್ತಿರ್ದು ಆಯ್ತದೆ ತೊಂಡನಯ್ಯ ಬಾರಿ ಸುರುಕು ನೀನ ತಿಂದಿದ್ದೆ ಬಕ್ಕ

ನಮಗೆ ಬಬ್ಬುವೆಯಾನ ಯಾನು ಪುಟ್ಟಿನ ಕಾಲುಡು ಎನ್ನಪ್ಪೆ ಈ ಲೋಕ ಬುಡ್ದು ಪರಲೋಕ ಸಂದಿರು ಆನಿದ ಕಾಲುಡ್ದು ಬೊಕ್ಕ ಏನನ್ನು ಪುರ್ಲುಡು ತಾಂಕಿನಾರು ಕೊಡಂಗೆ ಬಣ್ಣಾರು ಉಂಪಿನೆಕ್ಕಾವಡು ತಿಂಪಿನೆಕ್ಕಾವಡು ಹೂವೇ ಒಂಜಿ ರೀತಿದ ಕೊರತೆ ಬರಂದಕ ತುಯಿನ ಎನ್ನ ದೇವರಿಂದ ಬನ್ನಲು ಆಂಡ ಆನಿದ ಕಾಲೊಡ್ದು ಯಕ್ಷಾರ್ಧ ತಿಕ್ಕಿನ ಮಂತಾದ ಇನಿ ಮಂತ್ರವಾದಿ ಬಬ್ಬು ಬಂಪಿನ ಉದರ್ಬಟೆ ಏರ್ಲ ಒಂಜಿ ಕಷ್ಟ ನಷ್ಟ ಅಂತ ಬರ್ತೇರು ನಾಂಡ ಮಂತ್ರವಾದಿ ಬಬ್ಬು ನಡೆ ಬರ್ಪಿರು ಯಾನ ಈಗ ಸರಿಯಾಯ ವ್ಯವಸ್ಥೆ ಮಲ್ತು ಕಡಪಾವೆ ಆಂಡ ಇನಿಕಾನ ಕೊಂಜಿ ಸುದ್ದಿ ದಿಕ್ಕಿಡು ಕಡಪಾಡಿದ ಅರಸುಳು ಗುಹೆಲ್ದ ನೀರು ತುಯ್ಯರಬೋಡಾದು ಮಂತ್ರವಾದಿ ಬಬ್ಬು ಬರಡು ಬಂದು ಓಲೆನ ಬರೆದು ಕಡಪದಿರು ತಡಮಲ್ಪುಣ ಸರಿಯತ್ತೆ ಯಾನಡೆ ಪೋಜಿಂದ ತಪ್ಪಾಪುಂಡು

ಇದುವರೆಗೆ ಬಬ್ಬು ಸ್ವಾಮಿ ಮಹಿಮೆ ಈ ತುಳು ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಹಿಡ್ಕೊಂಡ್ಬಿಡ್ಸಿ ಸುರುಕು ಮಾತ ದೈವ ದೇವರನ್ನೇ ನಮ್ಗೊಂದು ಮಾತ ಹಿರಿಯಕ್ಲಿಗೆ ಅಡ್ಡಬೂರೊಂದು ಸುರೂತ ಪ್ರಾರ್ಥನೆ ಆ ಗಣಪತಿ ದೇವರನ್ನ ನೆನೆಸ್ಕೊಳ್ಳುವ

ತುಳು ರಂಗಭೂಮಿಡಿ ಪ್ರಬುದ್ಧ ಕಲಾರಂಗ ರಂಗ ಕಲಾವಿದರು, ಕನ್ನಡ ಚಲನಚಿತ್ರ ರಂಗದ ಖ್ಯಾತ ಹಾಸ್ಯ ನಟಿ ಬ್ಯಾಂಕ್ ಜನಾರ್ದನ್, ಅಗ್ನಿ ಸಾಕ್ಷಿ ಧಾರಾವಾಹಿ ಖ್ಯಾತಿದ ಅಮಿತ್ ರಾವ್, ಜಿಗರ್ ತಂಡ ಕನ್ನಡ ಚಲನಚಿತ್ರ ಖ್ಯಾತಿದ ಜಿನಾ ಧರ್ಮಸ್ಥಳ, ರಾಣಿ ಅಬ್ಬಕ್ಕ ಪ್ರಶಸ್ತಿ ವಿಜೇತೆ ತುಳುನಾಡದ ಸ್ಟಾರ್ ವಿನಿ ಫೆರ್ನಾಂಡಿಸ್, ರಂಜನ್ ಬೋಳೂರು, ಶರಣ್ ಕೈ ಕಂಬ, ಮೋಹನ್ ಬೋಳಾರ, ಉದಯ್ ಶೆಟ್ಟಿ ಬಳ್ಳಲ್ಬಾಗ್, ಬಿ ಎಸ್ ಪೂಜಾರಿ ಕಲ್ಲಡ್ಕ, ಸಂಜನಾ ಕೋಟೆ ಅನುಕುಲ್ಯ, ಚಿತ್ರಾಕ್ಷಿ ಕುಲಾಲ್, ನವೀನ್ ಶೆಟ್ಟಿ ಸಿರಿಬಾಗಿಲು, ಯಶ್ ತುಂಬೆ, ಮಾಸ್ಟರ್ ಸಮರ್ಥ, ಮಧುರವ ಮಂಜೂರ್, ಹೆಲ್ನಿ ವಿಶಾಲ್, ಶೇಖರ್ ಭಂಡಾರಿ, ಸಂಗೀತ ಶಿವಗಿರಿ ಕಲ್ಲಡ್ಕ, ಸಲಹೆ ಭಕ್ತ ಸಹಕಾರ ಲಕ್ಷ್ಮಣ್ ಕೋಟೆ ಅನುಭವ ಮಂಜೂರ್, ಸಮಗ್ರ ನಿರ್ವಹಣೆ ಯೋಗೀಶ್ ರೈ ಜೆ, ಕತೆ ಸಂಭಾಷಣೆ ಗೀತ ರಚನೆ ಬೊಕ್ಕ ನಿರ್ದೇಶನ ಸಂತೋಷ್ ಕುಮಾರ್ ಕೊಲ್ಯ, ಲೈಫ್ ಲೋಕೇಶನ್ ಲೈವ್ ಸ್ಟೋರಿ.

ಗುಡ್ ಮಾರ್ನಿಂಗ್ ಮಗ, ಗುಡ್ ಮಾರ್ನಿಂಗ್. ಯಾಕಂದ್ರೆ ಭತ್ತ ಈತ್ ಬರ್ತಾನಪ್ಪ, ಎಲ್ಲ ಬರ ಮೇಲೆ ತಾಯಿ ಬೈದಿದ್ಯ ಅಂತೆ ಈ ಭತ್ತ.

0: ಬೇಗ ಉಂತೆ.
1: ಮಂಜಪ್ಪ, ನಿನ್ನ ಮೀಟ್ರಿದ ಎಕ್ಸೈಸ್ ಏನಾದ ಮನ್ಪದ ಏನಂದ ಕೇಳ್ಕೊಮಾರ.
2: ಎಕ್ಸಸೈಸ್ ಜೀವಗೆ.

ಶನಿವಾರ ಉಲಾಡಿ ಬಿಕ್ಕೊಂಡಿದ್ದಾರೆ.

0: ദൈവത്തിന്റെ നാട് കേരളത പൊട്ടു ഈ സ്ഥലത്ത് പുട്ടേ വല്ല
1: നമുക്ക് തമിഴ്നാടുതല അച്ഛി നിക്കല അഡ നാമ തൂണക എങ്ങനെ അടേക്ക് അഡൂർഗ
2: ಇದು ಬೇಗ ಇಂಚ ಮಗಳ ಎಂಚ ಅತಿ ಇದಕ್ಕೆ ನಿನ್ನ ಕುದುರೆ ದಾದಂದು ಗೊತ್ತಿಜ್ಜಿ
0: ಕುದುರೆಂದಾಯ್ತು ಅಷ್ಟ ಅಂಗಲ ಪ್ರಶ್ನೆ ಇದಕ್ಕೆ ಏನ್ರು ಉಂಡ ಅಂಚನೆ ಮುಟ್ಟ ಬತ್ತದು ಸ್ವೀಟ್ ಆದು ನೋಕರ್ ಫಂಡ್ರ ಪೂಜೆ
2: ಬರ್ಚಪ್ಪ ಗುರ್ತಜ ನಕ್ಲಿಗ್ ಮಾತ ಕುದುರ್ ಬಂದ್ರ ಪಲ್ಲಿ ಬಂದು ಎನ್ನ ಅಚ್ಚ ಪಂತೇರು
0: ಅಚ್ಚ ನಾವೇ ಬೆಚ್ಚಾಪನೆ ಸಾವು
2: ಇದೇ ಆವಾಗ ನೀನು ಪಾತ್ರೆದು ಪಾತ್ರೆದು ಎಂಕ ಪೊರ್ತು ಪೋಯಾನೆ ಗೊತ್ತಾತಿಜ್ಜಿ ಕಾಲೇಜಿಗೆ ಬಿದ್ದಾಡ್ರಂದು ಯಾನ್ ಬರ್ಪ
0: ಪ್ರೀತಿ ಕೂಪಡು ಪ್ರಾಜೆಕ್ಟ್ ವರ್ಕ್ ತಿಕ್ಕಂಡು ಪ್ರಾಜೆಕ್ಟ್ ಅಂದ್ರೆ
3: ಪ್ರಾಜೆಕ್ಟ್ ಊರ್ದನ ಪಿದ ಇದನ್ನ
0: ಊರ್ದ ಸುಮಾರು ಟೈಮ್ ಅಂತೆ ಊರ್ದ ಊಲ ವರ್ಕೌಟ್ ಆಗಿದೆ ಅಂಚ ರೀಸಂತ್ ಕೇರಳದಾವಾಲೆ
3: ಊರ್ದಾಂಡಲ್ಲ ಹೆಂಚಲ್ಲ ಪರವಾಯ್ತಿ ಇದೇ ದಾನ ಭಾರಿ ಕಷ್ಟ ಉಂಟು ನಿನ್ನ ಹೊಸ ಪ್ರಾಜೆಕ್ಟ್ ರಿಪೋರ್ಟ್ ಎಂಗ್ಲೂ ನಿನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾಪಿಲೆ ಕಾಯಿರ ಬಲ್ಲಿ
0: ನಮ್ಮ ಈ ವಿಸಾಡ್ ಏನು ಕಡಲ್ ಮೀನು ನಕಲು
3: ಏನು ಮೀನಿರಲ್ಲ ಒಂದು ಸುದತ್ತ ಸುಳಿಗೆ ತಿಕ್ಕಂಡ ಸೈಪೇರ್ ಎಟ್ಟಿಗೆ ಪಂಪೆ ನಿನ್ನ ಲೈಫ್ ಲವ್ ಸ್ಟೋರಿ ಉಪ್ಪಡು ಕ್ರೈಮ್ ಸ್ಟೋರಿ ಆಪಿನ ಪಡ್ಚಿ ಲೋಕೇಶ ಯು ಆರ್ ಎಜುಕೇಟೆಡ್ ಬಾಯ್ ಇನ್ನ ಜೀವನದ ಒಂದು ಗುರಿ ಉಪ್ಪಡಿ ಗುರಿ
4: ಗುರಿ ಇತ್ತೇನೆ ತೋಡು ದೀಗಡು ಇದನ್ನೆಲ್ಲ ಜನ
0: ಬಂಗಾಪುಡು
3: ಪಾತ್ರ ಬಿಡ ಇದ್ದೆ ಎನ್ನ ಮಗ ಪ್ರಕಾಶ್ ಉಲ್ಲೇತ ಆಯೇ ಆಯ್ನ ಲೈಫ್ ಏತ್ ಸೀರಿಯಸ್ ಆಗಬೇಕು ಬಂದ

0: ಪ್ರಕಾಶ್ ಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ ಮೆಡಿಕಲ್ ಓದೊಂದಿಲ್ಲ ಅಂದ್ರೆ ಹೆಕ್ಕಾಗಿ ಮಿಲಿಟರಿ ಸೇರೋದು ಆಸೆ.
1: ಅಪ್ಪಗೆ ಒಳ್ಳ ಡಾಕ್ಟರ್ ಆಗೋದೊಂದು ಆಸೆ.
2: ಅಣ್ಣಂದು ಒಂಗಿ ಬಿತ್ತಲು ಬಿತ್ತಲು ಬರೀ ಡಾಕ್ಟರ್ ಬೋರ್ಡಾಕು ದಯಪಣ್ಣ ಊರ್ದಕ್ಕೆಲ್ಲ ಮಾತ್ರ ಮುರಿಯಾಕಿ ಎಂದು ಎಲ್ಲ ನೀವು ಆಕ ಬತ್ತನಾಗ ಬರೀ ಡಾಕ್ಟರ್ ಬೋರ್ಡಾಕು
3: ಈ ಕಣನಿ ಕೂಡ ನೀನು ಪೂರ ಕೇಳಕೊಂಡು ಉಂಟಂತ ಒಂದು ಯಾವ
4: ಕೋರ್ಟ್ಗು
5: ಇಷ್ಟ ಮಾಡ್ತಾನೆ ಅಂದು ಮಳೆ ಈ ಅಂತೆ ನಾನು ಅಂತೆ ಲೇಟ್ ಆದ ಲಕ್ಕ ದೊಡ್ಡು ರಾತ್ರಿ ಇಡೀ ನಿಕ್ ಮೊಬೈಲ್ ನಿ ಕೆಬಿಡಿದ್ದು ಚಪ್ಪರಾನಿ ಕಾಂಡೆ ಲೆಕ್ಕದ ಬೇಲ ಅನ್ಬೇಡಿ ಉದ್ದೇಶ ನಾವು ಗೊತ್ತ ಇಸ್ತಿರಿ ಬಾಡು ಬಣ್ಣಕ್ಕೆ ಈ ತೂತದ ಲಾಗೋಯ್ತದಪ್ಪ ಯಾನು ಮುರಣ್ ನಿಂಚ ತಗೊಂಡಿಲ್ಲ ಈ ಕಾಲ್ ಹಿಡಿದು ಬಂದಾಗ ಈದ್ ಲೇಟ್ ಆಗ್ತದ ಬೈ ಅದು ಹೌದಾನೆ
6: ಬಯ್ಯಾಗಿ ಕತ್ತಲ್ಲಿ ಹಾಕೊಂಡು ಇಲ್ಲಡು ಪುಗ್ಗುನಾಗ ನಾ ಬುಡ್ದು ಬರ್ರೆ ಫ್ರೆಶ್ ಗಾಳ್ಡಪ್ಪ ನಾವುದುಲೆ ಸೀದಾ ಸರ್ತ ಕಾಲೇಜಿಗೆ ಹೋದು ಸರ್ತ ಇಲ್ಲಡ್ದಲ್ಲೇ ಬರಡು ಗೊತ್ತಾನತ್ತ
5: ಕುಂಟು ಚಂಡಿ ಮಂದು ಪಾಡನ್ನೇ ನೀ ಪ್ರಕಾಶ ಬರ್ಬೇಕು ಅನ್ನಂಗ ಬಾಕೆಟ್ ನೀರು
4: ಅವನ್ನಂಕಲ್ ಪ್ರಕಾಶ ಬರ್ಪಿನಾನಿ ಮಾತ್ರ ಆ ಪರಗಾಡಿಲವರ ಮದ್ಮೆಯಲ್ಲ ಕರೈಸುಡು
5: ಅವಂದ ಇನ್ನಿಲ್ಲ ಮತ್ಮ ಲೆಕ್ಕನ ತೋಜಿ ಹೌದಾನೆ
6: ಮಾವಿ ನಮಗೆ ಬರ್ತು ಬಂದ
5: ಜಲಿಕೆ ಪಣ್ಣ ಕಸಿ ಆಲಿ ಎಡ್ಡೆ ಜನ ಬಾಲಿ ಎಡ್ಡೆ ಮಾವಿ ಸೂಪರ್ ಜೋಡಿ ಸೂಪರ್ ಜೋಡಿ
7: ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ತುಳು ನಾಟಕದ ಸುರುತಯಗ್ಗೆ ಕೆಂಡರು ನನ್ನ ದುಂಬುದ ಯಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
8: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುನ್ನೀಸ. ಕರೆ ಮಾಡಿ 6364420949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕ.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುಣ್ಣೀಸ. ಕರೆ ಮಾಡಿ 6364420949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಜಿವಿ ಅತ್ರಿ ಅವರ ಸಂಗೀತ ನಿರ್ದೇಶನದ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಹೇಮಾ ಪ್ರಸಾದ್ ಇವರು ಹಾಡಿರುವ ಯಾಕೆ ಕಾಡುತ್ತಿದೆ

ಮುಂದಿನ ಗೀತೆ ಕುವೆಂಪು ಅವರ ರಚನೆಯ, ಸುನೀತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೇಳುವುದೆಲ್ಲೆಡೆ ಪಲ್ಲವಿಯೊಂದು.

ಮುಂದಿನ ಹಾಡು ಎನ್ಎಸ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯ ಆಚಾರ್ಯ ಅವರು ಹಾಡಿರುವ ನಿನ್ನ ಕಂಗಳ ಕೊಳದಿ.

ಮುಂದಿನ ಹಾಡು ಸಂಗಮೇಶ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಿನ್ನ ರೂಪ ನೋಡುತ್ತಾ.

0: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುನ್ನೀಸ. ಕರೆ ಮಾಡಿ 6364420449. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
1: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕುಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುನ್ನೀಸ. ಕರೆ ಮಾಡಿ 6364420494. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ತನುವ ತನಿಸುವ ತುತ್ತು ಮನಕ್ಕೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸಾತ್ಮ ಲಾಭವನ್ನು ಮಂಕುತಿಮ್ಮ. ಶರೀರವನ್ನು ತೃಪ್ತಿಪಡಿಸುವ ಆಹಾರ ಮನಸ್ಸಿಗೆ ವಿಷವಾಗಬಲ್ಲದು. ಪ್ರೀತಿ ಇಲ್ಲದವರ ಮನೆಯಲ್ಲಿ ಮಾಡಿದ ಭೂರಿ ಭೋಜನ ಅದು ನಾಲಗೆಗೆ ಅಮೃತವಾದರೂ ಮನಸ್ಸಿಗೆ ವಿಷವಾಗಬಹುದು. ಮನಸ್ಸಿನಲ್ಲಿ ಮೂಡಿದ ಮೋಹ, ಮಮತೆ, ನಾನು, ನನ್ನದು, ನನ್ನವರು, ಆ ಎಲ್ಲ ಭಾವನೆಗಳು ಅದು ಜೀವಕ್ಕೆ ಗಾಳವಾಗಬಹುದು. ಇದು ಆಹಾರ ಮತ್ತು ಜೀವನ ಮೌಲ್ಯದ ಬಗ್ಗೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಿರತಕ್ಕಂತಹ ಸಾಲುಗಳು. ಇದು ಯಾಕೋ ಈಗ ಪ್ರಸ್ತುತ ಎನಿಸ್ತಾ ಇದೆ ಅಲ್ವಾ? ಈಗ ಎಲ್ಲರ ಚಿತ್ತ ತನ್ನುವ ತನಿಸುವ ಆಹಾರದ ತಲೆ ಇದೆ. ಅದು ದೇಹಕ್ಕೆ, ಅದು ಮನಸ್ಸಿಗೆ ಅದೆಷ್ಟೊಂದು ಹಿತ ಅಂತ ಯಾರೂ ಕೂಡ ಯೋಚಿಸುವುದಿಲ್ಲ. ಈ ನಾಕಾಲೋಟದಲ್ಲಿ ಓಡುತ್ತಿರುವ ಒತ್ತಡದ ಜೀವನ ಶೈಲಿಗೆ ನಾವೆಲ್ಲ ಕಟ್ಟು ಬಿದ್ದು ಬಿಟ್ಟಿದ್ದೇವೆ. ಬಹುತೇಕರು ತಿನ್ನುವ ಆಹಾರದ ಬಗ್ಗೆ ಕೂಡ ಗಮನ ಹರಿಸುವುದು ಅಷ್ಟಕ್ಕಷ್ಟೇ. ನೋಡಿ, ಹಿಂದೆ ನಮ್ಮ ಮನುಷ್ಯರು ಕಾಡಿನಲ್ಲಿ ವಾಸಿಸ್ತಾ ಇದ್ರು. ಆಗ ಸೊಪ್ಪು, ಕಾಯಿ, ನಾರುಬೇರು, ಗಡ್ಡೆ ಹಣ್ಣು ಇದನ್ನೆಲ್ಲ ತಿಂದು ರೋಗ ರುಜಿನುಗಳಿಲ್ಲದೆ ಬದುಕ್ತಾ ಇದ್ರು. ಸೊ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ನಾಗರಿಕತೆಯ ಹೆಸರಿನಲ್ಲಿ ನಾವು ಅಂಕೆ ಇಲ್ಲದೆ ತಿಂತಾ ಇದ್ದೀವಿ. ವಿಷ ಸಂಪಡನೆಯಿಂದ ಬೆಳೆಸಲ್ಪಡುವ ತರಕಾರಿ ಹಣ್ಣುಗಳನ್ನು ಕೂಡ ದಿನನಿತ್ಯ ಸೇವಿಸ್ತಾ ಇದ್ದೀವಿ. ಸೊ ಇದರಿಂದಾಗಿ ಬೇರೆ ಬೇರೆ ರೋಗಕ್ಕೆ ತುತ್ತಾಗಿ ನಾವು ಔಷಧಕ್ಕಾಗಿ ಓಡಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತನೇ ನೋಡಿ, ಅದೆಷ್ಟೋ ಸೊಪ್ಪುಗಳಿದೆ, ಹೂಗಳಿದೆ, ಬೀಜಗಳಿದೆ, ಕಾಯಿಗಳಿದೆ. ಅದನ್ನು ಸುಲಭವಾಗಿ ಮನೆಗೆ ತಂದು ಔಷಧಯುಕ್ತ ಅಡುಗೆಯನ್ನು ಮಾಡಬಹುದು, ದಿನನಿತ್ಯದ ಆಹಾರವನ್ನಾಗಿ ಬಳಸ್ಕೊಳ್ಬಹುದು. ಸೊ ಇದರಿಂದಾಗಿ ಅದೆಷ್ಟೋ ರೋಗಗಳನ್ನು ದೂರ ಇಡಬಹುದು, ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಇಲ್ಲದೆ. ಸೊ ಇದನ್ನ ಅರಿತು ಪ್ರಯೋಗ ಮಾಡಿದವರು ತುಂಬಾ ಮಂದಿ. ಒಂದು ಇಂಗ್ಲಿಷ್ ನಾನ್ನುಡಿ ಇದೆ, ಮನುಷ್ಯ ಏನನ್ನ ತಿನ್ನುತ್ತಾನೋ ಅದೇ ಆಗಿರ್ತಾನೆ ಅಂತ. ಯಾಕಂದ್ರೆ ಪ್ರತಿ ಜೀವಿಗೂ ಆಹಾರ ಅತ್ಯಗತ್ಯ ಅಲ್ವಾ? ಉಳಿದೆಲ್ಲ ಪ್ರಾಣಿಗಳಿಗಿಂತ ಭಿನ್ನವಾದ ಈ ಚಿಂತನಶೀಲ ಮನುಷ್ಯ ಆತ ತನ್ನ ನಾಲಗೆ ರುಚಿಗೆ ಮನಸೋತು ಆಹಾರದೊಂದಿಗೆ ಕಾಯಿಲೆಯನ್ನ ತನ್ನ ದೇಹದ ಒಳಕ್ಕೆ ಬಿಟ್ಟುಕೊಳ್ಳುತ್ತಿರುವುದು ವಿಪರ್ಯಾಸ. ನಾನು ಇವತ್ತಿನ ಸಂಚಿಕೆಯಲ್ಲಿ ಅಡುಗೆ ಮನೆ ಹೇಗಿರಬೇಕು, ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಅಡುಗೆ ಮನೆ ಅಂದ್ರೆ ಕಿಚನ್ ರೂಮ್ ಕೇವಲ ಒಂದು ಕೋಣೆಯಲ್ಲ. ಇದೊಂದು ಕುಟುಂಬ ಅಂದ್ರೆ ಫ್ಯಾಮಿಲಿ ಸದಸ್ಯರ ಆರೋಗ್ಯದ ಗೂಡು. ಗಮಗಮ ಅಂತ ವಾಸನೆ ಬರ್ತಾ ಇರುವುದು ಅದು ಅಡುಗೆ ಮನೆಯಿಂದ. ದಿನದ ಆರಂಭ ಮತ್ತು ಅಂತ್ಯ ಅಲ್ಲಿಂದಲೇ ಆಗಿಬಿಡುತ್ತೆ. ಹೆಂಗಸರು ತಮ್ಮ ಬಹಳಷ್ಟು ಸಮಯ ಅಡುಗೆ ಮನೆಯಲ್ಲೇ ಕಳೀತಾರೆ. ಅಂತಹ ಅಡುಗೆ ಮನೆ ಶುಚಿಯಾಗಿ ಚೈತನ್ಯ ತುಂಬುವಂತಹ ವಾತಾವರಣ ಹೊಂದಿರಬೇಕಾಗತ್ತೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಕೂಡ ಒಂದು ಗೃಹಿಣಿಯ ಕೈಯಲ್ಲಿ ಕೂಡ ಇರುತ್ತೆ. ನೋಡಿ, ಒಮ್ಮೊಮ್ಮೆ ಈ ಅಡುಗೆ ಮನೆಯನ್ನು ದಿನವೂ ಸ್ವಚ್ಛವಾಗಿಡಿಸಿಕೊಳ್ಳುವುದು, ಸಾಮಾನುಗಳನ್ನು ನೀಟಾಗಿ ಹೊಂದಿಸಿಡುವುದು, ಇದು ದಿನನಿತ್ಯದ ಕೆಲಸವೇ. ಆದರೆ ಈ ಅಡುಗೆ ಮನೆ ಗಲೀಜಾಗಿದ್ದರೆ, ಎಲ್ಲೆಂದರಲ್ಲಿ ಸಾಮಾನುಗಳು ಬಿಕರಿಯಾಗಿ ಬಿದ್ದಿದ್ರೆ, ಅಂತಹ ಅಡುಗೆ ಮನೆ ಅನಾರೋಗ್ಯದ ಗೂಡಾಗಿ ಬಿಡುತ್ತೆ. ಈ ಇರುವೆ, ಜಿರಳೆ ಇದೆಲ್ಲ ಬಂದು ಮನೆ ಮಾಡಿಬಿಡುತ್ತೆ. ಇದೇನಾಗುತ್ತೆ ಅಂದರೆ ಕುಟುಂಬಸ್ಥರ ಆರೋಗ್ಯವನ್ನು ಕೂಡ ಹದಗೆಡುವಂತೆ ಮಾಡಿಬಿಡುತ್ತೆ. ಅದಕ್ಕಾಗಿ ಅಡುಗೆ ಮನೆಯನ್ನು ಮನೆಯ ಕೇಂದ್ರ ಬಿಂದು ಅಂತ ಕರಿತೀವಿ. ಮನೆ ಸದಸ್ಯರ ಆರೋಗ್ಯ, ಸಂತೋಷ ಇರುವುದು ಎಲ್ಲವೂ ಕೂಡ ಅಡುಗೆ ಮನೆಯಲ್ಲಿ. ಅದರ ಸ್ವಚ್ಛತೆ ಕಾಪಾಡುವುದು ಮನೆ ಸದಸ್ಯರೆಲ್ಲರ ಕರ್ತವ್ಯವೂ ಕೂಡ. ಅಡುಗೆ ಮನೆಯಲ್ಲಿ ಕೆಲಸ ಹೆಚ್ಚಾಗಿರುತ್ತೆ. ತರಕಾರಿ ಹೆಚ್ಚಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಸಾಮಗ್ರಿಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಬೇಕು, ಹೀಗೆ ಹತ್ತಾರು ಕೆಲಸ ಕೂಡ ಇರುತ್ತೆ. ಒಮ್ಮೊಮ್ಮೆ ಅಡುಗೆ ಮಾಡುವಾಗ ಎಣ್ಣೆ ಟೈಲ್ಸ್ ಮೇಲೆ ಬಿದ್ದು ಬಿಡುತ್ತೆ, ಪದಾರ್ಥಗಳು ಚೆಲ್ಲಿಬಿಡುತ್ತೆ. ಹೀಗಿರುವಾಗ ಅಡುಗೆ ಮನೆಯನ್ನು ಯಾವತ್ತೂ ಸ್ವಚ್ಛವಾಗಿ ಒಪ್ಪ ಓರಣವಾಗಿ ಇಟ್ಟುಕೊಳ್ಳುವುದು ಹೇಗೆಂಬುದು ಮನೆಯ ಒಡತಿಗೂ ಕೂಡ ಆತಂಕನೇ. ಒಮ್ಮೊಮ್ಮೆ ನೋಡಿ, ಆಗಂತುಕವಾಗಿ ನೆಂಟರಿಷ್ಟರು, ಅತಿಥಿಗಳು, ಸ್ನೇಹಿತರು ಅವರು ಬಂದ್ರಂತೂ ಕೇಳುವುದೇ ಬೇಡ. ಯೋಗಕ್ಷೇಮ ಮಾತನಾಡ್ತಾ ಅಡುಗೆ ಮನೆ ಹೇಗಿದೆ ಅಂತ ನೋಡ್ಲಿಕ್ಕೆ ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದು ಬಿಡ್ತಾರೆ. ಆಗ ಅಡುಗೆ ಮನೆ ಸುಂದರವಾಗಿ ಕಾಣದಿದ್ರೆ ಹೇಗಾಗ್ಬೋದು? ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಲ್ವಾ? ಅದಕ್ಕೋಸ್ಕರನೇ ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿ ಸುಂದರವಾಗಿ ಕಾಣಲಿಕ್ಕೆ ಒಂದಿಷ್ಟು ಟಿಪ್ಸ್ಗಳನ್ನು ಪಾಲಿಸ್ತಾ ಹೋಗಬೇಕು. ಹಾಗಾಗಿ ಊಟದಿಂದಲೇ ನಾವು ಇವತ್ತು ಜೀವಿಸ್ತಾ ಇದ್ದೀವಿ ಅಂತ ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ಒಳ್ಳೆ ಅಡುಗೆ ಮನೆ ಒಳ್ಳೆ ಆರೋಗ್ಯ. ಎಲ್ಲ ಸಾಮಗ್ರಿಗಳನ್ನು ನಿಮಗೆ ಅನುಕೂಲಕರವಾಗಿ ಹೊಂದಿಸಿ ಅದೇ ಜಾಗದಲ್ಲಿ ಇಡ್ತಾ ಬಂದರೆ ನಿಮಗೆ ಬೇಕಾದ ವಸ್ತುಗಳು ಕೂಡಲೇ ಸಿಗುತ್ತೆ. ಇನ್ನು ಅಡುಗೆ ಮನೆಯಲ್ಲಿ ಸ್ಥಳವನ್ನು ಹಾಳು ಮಾಡದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಬನ್ನಿ. ಮತ್ತು ಅಡುಗೆ ಮನೆಯಲ್ಲಿ ಗಾಳಿ, ಬೆಳಕು ಚೆನ್ನಾಗಿ ಬರುವಂತೆ ನಿರ್ಮಿಸಬೇಕು. ಇನ್ನು ನ್ಯಾಪ್ಕಿನ್, ಕೈಬಟ್ಟೆ, ಟವೆಲ್ ಇವುಗಳು ಸ್ವಚ್ಛವಾಗಿ ಇರಬೇಕು, ಮೇಲಿಂದ ಮೇಲೆ ಒಗೆಯುತ್ತಾ ಇರಬೇಕು. ಇನ್ನು ಅಡುಗೆ ಸಾಮಗ್ರಿಗಳು ಮತ್ತು ತರಕಾರಿ ಸೂಕ್ತ ರೀತಿಯಲ್ಲಿ ಇಟ್ಕೊಳ್ಬೇಕು. ಅಡುಗೆ ಮನೆ ಸಂಪೂರ್ಣವಾಗಿ ತಿಂಗಳಿಗೆ ಒಮ್ಮೆಯಾದರೂ ಸ್ವಚ್ಛಗೊಳಿಸಬೇಕು. ಇನ್ನು ಅಡುಗೆ ಮನೆಯಲ್ಲಿ ಈ ಪರದೆ ಹಾಕುವುದಕ್ಕಿಂತ
ವೈರ್ ಜಾಲರಿಂತ ಬರುತ್ತೆ ನೋಡಿ, ಸೊ ಅದನ್ನು ಹಾಕಿಸುವುದು ತುಂಬಾ ಲೇಸು. ಇನ್ನು ಸಿಲಿಂಡರ್ ಉಪಯೋಗಿಸುವ ಜಾಗದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು. ಪ್ರತಿನಿತ್ಯ ರಾತ್ರಿ ಗ್ಯಾಸ್ನ ಮೈನ್ ಆಫ್ ಮಾಡಿ ಮಲಗಬೇಕು. ಈ ಗ್ಯಾಸ್ನ ವಾಸನೆ ಬಂದ ಪಕ್ಷದಲ್ಲಿ ಎಲ್ಲ ಬಾಗಿಲು ಮತ್ತು ಕಿಟಕಿಯನ್ನು ತೆಗಿಬೇಕು. ಗ್ಯಾಸ್ ಲೈಟರ್ ಅಂಟಿಸುವುದು ಇಲ್ಲವೇ ಕಡ್ಡಿಗೀರುವುದು ಏನೂ ಕೂಡ ಮಾಡಬಾರ್ದು. ಇನ್ನು ಅಡುಗೆ ಮನೆಯಲ್ಲಿ ನೊಣಗಳ ಹಾವಳಿ ತುಂಬಾ ಇರುತ್ತೆ. ಆಗ ಅಡುಗೆ ಮನೆ ಸಾರಿಸುವಾಗ ನೀರಿನಲ್ಲಿ ಸೋಪಿನ ಪುಡಿ, 1 ಟೀ ಚಮಚ ಉಪ್ಪು ಹಾಕಿ ನೆಲ ಸಾರಿಸಬೇಕು. ಒಂದು ವೇಳೆ ಇಲಿ ಇದ್ದರೆ ಅಡುಗೆ ಮನೆಯಿಂದ ಮೊದಲು ಅವುಗಳನ್ನು ಹೊರಗೆ ಹಾಕುವ ಪ್ರಯತ್ನ ಮಾಡಬೇಕು. ಇನ್ನು ಅಡುಗೆ ಮನೆಯಲ್ಲಿ ಒಂದು ಕ್ಯಾಲೆಂಡರನ್ನು ನೇತು ಹಾಕಿ, ಅದರಲ್ಲಿ ನೀವು ಸಿಲಿಂಡರ್ ಬಳಸಿದ ಲೆಕ್ಕ, ಹಾಲಿನ ಲೆಕ್ಕ ಅದರಲ್ಲಿ ಬರೆದಿಟ್ಕೊಳ್ಳಿ. ಹಾಗೆಯೇ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಪುಸ್ತಕ ಇಡಿ, ಅದರಲ್ಲಿ ಈ ಖಾಲಿಯಾದ ದಿನಸಿ ಸಾಮಗ್ರಿ ಏನು ಅಂತ ಹೇಳಿ ಆ ಪಟ್ಟಿಯನ್ನು ಬರೆದಿಟ್ಕೊಳ್ಬೋದು. ಹಾಗೆಯೇ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಸಿಂಕ್ನ ಹತ್ತಿರ ಒಂದು ಡಿಶ್ ವಾಶ್ ಬಾರ್ ಇಡಿ, ಮತ್ತು ನಿಮ್ಮ ಕೈ ತೊಳೆಯಲು ಈ ಟಾಯ್ಲೆಟ್ ಸೋಪ್ ಬಳಸಿ. ಡಿಶ್ ವಾಶ್ ಬಾರ್ ನಿತ್ಯ ಬಳಸಿದರೆ ನಿಮ್ಮ ಕೈಗಳು ಕೂಡ ಬಿರುಸಾಗಿರುತ್ತೆ. ಹಾಗೆಯೇ ಇಂದಿನ ದಿನಗಳಲ್ಲಿ ಹಲವಾರು ರೀತಿಯ ಭವ್ಯವಾದ ರಂಗು ಶೈಲಿಯಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳು ದೊರೆಯುತ್ತೆ. ಕಡಿಮೆ ವೆಚ್ಚದಲ್ಲಿ ನಿಮ್ಮ ಅಡಿಗೆ ಮನೆಯನ್ನು ಶೃಂಗಾರ ಮಾಡಿಟ್ಕೊಳ್ಬೇಕು. ಗ್ಯಾಸಿನ ಹತ್ತಿರ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಇಡಬೇಡಿ, ಅಕಸ್ಮಾತ್ತಾಗಿ ಬೆಂಕಿ ಅನಾಹುತಗಳು ಕೂಡ ಆಗ್ಬೋದು. ಅಡುಗೆ ಮನೆಯಲ್ಲಿ ಈ ವಿದ್ಯುತ್ ಯಂತ್ರದಲ್ಲಿದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿರಿ. ಹಸಿ ಕೈಯಿಂದ ಯಾವ ಪಿನ್ನುಗಳನ್ನು ಕೂಡ ಮುಟ್ಲಿಕ್ಕೆ ಹೋಗಬೇಡಿ. ಫ್ರಿಡ್ಜನ್ನು ತೀರಾ ಗೋಡೆಗೆ ಅಂಟಿಸಿಡಬಾರ್ದು, ಸ್ವಲ್ಪ ಗಾಳಿ ಆಡುವಂತೆ ಇಡಬೇಕು. ಹಾಗೆಯೇ ಈ ರೈಸ್ ಕುಕ್ಕರ್, ಬ್ಲೆಂಡರ್, ಮಿಕ್ಸಿ ಇವುಗಳ ಬಳಕೆ ನಂತರ ಸ್ವಚ್ಛವಾಗಿ ಒರೆಸಿ ತೇವಾಂಶ ಉಳಿಸದಂತೆ ಕೂಡ ಇಡಬೇಕು. ಈ ಗಾಜಿನ ಪಿಂಗಾಣಿ ವಸ್ತುಗಳನ್ನು ತೆಗೆದುಕೊಂಡಾಗ ಅದರ ಬಳಕೆಯ ನಂತರ ಚೆನ್ನಾಗಿ ಒರೆಸಿ ಅದನ್ನು ಬೀಳದೇ ಇರುವಂತಹ ಸ್ಥಳದಲ್ಲಿ ಹಾಕಿರಿ. ನೀರು ಸಂಗ್ರಹಿಸುವ ಸ್ಥಳಗಳು ಮತ್ತು ಪ್ರತಿ ಟ್ಯಾಂಕು, ಫಿಲ್ಟರ್ ಇವುಗಳನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪಾತ್ರೆಗಳಿಗೆ ಮತ್ತು ಡಬ್ಬಿಗಳಿಗೆ ಸರಿಯಾದ ಸ್ಥಾನವಿರಬೇಕು. ಬೇಕಾದರೆ ಅದರ ಮೇಲೆ ಸ್ಟಿಕ್ಕರನ್ನು ಅಂಟಿಸಿಬಿಡಿ. ಈ ಪಾತ್ರೆಗಳಿಗೆ ಮತ್ತು ಡಬ್ಬಿಗಳಿಗೆ ಸರಿಯಾದ ಸ್ಥಾನವಿರಬೇಕು. ಬೇಕಾದರೆ ಅದರ ಮೇಲೆ ಸ್ಟಿಕ್ಕರನ್ನು ಅಂಟಿಸಿಬಿಡಿ. ಇದರಿಂದಾಗಿ ನಿಮಗೆ ಸರಳವಾಗಿ ಗುರುತಿಸಿಕೊಳ್ಬೋದು. ಅಡುಗೆ ಮನೆಯಲ್ಲಿ ಎಡ್ಜಸ್ಟ್ ಫ್ಯಾನ್ ಕೂಡಿಸುವುದರಿಂದ ಎಣ್ಣೆ ಕಮ್ಮರು ತೊಲಗಿಸಬಹುದು. ಹಾಗೆಯೇ ಅಡುಗೆ ಮನೆ ಕಟ್ಟೆಯ ಮೇಲೆ ಟೈಲ್ಸ್ ಇರುವುದು ತುಂಬಾ ಉತ್ತಮ, ಏಕೆಂದರೆ ಇವುಗಳನ್ನು ಸ್ವಚ್ಛಗೊಳಿಸುವುದು ಕೂಡ ತುಂಬಾ ಸುಲಭ. ಪ್ರತಿದಿನವೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಮುಗಿಸಿದ ನಂತರ ಸ್ಟೌವನ್ನು ಚೆನ್ನಾಗಿ ಒರೆಸಿಡಬೇಕು. ಬ್ಯಾಕ್ಟೀರಿಯಾ ಕೀಟಾಣುಗಳಿಂದ ದೂರ ಇರುವುದನ್ನು ತಡೆಗಟ್ಟುತ್ತದೆ. ಅಡುಗೆ ಮನೆಯ ನೆಲ, ಸ್ಲ್ಯಾಬ್, ಶೆಲ್ಫ್, ಸಿಂಕುಗಳನ್ನು ವಾರಕ್ಕೆ ಒಂದು ಬಾರಿಯಾದರೂ ಈ ವಿನಿಗರ್, ಫಿನಾಯಿಲ್ ಹಾಕಿ ತೊಳೆದರೆ ತುಂಬಾ ಉತ್ತಮ. ಅಡುಗೆ ಮನೆ ವಿಶಾಲವಾಗಿದ್ದಷ್ಟು ಒಳ್ಳೆಯದು. ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕಾಗತ್ತೆ. ಹಾಗೆಯೇ ಅಡುಗೆ ಮನೆಯಿಂದ ಹೊಗೆ ಹೋಗಲು ಸೂಕ್ತವಾದ ಒಂದು ಕೊಳವೆಯನ್ನು ಬಳಸುವುದು ತುಂಬಾ ಅವಶ್ಯಕ. ಅಡುಗೆ ಮನೆಗೆ ಪ್ರತ್ಯೇಕವಾಗಿ ಒಂದು ಕಸದ ಬುಟ್ಟಿ ಅಗತ್ಯ. ಕೊಳೆತ ಸಾಮಗ್ರಿಗಳು, ಹಣ್ಣು ತರಕಾರಿಗಳ ಕಸಗಳನ್ನು ಪ್ರತ್ಯೇಕವಾಗಿ ದಿನದಿಂದ ದಿನಕ್ಕೆ ಹೊರಹಾಕ್ತಾ ಇರಬೇಕು. ಇನ್ನು ಪಾತ್ರೆ ಸಿಂಕುಗಳಲ್ಲಿ ಕುಳಿತ ಕೊಳಕು ಸಾಧಾರಣ ತೊಳೆಯುವಿಕೆಗೆ ಹೋಗದಿದ್ದರೆ ಒಂದು ಚೂರು ಸೋಡಾ ಪುಡಿಯನ್ನು ಹಾಕಿ ತೊಳೆದರೆ ತುಂಬ ಸ್ವಚ್ಛವಾಗಿ ಬಿಡುತ್ತೆ. ಫ್ರಿಡ್ಜನ್ನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಇಡ್ತೀವಿ. ಇದನ್ನು ತಿಂಗಳಿಗೆ 2 ಬಾರಿಯಾದರೂ ಕಡ್ಡಾಯವಾಗಿ ಸ್ವಚ್ಛಗೊಳಿಸುವುದು ಉತ್ತಮ. ಒಮ್ಮೆ ಬಳಸಿದ ಕಡಾಯಿ ಅಥವಾ ಪಾತ್ರೆಯನ್ನು ತೊಳೆಯದೆ ಮತ್ತೆ ಬಳಸಬೇಡಿ. ಎಷ್ಟು ಸ್ವಚ್ಛವಾಗಿದ್ದರೂ ಸಹ ಒಮ್ಮೆ ತೊಳೆದೇ ಬಳಸಿ. ಇನ್ನು ಬಳಸಿದ ಪಾತ್ರೆಯನ್ನು ತೊಳೆಯದೆ ರಾತ್ರಿ ಹಾಗೆ ಇಡಬೇಡಿ. ಮಲಗುವ ಮೊದಲು ಪಾತ್ರೆಯನ್ನು ಸ್ವಚ್ಛಗೊಳಿಸುವುದು ಉತ್ತಮ. ಹಳೆಯ ತುಕ್ಕು ಹಿಡಿದಿರುವ ಅಥವಾ ಬಳಸಲು ಯೋಗ್ಯವಾಗಿರದ ಪಾತ್ರೆಯನ್ನು ಅಡುಗೆ ಮನೆಯಲ್ಲಿ ಇಟ್ಕೊಳ್ಬೇಡಿ. ಹಳೆಯ ಹಾಳಾದ ವಸ್ತುಗಳನ್ನು ಅಡುಗೆಯಲ್ಲಿ ಬಳಸುವುದರಿಂದ ಅದು ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಹಾಗಾಗಿ ಇಂತಹ ಒಂದಿಷ್ಟು ಅಡುಗೆ ಟಿಪ್ಸ್ಗಳನ್ನು ನಾವು ಪಾಲಿಸಬೇಕಾಗತ್ತೆ. ಮನೆಯಲ್ಲಿ ಮೊದಲ ಪ್ರಾಶಸ್ತ್ಯ ಇರುವುದು ಅದು ಅಡುಗೆ ಮನೆಗೆ. ಒಂದು ಸುಂದರವಾದ ಮನೆ ನಿರ್ಮಿಸುವಾಗ ನಾವು ಹೆಚ್ಚು ಅಡುಗೆ ಮನೆಗೆ ಆದ್ಯತೆ ನೀಡ್ತೀವಿ. ಮನೆಯಲ್ಲಿ ಹೆಚ್ಚಿನ ಕೆಲಸ ಅಡುಗೆ ಮನೆಯಲ್ಲೇ ಆಗುವುದರಿಂದ ನಾವು ಅಡುಗೆ ಮನೆಯ ಸ್ವಚ್ಛತೆಗೆ ಹೆಚ್ಚಿನ ಗಮನ ಇಡಬೇಕಾಗತ್ತೆ. ಅಡುಗೆ ಮನೆಯೊಂದು ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ಹಾಗಾಗಿ ಈ ರೀತಿಯಲ್ಲಾದರೂ ನಾವು ಅಡುಗೆ ಮನೆಯ ಕಾಳಜಿಯನ್ನು ನಿರ್ವಹಿಸೋಣ. 64 ಪ್ರಮುಖ ಕಲೆಯಲ್ಲಿ ಇದೊಂದು ರೀತಿಯ ಕಲೆ. ಅಡುಗೆಯನ್ನು ಚೊಕ್ಕವಾಗಿ, ಅಚ್ಚುಕಟ್ಟಾಗಿ, ಶುಚಿ ರುಚಿಯನ್ನು ಒಳಗೊಂಡು ಮಾಡುವಂಥದ್ದೇ ಒಂದು ರೀತಿಯ ಕಲೆ. ಹಾಗೆಯೇ ಇದರಿಂದಾಗಿ ನಿಮ್ಮ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮುಗಿಸ್ಬೋದು. ಇವತ್ತು 10 ಸಲಹೆಯನ್ನು ಕೊಡ್ತೀವಿ. ಮೊದಲನೇದಾಗಿ, ಮಸಾಲೆ ನಿಮ್ಮ ಅಡುಗೆಗೆ ಸೇರಿಸಿದಾಗ 1-2 ನಿಮಿಷವಾದರೂ ಕುದಿಸಬೇಕು. ಹಾಗೆಯೇ ಈ ನಿಂಬೆ ಹಣ್ಣಿಗೆ ಎಣ್ಣೆ ಸವರಿಟ್ಟರೆ ಸುಮಾರು ದಿನಗಳವರೆಗೆ ಕೂಡ ಕೆಡುವುದಿಲ್ಲಂತೆ. ಹಾಗೆಯೇ ಈ ಆಲೂಗಡೆ ಹೆಚ್ಚಿದ ನಂತರ ತಣ್ಣೀರಿನಲ್ಲಿ ಇಟ್ಟು ನಂತರ ಒರೆಸಿ ಕರಿದರೆ
ತುಂಬ ಗರಿಗರಿಯಾಗಿ ಇರುತ್ತೆ. ಸಾಂಬಾರ್ನಲ್ಲಿ ಉಪ್ಪು ಹೆಚ್ಚಾದರೆ ಒಂದು ಆಲೂಗಡ್ಡೆ ಹೆಚ್ಚಿ ಅದರಲ್ಲಿ ಹಾಕಿ ಅದು ಹೆಚ್ಚಿನ ಉಪ್ಪನ್ನು ಹೀರುತ್ತೆ. ಚಪಾತಿ ಮೃದುವಾಗಿ ಬರಬೇಕಾದ್ರೆ ಹಿಟ್ಟು ನೆನೆಸುವಾಗ ಸ್ವಲ್ಪ ಮೊಸರು ಹಾಕ್ಬೋದು. ಚಪಾತಿ ಹಿಟ್ಟು ತುಂಬ ಗಟ್ಟಿಯಾಗಿದ್ದರೆ ನಿಮಗೆ ಚಪಾತಿ ಮಾಡುವ ಅವಸರವಿದ್ದಲ್ಲಿ ಮಾಡಿದ ಬಿಸಿ ಚಪಾತಿಯನ್ನು ಹಿಟ್ಟಿನ ಮೇಲೆ ಹಾಕಿ ಇದರಿಂದ ಹಿಟ್ಟು ಮೆತ್ತಗೆ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಫ್ರಿಜ್ಜಿನಲ್ಲಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿಟ್ರೆ ಸುಮಾರು ಒಂದು 15 ದಿನಗಳವರೆಗೆ ಚೆನ್ನಾಗಿ ಇರುತ್ತೆ. ಕರ್ಪೂರದ ತುಂಡುಗಳು ಬೇಗ ಕರಗಿ ಹೋಗುತ್ತವೆ. ಅವು ಗಾಳಿಯಿಂದಾಗಿ ಕರಗದೇ ಇರಲು ಒಂದು ಚಿಕ್ಕ ಬಟ್ಟೆಯಲ್ಲಿ ಮೆಣಸನ್ನು ಕಟ್ಟಿ ಆ ಡಬ್ಬಿಯಲ್ಲಿ ಹಾಕಿರಿ. ಎಣ್ಣೆ ಚೆಲ್ಲಿದ್ರೆ ಅದನ್ನು ಸ್ವಚ್ಛಗೊಳಿಸುವುದು ತುಂಬ ಕಷ್ಟ. ಅದಕ್ಕಾಗಿ ಒಂದು ಸರಳ ಉಪಾಯ ಏನೆಂದರೆ, ಎಣ್ಣೆ ಚೆಲ್ಲಿದ ಜಾಗದಲ್ಲಿ ಗೋಧಿ ಹಿಟ್ಟು ಇಲ್ಲವೇ ಜೋಳದ ಹಿಟ್ಟನ್ನು ಹಾಕಿ ತಿಕ್ಕಿದರೆ ಎಣ್ಣೆ ಕಲೆ ಕಾಣದಂತೆ ಇರುತ್ತದೆ. ನಿಮ್ಮ ಅಡುಗೆ ಮನೆ ಸಿಂಕಿಗೆ ಆಗಾಗ ಬಿಸಿ ನೀರು ಹಾಕ್ತಾ ಇರಿ. ವಾರಕ್ಕೆ ಒಂದು ಬಾರಿಯಾದರೂ ಹರಳುಪ್ಪನ್ನ ಹಾಕಿರಿ. ಇದರಿಂದಾಗಿ ನಿಮ್ಮ ಸಿಂಕ್ನಲ್ಲಿ ತುಂಬ ಸರಳವಾಗಿ ನೀರು ಹರಿಯುತ್ತೆ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುಣ್ಣೀಸ. ಕರೆ ಮಾಡಿ 6364420949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
0: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುಣ್ಣೀಸ. ಕರೆ ಮಾಡಿ 6364420949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: name is Mohit Chauhan, and you're listening to Sarang Radio 107.8 FM.
1: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುಣ್ಣೀಸ. ಕರೆ ಮಾಡಿ 6364420949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸರಿ.
1: ಸಡೋಬೊರ್ನು ಜಲ್ಯ ತಕ್ಷಣ ಓರು ಬೆಂಡ ವಸ್ಪನ್ ಹೊಕ್ಲೆಗರ ಎತೆಲೆ ಅನಿ ತೈ ಓರ್ ಬಿತರ್ ವೇತನ ಮಟ್ವನ್ ಮಂದ್ರಿ ಸಡೋನು ಉಬಾರ ಸಡೋದೋರ್ತೇಲಿ ಅನಿ ಹೊಕ್ಲೇಕ ಮಂದ್ರೇರ್ ಉಬೆ ಕರ್ತೇಲಿ ಅನಿ ಸರ್ವ ಮುಖರ್ ಸರ್ ಲಕ್ಷಿಲಿ ಸೈರಿ ವೇಡ ಗಲ್ತೇಲಿ ಅನಿ ಕಿರ್ಗಿ ನೆಸಣ್ ಕಾಡ್ನ ಸಡೋ ನೆಸಣ್ ತಿ ನೆಸೈತನ ತೊಡೋ ತ್ಯಾ ಸಂದರ್ಭ ಸಂಚೋ ಓವ್ಯೋ ಸೊಡು ಸೊಡು.

ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುನ್ನೀಸ. ಕರೆ ಮಾಡಿ 6364240949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM
1: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುನ್ನೀಸ. ಕರೆ ಮಾಡಿ 6364420449. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಾನ್ ನಿಮ್ಮ ಆರ್ ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗು 07.8 FM, ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುಣ್ಣೀಸ. ಕರೆ ಮಾಡಿ 6364240949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ ಎಂ ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಸೊ ಇವತ್ತಿನ ಹಾಡುಗಳನ್ನು ಕೇಳುವಂತ ಹೊತ್ತು ಸೊ ಮುಂದಿನ ಕಾಲ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಿಮ್ಮ ಹೆಸರು? ಹೇಳಿ ಸುಶೀಲಕ್ಕ. ಹೇಳಿ. ಇವತ್ತಿನ ಕಾರ್ಯಕ್ರಮದ ಒಂದು ಸುಂದರವಾದ ಹಾಡೊಂದನ್ನು ಕೇಳಿಕೊಂಡು ಬರೋಣ. ಕಟೀಲಿನ ಒಂದು ಸುಂದರ ಗೀತೆಯನ್ನು ಅವರು ಕೇಳಿದ್ದಾರೆ. ಸೊ ಈ ಸುಂದರ ಗೀತೆಯನ್ನು ನಮ್ಮಂತೂ ಕೇಳಿಕೊಂಡು ಬರೋಣ. ಮುಂದಿನ ಕಾಲ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ. ನಿಮ್ಮ ಹೆಸರು? ಲತಾ ಅವರೇ ಮಾತಾಡಿ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಮತ್ತೆ ಏನ್ ಸುದ್ದಿ? ಊಟ ಆಯ್ತು. ನಿಮ್ದಾಯ್ತಾ? ಓಕೆ. ಯಾವ ಹಾಡು ಕೊಡ್ಲಿ ಇವತ್ತು? ಓಕೆ. ಸೊ ಎರಡು ಹಾಡುಗಳನ್ನು ಖಂಡಿತವಾಗಿ ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಕಟೀಲಿದ್ದು ಎರಡು ಹಾಡುಗಳನ್ನು

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಮುಂದಿನ ಕೇಳುಗರು ಕೂಡ ಕರೆ ಮಾಡಿ ಮಾತಾಡಿ. ಮುಂದಿನ ಕಾಲು ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ ಮೇಡಮ್.
1: ಸರ್ ನಮಸ್ತೆ, ನಾನು ಅಮ್ಮಣ್ಣಿ, ಕಾರ್ಕಳ.
0: ಹೇಳಿ ಅಮ್ಮಣ್ಣಿ ಅವರು, ಯಾವ ಹಾಡು ಕೊಡಲಿ ಇವತ್ತು?
1: ಸರ್, ಇವತ್ತು ನಂಗೊಂದು ಇದು ಭಾಷೆ ಯಾವುದಂತ ಗೊತ್ತಿಲ್ಲ, ಹಾಡು ಕೇಳಿದ್ದೇನೆ, ಅದು ನಿಮ್ಮಲ್ಲಿ ಉಂಟಾ ಇಲ್ವಂತ ಗೊತ್ತಿಲ್ಲ ನಂಗೆ. ಸೂರ್ಯ ಗಾಯತ್ರಿ ಮತ್ತು ರಾಹುಲ್ ಅವರು ಹಾಡಿರುವಂತದ್ದು, ಬ್ರಹ್ಮ ಮುಕ್ಕಟೆ ಪರ ಬ್ರಹ್ಮ ಮುಕ್ಕಟೆ ತಂದನಾನ ಬಳ ತಂದನಾನ ಅಂತ ಒಂದು ಹಾಡಿದೆ ಸರ್.
0: ಅದು ನಾವು ಕನ್ನಡ, ಕೊಂಕಣಿ, ತುಳು ಮತ್ತು ಬ್ಯಾರೆ ಬ್ಯಾರೆ ಭಾಷೆಯಲ್ಲಿ ಇದ್ರೆ ಮಾತ್ರ ಕೊಡ್ತೇವೆ, ಹಿಂದಿ ಭಾಷೆಯಲ್ಲಿ
1: ಇದು ಇಲ್ವಾ ಅಂತ?
0: ಹಾಗಾದ್ರೆ
1: ಹಾಗಾದ್ರೆ ನಂಗೆ ಸೂರ್ಯ ಗಾಯತ್ರಿ ಅವರೇ ಹಾಡಿರುವಂತದ್ದು ಸ್ವಾಗತಂ ಕೃಷ್ಣ ಕೊಡ್ತೀರಾ?
0: ಸ್ವಾಗತಂ ಕೃಷ್ಣವ?
1: ಹೌದು,
0: ನೋಡ್ತೇನೆ. ನಮಸ್ತೆ, ಲಭ್ಯವಿದ್ರೆ ಕೊಡ್ತೇನೆ. ಸ್ವಾಗತ
1: ಅದು ಲಭ್ಯ ಇದೆ, ಅದು ಈ ಹಿಂದೆ ಪ್ರಸಾರ ಮಾಡಿದ್ದೀರಿ, ಬಂದಿದೆ ಅದು ಹಾಡು.
0: ಬೈ ಸೂರ್ಯ ಗಾಯತ್ರಿಯ?
1: ಸೂರ್ಯ ಗಾಯತ್ರಿ ಅವರು ಹಾಡಿರೋದು. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಈ ಹಾಡು ಇದೆ ಸರ್ ಅಲ್ಲಿ.
0: ಓಕೆ, ನೋಡೋಣ ಮ್ಯಾಮ್, ಖಂಡಿತವಾಗಿ ಟ್ರೈ
1: ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ.
0: ಇದೇ ರೀತಿ ಕರೆ ಮಾಡ್ತಾರೆ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟ ಹಾಡುಗಳಿಗೋಸ್ಕರ ನೀವಂತೂ ಕರೆ ಮಾಡ್ಬೋದು. 6364249499 ಈ ಸಂಖ್ಯೆಗೆ. ಸೊ ಬ್ಯೂಟಿಫುಲ್ ಆದ ಹಾಡುಗಳನ್ನು ಕೇಳಲಿಕ್ಕೆ, ರಿಕ್ವೆಸ್ಟ್ ಮಾಡಲಿಕ್ಕೆ ನಿಮಗಂತೂ ಅವಕಾಶ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಕೇಳುಗರು ಕೇಳಿದಂಥ ಒಂದು ಸುಂದರವಾದ ಹಾಡನ್ನು ಕೇಳೋಣ. ಅದೇ ರೀತಿ ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ.
2: ನಮಸ್ತೆ,
0: ನಿಮ್ಮ ಹೆಸರು?
2: ವಿನಯ ಮಂಗಳದೇವಿ.
0: ವಿನಯ, ಕೈಯಲ್ಲಿ ಮಾತಾಡಿ, ಹೇಗಿದ್ದೀರಿ? ಯಾವ ಹಾಡು ಕೊಡ್ಲಿ?
2: ಪಾವನ ನದಿಗಳು ಓಡು ತರಿದು ಕಡಲ ಸೇರುವಂತೆ.
0: ಯಾವುದು ಹೇಳಿ?
2: ಪಾವನ ನದಿಗಳು ಓಡು ತರಿದು ಕಡಲ ಸೇರುವಂತೆ.
0: ಇಲ್ಲ, ನಮ್ ಜಸ್ಟ್ ಮಾತಲ್ಲಿ ಹೇಳಿ ನೋಡೋಣ, ಯಾವ ಅಂತ ಹಾಡು?
2: ಪಾವನ ನದಿಗಳು ಓಡು ತರಿದು ಕಡಲ ಸೇರುವಂತೆ.
0: ಸ್ಪಷ್ಟ ಇಲ್ಲ ನೀವು ಮಾತಾಡಿದ್ದು. ಹಲೋ,
2: ಪಾವನ ನದಿಗಳು,
0: ಪಾವನಿ,
2: ಪಾವನ ನದಿಗಳು ಓಡು ತಾರಿದು ಕಡಲ ಸೇರುವಂತೆ.
0: ನೋಡೋಣ, ಟ್ರೈ ಮಾಡ್ತೇನೆ ಮ್ಯಾಮ್. ಸೊ ನೆಟ್ವರ್ಕ್ ಅಲ್ಲಿ ಏನೋ ಎರರ್ಸ್ ಇರಬೇಕು. ನೀವು ಮಾತಾಡಿದ್ದು ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಯಾವ ನದಿಗಳಂತ ಕೇಳ್ತಾ ಇಲ್ಲ.
2: ಪಾವನ ನದಿಗಳು.
0: ಹಾ, ಪಾವನ ನದಿಗಳು. ಓಕೆ ಓಕೆ,
2: ಪಾವನ
0: ನದಿಗಳು.
2: ಪಾವನ ನದಿಗಳು
0: ಓಡುತ್ತಾ ಹರಿದು ಖಂಡಿತ
2: ಕಡಲ ಸೇರುವಂತೆ.
0: ನಮ್ಮ ಇವರು ಕಟ್ಟಿಲೇಶ್ವರ ಅಲ್ವಾ? ನಮ್ಮ ಇವರು ಆಡಿದ್ದು ವಿದ್ಯಾಭೂಷಣ್ ಅವರು ಆಡಿದ್ದು.
2: ಹೌದೌದೌದು ಸರ್.
0: ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ 6364249499 ಈ ಸಂಖ್ಯೆಗೆ. ಸೊ ಎರಡು ಸುಂದರವಾದ ಹಾಡುಗಳನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುನ್ನೀಸ. ಕರೆ ಮಾಡಿ 6364240949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಈ ಸುಲುವಿನ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ. ಅದಕ್ಕೂ ಮುಂದಿನ ಕಾಲರ್, ಹಲೋ ನಮಸ್ತೆ.
5: ಹಲೋ
4: ಹಲೋ ನಮಸ್ತೆ.
5: ನಮಸ್ತೆ,
4: ನಿಮ್ಮ ಹೆಸರು?
5: ಸತೀಶ್ ಅಯ್ಯ.
4: ಹೇಳಿ, ಯಾವ ಹಾಡು ಕೊಡ್ಲಿ ಸರ್?
5: ನಮ್ಗೆ ಒಂದು ತುಳು ಹಾಡು ಬೇಕಿತ್ತು, ಮಂತ್ರ ಮುದ್ರೆಯಿಂದ.
4: ಯಾವುದು
5: ಮಂತ್ರ ಮುದ್ರೆ? ಅದರಿಂದ ಶ್ರೀಮಂತ್ರ ದೇವತೆ ನಿನ್ನ.
4: ಭಕ್ತಿಗೀತೆಯಾ?
5: ಭಕ್ತಿಗೀತೆ, ಭಕ್ತಿಗೀತೆ.
4: ಭಕ್ತಿಗೀತೆ ಹೆಸರು ಹೇಳಿ ಸರ್.
5: ಮಂತ್ರ ಮುದ್ರೆ,
4: ಶ್ರೀಮಂತ್ರ ದೇವತೆ.
5: ಹೌದೌದು,
4: ನೋಡ್ತೇನೆ ಸರ್, ಲಭ್ಯತೆ ಕಂಡು ಕೊಡುತ್ತೇನೆ. ಮಂತ್ರ ಮುಂದೆ ತುಳು ಅದು?
5: ಹೌದು, ತುಳು ಅದು.
4: ಮಂತ್ರ ಮುದ್ರೆ ಎಂದು. ಓಕೆ ಓಕೆ ಓಕೆ ಓಕೆ, ನೋಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ, ಧನ್ಯವಾದಗಳು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದ ಮುಂದಿನ ಕೇಳುಗರು ಕೂಡ ಕೇಳಿರುವಂಥ ಒಂದು ಸುಂದರವಾದ ಹಾಡನ್ನು ನಾವಂತೂ ಪ್ಲೇ ಮಾಡ್ತಾ ಇದ್ದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಲೋ ನಮಸ್ತೆ.
6: ಹಲೋ ಹಲೋ
4: ನಮಸ್ತೆ.
6: ಹಲೋ ನಮಸ್ತೆ,
4: ನಿಮ್ಮ ಹೆಸರು?
6: ನಾನು ಸುನಂದ ಕೈಯಾರಣ್ಣ.
4: ಹೇಳಿ ಸುನಂದ ಅವರು, ಯಾವ ಹಾಡು ಕೊಡ್ಲಿ?
6: ನಂದಿನ ಭಕ್ತಿಗೀತೆ ಗಣಪತಿಯ.
4: ಯಾವುದು?
6: ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ, ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ.
4: ಯಾವ ಭಕ್ತಿಗೀತೆ ಹೇಳಿ?
6: ಎಂತ?
4: ಶ್ರೀ ಮಹಾ
6: ಗಣಪತಿ ಪಾದಕ್ಕೆ.
4: ಓಕೆ, ಈ ಒಂದು ಭಕ್ತಿಗೀತೆ ಬೇಕಲ್ವಾ?
6: ಹೌದು.
4: ಶ್ರೀ ಮಹಾಗಣಪತಿ ಪಾದಕ್ಕೆ
6: ಭಕ್ತಿ ಕುಸುಮ ಸಮರ್ಪಣೆ.
4: ಹೌದು, ಖಂಡಿತವಾಗಿ ಕೊಡೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದ್ದು ಅದು?
6: ಹೌದೌದು,
4: ಖಂಡಿತವಾಗಿ ಟ್ರೈ ಮಾಡ್ತೇನೆ ಮ್ಯಾಮ್ ಕೊಡಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್, ಇದ್ದೀರಿ ಕರೆ ಮಾಡ್ತೇನೆ. ಸೊ ಶ್ರೀ ಮಹಾಭಕ್ತಿ ಪಾದಕ್ಕೆ, ಮಹಾಗಣಪತಿ ಭಕ್ತಿ ಪಾದಕ್ಕೆ ಒಂದು ಸುಂದರವಾದ ಭಕ್ತಿಗೀತೆಯನ್ನು ಅವರಂತ ಕೇಳ್ತಾರೆ. ಸೊ ಅವರಿಗೋಸ್ಕರ ಒಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಕೆಲವೊತ್ತಲ್ಲಿ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ರಿಕ್ವೆಸ್ಟ್ ಮಾಡಿ 6364240949 ಈ ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ. ಸೊ ಮುಂದಿನ ಭಕ್ತಿಗೀತೆಯನ್ನು ಕೂಡ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಇದರೊಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಕೂಡ ಮುಗಿಸುವಂಥ ಹೊತ್ತಾಗಿದೆ. 4 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಒಂದು ಮಾರ್ಗದರ್ಶಿ ಕಾರ್ಯಕ್ರಮ ಮೂಡಿಬರುತ್ತೆ. ಸೊ ಆ ಕಾರ್ಯಕ್ರಮದಲ್ಲೂ ಕೂಡ ನೀವಂತೂ ಕರೆ ಮಾಡಬಹುದು, ಮಾತಾಡಬಹುದು. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
7: ಕಲ್ಸಿಗದ ಕರಿನಿರಲು ನರಮಾನಿನಗೇನನು ಇರ್ಲದಂಚಿ ದೆಂಗಾವುನ ಪೊಡ್ತು, ಧರ್ಮದ ಕಡಿದಾಂಟದು ಅಧರ್ಮನ ನಲಿತೆಂಡು ಉಡಲ ಸುತ್ತು, ತೋಜಿನುಂಜಿ ಜೀಟಿಗೆದ ಬೊಲ್ಪು ಐತಪಿರವು ಕಪ್ಪು ಬೊಲ್ದು ವರ್ಣದ ಅಬ್ಬರದ ರೂಪು, ಅಧರ್ಮನ ಕಾರಡಿಟ ದೊಂಕುದು ಧರ್ಮನ ಅಂಗೈಟ ದೀದು ಮಣ್ಣದ ಪ್ರತಿ ಅಜ್ಜ ಗುರುತುಟ್ಲ ನಂಬೊಲಿಗೆದ ಮಂತ್ರ ಮುದ್ರೆ ಒತ್ತುದು ಸತ್ಯದ ತುಡರ ಬೆಳಗಾಯಲು ಅಪ್ಪೆ ಮಂತ್ರಮೂರ್ತಿ, ನೆನೆದು ಉಡಲ್ದ ಕಣ್ಣು ಕಟ್ಟಾಂಡ ಮರ್ಲು ಕಟ್ಟಾವಲು, ಬಲತಿ ಮಣ್ಣಗ ಕೇಡು ಕಂತೆಂಡ ಎನ್ನಿ ಎಡ್ಡೆನ್ಲ ಪೊಟ್ಟು ಮಲ್ಪೊಲು, ಸತ್ಯದ ನಡೆ ಅಲೆನ ತರೆ ತಗ್ಗಾದು ತಡೆದಾಂತೆ ಬದುಕು 4 ದಿನ ಒಂದು ಮಂತ್ರ ದೇವತೆನ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೇಳುಗರೆ, ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ, ಅಂದರೆ ಪರ್ಮನೆಂಟ್ ಲೋಕ ಅದಾಲತ್ ಬಗ್ಗೆ ಮಾತನಾಡಲು ಇವತ್ತು ಭಾಗವಹಿಸುವ ಅತಿಥಿಗಳು ದಕ್ಷಿಣ ಕನ್ನಡದ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕ ಅದಾಲತ್ ಅಧ್ಯಕ್ಷರು ಆಗಿರುವ ಶ್ರೀ ಜೈಶಂಕರ್, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂತಹ ಶ್ರೀಮತಿ ಜೈಬುಣ್ಣೀಸ. ಕರೆ ಮಾಡಿ 6364420949. ಇವತ್ತು ಸಂಜೆ 4 ಗಂಟೆಗೆ ಮೂಡಿ ಬರುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮ ತಪ್ಪದೆ ಆಲಿಸಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ. ಕೇಳುಗ್ರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 4:01 ಆಗ್ತಾ ಇದೆ. ಸೊ ಇವತ್ತಿನ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಒಂದಿಷ್ಟು ಯೋಜನೆಗಳ ಬಗ್ಗೆ, ಒಂದಿಷ್ಟು ಮಾಹಿತಿಗಳ ಬಗ್ಗೆ, ಆ ಮಾರ್ಗದರ್ಶನ ಕುರಿತಂತಹ ಈ ರೀತಿಯ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಕೂಡ ನಮ್ಮ ಪ್ರೀತಿಯ ಕೇಳುಗರಿಗೆ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ನಾವು ಒಂದು ಕಡೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇದ್ದೀವಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕಾನೂನಿನ ಅರಿವಿರಬೇಕಾಗತ್ತೆ. ಮತ್ತೊಂದು ಕಡೆ ಪ್ರತಿಯೊಬ್ಬನಿಗೂ ಸುಲಭವಾಗಿ ಉಚಿತವಾಗಿ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸಂವಿಧಾನದ ಆಶಯ ಕೂಡ ಆಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಕೋರ್ಟ್ ಕಚೇರಿ ಅಂದರೆ ಜನಸಾಮಾನ್ಯರು ಕೊಂಚ ಹಿಂಜರಿತಾರೆ. ಸೊ ಆದರೆ ಯಾವುದೇ ಒಂದು ಖರ್ಚಿಲ್ಲದೆ ಕೋರ್ಟಿಗೆ ಅಲೆಯುವ ಜಂಜಾಟವಿಲ್ಲದೆ ನಮ್ಮ ದೈನಂದಿನ ಸಾರ್ವಜನಿಕ ಸಮಸ್ಯೆಗಳು ಏನಿದೆಯೋ, ಸೊ ಅದನ್ನು ಬಗೆಹರಿಸಿಕೊಳ್ಳೋಕೆ ಒಂದು ರೀತಿಯ ಅದ್ಭುತ ವ್ಯವಸ್ಥೆ ಇದೆ. ಸೊ ಅದುವೇ ಕಾಯಂ ಲೋಕ್ ಅದಾಲತ್. ಸೊ ಈ ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಸೊ ಇವತ್ತಿನ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ಆಗಿರುವಂತಹ ಶ್ರೀ ಜಯಶಂಕರ್ ಇವರತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಬಹಳ ಹೆಮ್ಮೆ ಇದೆ. ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ನಮ್ಮ ಜೊತೆಗೆ ಇವತ್ತು ಜಾಯಿನ್ ಆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿಯೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್.
1: ನಮಸ್ಕಾರ ಸರ್.
0: ಹೇಗಿದ್ದೀರಿ ಸರ್?
1: ಚೆನ್ನಾಗಿದ್ದೇನೆ ಸರ್.
0: ಎಸ್, ಓಕೆ. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಬಹುಶಃ ಎಲ್ಲ ಕೆಲಸದ ಬಿಡುವಿನ ಮಧ್ಯೆಯೂ ಕೂಡ ಒಂದು ಕಡೆ ನಮ್ಮ ಜೊತೆಗೆ ಇವತ್ತು ಪ್ರೀತಿ ಇಟ್ಟಿಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂದರೆ ಕಾನೂನಿನ ಬಗ್ಗೆ ಜನಸಾಮಾನ್ಯರಿಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕನ್ನುವಂತಹ ನೆಲೆಯಲ್ಲಿ. ಸೊ ಅದು ಬಹಳ ಖುಷಿ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಕೇಳುವಂಥದ್ದು, ಇವಾಗ ಕಾಯಂ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತಿರ್ತೀವಿ. ಯಾಕಂದರೆ ಸಾಮಾನ್ಯವಾಗಿ ಜನರು ಕೋರ್ಟ್ ಅದಕ್ಕಿದ್ದಕ್ಕೆಂತಲೂ ಹೋದರೆ ಒಂದು ರೀತಿಯಲ್ಲಿ ಹಣ ವ್ಯರ್ಥ ಆಗುತ್ತೆ, ಮತ್ತೊಂದು ಕಡೆ ಸಮಯ ಸಿಗಲ್ಲ, ಈ ರೀತಿಯಲ್ಲಿ ಕೂಡ ಇರುತ್ತೆ. ಆದರೆ ಈ ಒಂದು ಕಾಯಂ ಲೋಕ್ ಅದಾಲತ್ ಇದರ ಒಂದು ಅದ್ಭುತ ವ್ಯವಸ್ಥೆನೇ ಬೇರೆನೆ. ಸೊ ಹಾಗಾಗಿ ಇದರ ಮೂಲ ಉದ್ದೇಶ ಏನು, ಮತ್ತು ಇದು ಎಂದರೇನು, ಇದು ಯಾವ ರೀತಿಯಲ್ಲಿ ಅಂತ ಒಂದು ಹೇಳ್ಬೋದು ಸರ್?
1: ಈ ಒಂದು ಕಾಯಂ ಜನತಾ ನ್ಯಾಯಾಲಯವನ್ನು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987 ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಕಾನೂನಿನ ನೆರವನ್ನು ನೀಡಬೇಕು ಅನ್ನೋದು ಸಂವಿಧಾನದ ಆಶಯ ಆಗಿದೆ. ಅಂದರೆ ಹಣ ಇಲ್ಲದೇ ಇರೋ ಕಾರಣಕ್ಕೆ, ಬಡತನದ ಕಾರಣಕ್ಕೆ, ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಅವರಿಗೆ ಕಾನೂನು ನೆರವನ್ನು ಪಡೆಯಲು ತೊಂದರೆ ಆದರೆ ಅದನ್ನು ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾಯ್ದೆಯನ್ನು ಮಾಡಲಾಗಿದೆ. ಈ ಕಾಯ್ದೆಯಡಿ ಕಾನೂನು ಸೇವೆಗಳ ಪ್ರಾಧಿಕಾರಗಳನ್ನು ಇಡೀ ಭಾರತದಾದ್ಯಂತ ತಳ ಹಂತದ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟಿನವರೆಗೆ ಉಚಿತ ಕಾನೂನು ನೆರವನ್ನು ಮತ್ತು ಅರಿವನ್ನು ನೀಡುವ ಕಾರಣಕ್ಕೆ ಸ್ಥಾಪಿಸಲಾಗಿದೆ. ಆ ಒಂದು ಕಾಯ್ದೆಯ ಕಲಂ 22 ಅಡಿಯಲ್ಲಿ ಈ ಕಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಇದರ ಮೂಲ ಉದ್ದೇಶ ರಾಜಿ ಸಂಧಾನದ ಮೂಲಕ ಸರಳ ಪ್ರಕ್ರಿಯೆಯಲ್ಲಿ ತ್ವರಿತವಾಗಿ ನ್ಯಾಯವನ್ನು ಕೊಡುವುದು ಆಗಿರ್ತದೆ. ನಮ್ಮ ಕರ್ನಾಟಕದಲ್ಲಿ 6 ಕಡೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ನಮ್ಮ ಮಂಗಳೂರು, ಮೈಸೂರು, ಬೆಂಗಳೂರು, ಧಾರವಾಡ, ಬೆಳಗಾಂ ಮತ್ತು ಕಲಬುರಗಿಯಲ್ಲಿರ್ತದೆ. ನಮ್ಮ ಮಂಗಳೂರು ಕಾಯಂ ನ್ಯಾಯಾಲಯದ ವ್ಯಾಪ್ತಿಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮಂಗಳೂರು ಬರ್ತದೆ. ಅತಿ ಮುಖ್ಯವಾಗಿ ನಮ್ಮ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳಿದ್ದಲ್ಲಿ ಅಥವಾ ವಿವಾದಗಳಿದ್ದಲ್ಲಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ಈ ಕಾಯಂ ಜನತಾ ನ್ಯಾಯಾಲಯ ಸ್ಥಾಪನೆ ಮಾಡಲಾಗಿದೆ.
0: ಈಗ ಸಾಮಾನ್ಯ ನ್ಯಾಯಾಲಯಕ್ಕಿಂತ ಇದು ಹೇಗೆ ಭಿನ್ನ ಅಂತ ಹೇಳ್ಬೋದು?
1: ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಈ ಕೋರ್ಟ್ಗಳಲ್ಲಿ ಲೋಕ ಅದಾಲತ್ ಅಂತ ಆಗ್ತದೆ. ಅಂದರೆ ನಮ್ಮಲ್ಲಿ ಕೇಸುಗಳನ್ನು ಪರ್ಯಾಯ ರೀತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ, ಅಂದರೆ ರಾಜಿ ಮೂಲಕ ಇತ್ಯರ್ಥಪಡಿಸಿದರೆ ಅದರಲ್ಲಿ ಜನರಿಗೆ ತುಂಬ ಅನುಕೂಲ ಇದೆ. ಆ ಜನತಾ ನ್ಯಾಯಾಲಯದಲ್ಲಿ ನಾವೇನು ಮಾಡ್ತೀವಿ, ಉಭಯ ಪಕ್ಷಗಾರನ ಕರೆಸಿ ರಾಜಿ ಮಾಡಿ ತೀರ್ಮಾನ ಮಾಡ್ತೇವೆ. ಆಗ ಏನಾಗುತ್ತೆ, ಇಬ್ಬರಿಗೂ ಗೆಲುವಿನ ಪರಿಸ್ಥಿತಿ ಉಂಟಾಗ್ತದೆ, ಯಾರು ಸೋತಂತಾಗಲ್ಲ, ಮತ್ತು ಅವರ ಒಂದು ವ್ಯಾಜ್ಯಕ್ಕೆ ಸಂಪೂರ್ಣ ಕೊನೆ, ಅಂದರೆ ಅದರ ವಿರುದ್ಧ ಅಪೀಲ್ ಇರೋದಿಲ್ಲ. ಅಲ್ಲಿ ಆದ ಆದೇಶ ಅದು ವರ್ಷಕ್ಕೆ 4 ಬಾರಿ ನಾವು ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ನಡೆಸ್ತಾ ಇದ್ದೇವೆ. ಈಗ ಮುಂದಿನ ಲೋಕ ಅದಾಲತ್ 11 ಅದು ನಿರಂತರ ಪ್ರಕ್ರಿಯೆ, 3-4 ತಿಂಗಳಿಗೊಮ್ಮೆ ನಡೀತದೆ.
0: ಜನಸಾಮಾನ್ಯರಲ್ಲಿ ಅದೇ ಒಂದು ಗೊಂದಲ, ಈ ಲೋಕ ಅದಾಲತ್ ಮತ್ತು ಕಾಯಂ ಲೋಕ ಅದಾಲತ್ ಎಂದ್ರೇನು ಅಂತ.
1: ಹೌದು,
0: ಇದರ ವ್ಯತ್ಯಾಸ ಒಂದು
1: ವ್ಯತ್ಯಾಸ ಇದೆ. ಜನತಾ ನ್ಯಾಯಾಲಯದಲ್ಲಿ ಏನಾಗುತ್ತೆ, ನೀವು ನ್ಯಾಯಾಲಯದಲ್ಲಿ ಆಲ್ರೆಡಿ ದಾಖಲಾಗಿರುವ ಕೇಸುಗಳನ್ನು ರಾಜಿ ಮೂಲಕ ಪರಿಹಾರ ಮಾಡ್ಕೊಳ್ಬೋದು. ಕೆಲವು ಸಲ ವ್ಯಾಜ್ಯ ಪೂರ್ವ ಪ್ರಕರಣಗಳು, ಇನ್ನು ಕೋರ್ಟ್ಗೆ ದಾವೆ ಅಥವಾ ಕೇಸುಗಳನ್ನು ಹಾಕದೇ ಇದ್ರು ಅಲ್ಲಿ ಅರ್ಜಿ ಕೊಟ್ಟು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅವುಗಳನ್ನು ಇತ್ಯರ್ಥ ಮಾಡ್ಕೋಬಹುದು. ಅಲ್ಲಿ ಬಂದ ಕೇಸು ರಾಜಿ ತೀರ್ಮಾನ ಆಗದೇ ಇದ್ದಲ್ಲಿ ಪುನಃ ವಾಪಸ್ ಕೋರ್ಟ್ಗೆ ಹೋಗ್ತದೆ. ಅಂದ್ರೆ ಜನತಾ ನಿಲಯದಲ್ಲಿ ಅದು ತೀರ್ಮಾನ ಆಗದೇ ಇದ್ರೆ, ರಾಜಿ ಆಗದ್ರೆ ಅಂತಿಮ ಆಗೋದಿಲ್ಲ, ವಾಪಸ್ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಅವ್ರು ಕೇಸ್ ನಡೆಸಬೇಕಾಗತ್ತೆ. ಈ ಕಾಯಂ ನ್ಯಾಯಾಲಯದ ವಿಶೇಷತೆ ಅಂದ್ರೆ ಇದು ಕೇವಲ ಈ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದ್ರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅದು ಯಾವ್ಯಾವ್ದು ಅಂತ ಹೇಳ್ತೇನೆ ಆಮೇಲೆ, ಅವುಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇದೆ. ಇಲ್ಲಿ ಏನು ಅಂದ್ರೆ ಇಬ್ಬರನ್ನು ಕರೆಸಿ ಪಕ್ಷಗಾರನ ನಾವು ರಾಜಿ ತೀರ್ಮಾನಕ್ಕೆ ಪ್ರಯತ್ನ ಮಾಡ್ತೇವೆ, ಅದು ಮುಖ್ಯ ಉದ್ದೇಶ. ತೀರ್ಮಾನ ಆಗದೇ ಇದ್ದಲ್ಲಿ ಈ ಕಾಯಂ ಜನತಾ ನಿಲಯಕ್ಕೆ ತೀರ್ಪು ಕೊಡುವ ಅಧಿಕಾರ ಇರ್ತದೆ. ಮಾಮೂಲಿ ಜನತಾ ನಿಲಯದಲ್ಲಿ ತೀರ್ಪು ಕೊಡುವ ಅಧಿಕಾರ ಇರಲ್ಲ, ವಾಪಸ್ ಕೋರ್ಟ್ಗೆ ಹೋಗ್ತದೆ. ಆದ್ರೆ ಇಲ್ಲಿ ನಾವು ತೀರ್ಮಾನವನ್ನೇ ಮಾಡಬಹುದು, ಅದು ನ್ಯಾಯಾಲಯದ ಡಿಕ್ರಿ ಅಷ್ಟೇ.
0: ಅದಕ್ಕೆ ರಾಜಿಗೆ ಬರದಿದ್ರು,
1: ರಾಜಿ ಒಬ್ರು ಬರದೇ ಇದ್ರು ನಾವು ತೀರ್ಮಾನ ಮಾಡಬಹುದು. ಸಂಧಾನ ಪ್ರಕ್ರಿಯೆ ಮೂಲ ಉದ್ದೇಶ, ಸಂಧಾನ ಪ್ರಕ್ರಿಯೆ ಮಾಡ್ತೀವಿ. ಅಕಸ್ಮಾತ್ ಒಬ್ರು ಬರಲೇ ಇಲ್ಲ, ಇಬ್ರು ಬಂದ್ರು ರಾಜಿಗೆ ಒಪ್ಪದೇ ಇದ್ದಲ್ಲಿ ಅದನ್ನ ತೀರ್ಮಾನ ಮಾಡುವ ಅಧಿಕಾರ ಇದಕ್ಕಿದೆ. ಅದಕ್ಕೆ ಕೋರ್ಟಿನ ಡಿಕ್ರಿ ಅಷ್ಟೇ ಬೆಲೆ ಇದೆ. ನಂತರ ಕೋರ್ಟ್ಗೆ ಹೋಗಿ ಅವರು ಅಮಲ್ ಜಾರಿ ಅರ್ಜಿ ಸಲ್ಲಿಸಿ ಜಾರಿ ಮಾಡುವುದಾಗಿದೆ.
0: ಓಕೆ, ಈ ರೀತಿಯಲ್ಲಿ ಇದರ ಒಂದು
1: ಪ್ರಕ್ರಿಯೆ ಇದೆ.
0: ಎಸ್, ಓಕೆ. ಈ ವ್ಯಾಪ್ತಿಯಲ್ಲಿ ಯಾವ್ಯಾವ ಸೇವೆಗಳು ಬರುತ್ತೆ ಅಂತ?
1: ಇದರಲ್ಲಿ ನಮ್ಮ ಈ ಸಾರಿಗೆ ಸಂಬಂಧಪಟ್ಟಂತೆ ಅಂದರೆ ವಾಯುಯಾನ ಆಗಿರ್ಬೋದು ಅಥವಾ ಜಲ ಸಾರಿಗೆ ಇರ್ಬೋದು ಅಥವಾ ಭೂ ಸಾರಿಗೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಏನಾದ್ರು ಏರ್ ಟಿಕೆಟ್ ಬುಕ್ ಮಾಡಿದಾಗ ಅವ್ರದ್ದೇನಾದ್ರು ಸರಿಯಾಗಿ ಅವರಿಗೆ ಸಮಸ್ಯೆ ಉಂಟಾಗ್ಬೋದು, ಅಥವಾ ಬಸ್ ರಿಸರ್ವೇಷನ್ ಮಾಡಿದಾಗ, ರೈಲ್ವೆ ರಿಸರ್ವೇಷನ್ ಮಾಡಿದಾಗ, ಅಥವಾ ಅಲ್ಲಿ ಯಾವುದೇ ಸರಿಯಾದ ಸೇವೆಗಳ ಲಭ್ಯತೆಯಲ್ಲಿ ಕೊರತೆ ಇರ್ಬೋದು, ರೈಲ್ವೆ ಸ್ಟೇಷನ್ಲಾಗಲಿ ಬಸ್ ಸ್ಟ್ಯಾಂಡಲ್ಲಾಗಲಿ, ಅದರ ಬಗ್ಗೆ ಫೈಲ್ ಮಾಡ್ಬೋದು. ಅದು ಅಲ್ಲದೆ ಈ ನಮ್ಮ ಅಂಚೆ ಮತ್ತು ದೂರವಾಣಿ ಸೇವೆಗಳು, ಯಾವುದೇ ಖಾಸಗಿ ಟೆಲಿಫೋನ್ ಕಂಪನಿಗಳಿಂದ ಅವ್ರಿಗೇನಾದರೂ ತೊಂದರೆ ಆಗ್ಬೋದು ಅಥವಾ ಅವ್ರಿಗೆ ಸೇವೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಜಾಸ್ತಿ ಬಿಲ್ ಕ್ಲೈಮ್ ಮಾಡ್ಬೋದು, ಅಂಚೆಯಲ್ಲಿ ಯಾವ್ದಾದ್ರು ಪಾರ್ಸಲ್ಲು ಬರದೇ ಇರ್ಬೋದು ಅಥವಾ ಬಂದಾಗ ಅಲ್ಲಿ ವ್ಯತ್ಯಾಸಗಳಾಗ್ಬೋದು, ಅದಕ್ಕೆ ಪರಿಹಾರ ಕೇಳ್ಬೋದು. ಅದೇ ರೀತಿ ವಿದ್ಯುತ್ ಸಂಪರ್ಕ, ಕೆಲವು ಬಾರಿ ಹೆಚ್ಚಿಗೆ ಬಿಲ್ ನೀಡುವಂಥದ್ದು, ಅರ್ಜಿ ಕೊಟ್ಟರು ಸಂಪರ್ಕ ಕೊಡದೇ ಇರುವಂಥದ್ದು, ಮತ್ತು ನೀರು ಸರಬರಾಜು, ನೀರು ಸರಬರಾಜಲ್ಲಿ ನಮ್ಮ ಏನು ಕಾರ್ಪೊರೇಷನ್ ಇದೆ ಅವರಿಂದ ಏನಾದರೂ ವ್ಯತ್ಯಾಸಗಳಾದಲ್ಲಿ, ಯಾವುದೇ ವಿವಾದ ಉಂಟಾದಲ್ಲಿ ಬಿಲ್ಲಿನ ಬಗ್ಗೆ ಅದ್ರ ಬಗ್ಗೆ ಹಾಕ್ಬೋದು. ಅದೇ ರೀತಿ ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಅಲ್ಲಿ ಏನಾದರೂ ಸಂಬಂಧಪಟ್ಟ ಇಲಾಖೆ ಅಥವಾ ಏನಾದರೂ ಅವರ ಕೊಟ್ಟ ಅರ್ಜಿಯನ್ನು ಪರಿಗಣಿಸ್ತಾ ಇದ್ರೆ, ಅವರಿಗೆ ಸೇವೆಗಳನ್ನು ನೀಡದೇ ಇದ್ರೆ ಆ ಸೇವೆ ನ್ಯೂನತೆ ಬಗ್ಗೆಯೂ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ ಇನ್ಸೂರೆನ್ಸ್ ಸೇವೆಗಳು, ಯಾವುದು ಈ ಒಂದು ಸುಮಾರು ಕೇಸ್ಗಳು ನಮ್ಮಲ್ಲಿದೆ, ವೆಹಿಕಲ್ಲು ರಿಪೇರಿ ಹಣನ ಕ್ಲೈಮ್ ಮಾಡಿರ್ತಾರೆ, ಅವರು ರಿಜೆಕ್ಟ್ ಮಾಡಿರ್ತಾರೆ, ಕೆಲವು ಸಲ ನಿಮ್ದು ಹಳೆ ಡ್ಯಾಮೇಜು ಈಗ ಕ್ಲೈಮ್ ಮಾಡ್ತಾ ಇದ್ರೆ, ಆ ಥರ ಎಲ್ಲ ಕೆಲವು ಅವರು 100,000 ಕ್ಲೈಮ್ ಮಾಡಿದ್ರೆ ಅವರು 20,000 ಕೊಡೋದು, 30,000 ಕೊಡೋದು, ಆ ಥರ ಇದ್ದಾಗ ಅವುಗಳನ್ನು ಹಾಕ್ಬೋದು. ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ವೈಯಕ್ತಿಕ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಅದು ಸಹ. ಅದೇ ರೀತಿ ಆಸ್ಪತ್ರೆಯಲ್ಲಿ ಏನಾದ್ರು ಬಿಲ್ಗಳಲ್ಲಿ ವ್ಯತ್ಯಾಸ ಆದರೆ, ಸೇವೆಯಲ್ಲಿ ವ್ಯತ್ಯಾಸ ಆದರೆ, ಆಸ್ಪತ್ರೆಯಲ್ಲೂ ಸಾಮಾನ್ಯ ಕೆಲವು ಸಲ ಅದೇ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ಗಳಲ್ಲಿ ಅವರು ಅಪ್ರೂವ್ ಮಾಡಿರ್ತಾರೆ, ಅಷ್ಟು ಹಣ ಆಸ್ಪತ್ರೆ ಕಟ್ಟೋದಿಲ್ಲ, ಕಡಿಮೆ ಕೊಡ್ತಾರೆ, ಆ ವ್ಯತ್ಯಾಸಗಳ ಬಗ್ಗೆಯೂ ನಮ್ಮಲ್ಲಿ ಕೇಸುಗಳನ್ನು ಹಾಕಿದ್ದಾರೆ. ಅದೇ ರೀತಿ ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಸೇವೆಗಳು, ಅಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಯಾವುದೇ ರೀತಿಯ ಪ್ರಕರಣಗಳನ್ನು ಇಲ್ಲಿ ದಾಖಲಿಸ್ಬೋದು. ಅತಿ ಹೆಚ್ಚು ನಮ್ಮಲ್ಲಿ ಪ್ರಕರಣಗಳು ದಾಖಲಾಗ್ತಿರೋದು ಬ್ಯಾಂಕಿಂಗ್ ಸೇವೆ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ. ಕೆಲವು ಬ್ಯಾಂಕ್ನವರು ರಿಕವರಿ ಕೇಸ್ಗಳನ್ನು ನಮ್ಮಲ್ಲಿ ಫೈಲ್ ಮಾಡ್ತಾರೆ, ಆಗ ನಾವು ಅವರನ್ನು ಕರೆಸಿ, ಯಾರು ಸಾಲ ತಗೊಂಡಿರ್ತಾರೋ ಅವ್ರನ್ನೂ ಕರೆಸಿ ಸ್ವಲ್ಪ ಅವರಿಂದ ಹಣವನ್ನು ಬಿಡಿಸಿ, ಬಡ್ಡಿಯನ್ನು ಕಮ್ಮಿ ಮಾಡಿಸಿ, ಅಥವಾ ಅಸಲಿನಲ್ಲೇ ಕೆಲವು ಬಾರಿ ಬಿಟ್ಟಿದ್ದುಂಟು. ಎಜುಕೇಷನ್ ಲೋನ್ ಆ ಥರಗಳಲ್ಲಿ ತುಂಬ ಒಂದು 6-7 ಲಕ್ಷ ಇದ್ದ ಕೆಲವು 1.5-2 ಲಕ್ಷಕ್ಕೂ ಬ್ಯಾಂಕ್ನವ್ರು ಸೆಟ್ಲ್ ಮಾಡಿರೋದುಂಟು. ಅದು ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ, ಅವುಗಳನ್ನು ರಾಜಿ ಸಂಧಾನ ಮೂಲಕ ಮಾಡ್ತೇವೆ. ಮತ್ತು ಇದಿಷ್ಟು ಅಲ್ಲದೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಯಾವುದೇ ಸೇವೆಯನ್ನು ಸಾರ್ವಜನಿಕ ಉಪಯುಕ್ತತಾ ಸೇವೆ ಅಂತ ಘೋಷಿಸಿದ್ದಲ್ಲಿ ಆ ಸೇವೆಗಳಿಗೆ ಸಂಬಂಧಪಟ್ಟ

0: ಕೋರ್ಟ್ಗೆ ಹೋದ್ರೆ ಕೋರ್ಟ್ ಫೀಸ್ ಕಟ್ಟಬೇಕಾಗುತ್ತೆ,
1: ಮತ್ತೆ
0: ವಕೀಲರನ್ನ ನೇಮಿಸಿ ಆದರೂ ಅರ್ಜಿ ಕೊಡಬಹುದು ಅಥವಾ ಅವರೇ ನೇರವಾಗಿ ಸಹ ಅರ್ಜಿ ಕೊಡಬಹುದು, ಪಕ್ಷಗಾರರೇ ನೇರವಾಗಿ ಬಂದು ಭಾಗವಹಿಸಬಹುದು. ಮತ್ತೆ ಇದರ ಡಿಗ್ರಿ ನ್ಯಾಯಾಲಯದ ತೀರ್ಪಿನಷ್ಟೇ ಅದಕ್ಕೆ ಬೆಲೆ ಇರ್ತದೆ, ಮುಂದೆ ನ್ಯಾಯಾಲಯದಲ್ಲೇ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಬೇಕಾಗಿರುತ್ತೆ. ಹಾಗಾಗಿ ಇದು ಸಂಪೂರ್ಣ ಉಚಿತ, ಸರಳ ಮತ್ತೆ ಅತಿ ಬೇಗ ಆಗ್ತದೆ. ನಮ್ಮಲ್ಲಿ 4-5 ತಿಂಗಳಲ್ಲಿ ಕೇಸೆ ಮುಗಿದೋಗುತ್ತೆ, ಹಾಗಾಗಿ ಅದು ಬಹಳಷ್ಟು ಅನುಕೂಲ ಆಗ್ತದೆ.
1: ನಮ್ಮ ಮಂಗಳೂರಿನ ಸ್ಪಂದನೆ ಹೇಗಿದೆ ಸರ್ ಇದಕ್ಕೆ ಸಂಬಂಧಪಟ್ಟು?
0: ಮಂಗಳೂರಿನಲ್ಲಿ ಮೊದಲಿನಿಂದಲೂ ತುಂಬಾ ಕೇಸ್ಗಳು ಬರ್ತಾ ಇದೆ ಪ್ರತಿ ವರ್ಷ. ಇದು 2008 ಇಲ್ಲಿ ಸ್ಥಾಪನೆ ಆಗಿದೆ, ಸುಮಾರು 19 ವರ್ಷದಿಂದ ನಡೀತಾ ಇದೆ. ಮೊದಲು ನಾವು ಖಾಸಗಿ ಕಟ್ಟಡದಲ್ಲಿ ನಡೀತಾ ಇತ್ತು, ಈಗ ನಾವು ಕೋರ್ಟ್ ಕಾಂಪ್ಲೆಕ್ಸ್ಗೆ 6ನೇ ಮಹಡಿಯಲ್ಲಿ ನಮ್ಮ ಕಾಯಂ ಜನತಾ ನ್ಯಾಯಾಲಯ ಇದೆ. ಹಾಗಾಗಿ ಇತ್ತೀಚೆಗೆ ಹಲವಾರು ಕೇಸ್ಗಳನ್ನ ನೋಡಿದ್ದೇವೆ. ಕೆಲವರು FD ಇಟ್ಟು ಅದನ್ನ ಯಾರೋ FD ಇಟ್ಟ ಮಾಲೀಕರು ತೀರಿ ಹೋದಾಗ ಅವ್ರ ಮಕ್ಕಳಿಗೆ ನಮಗೆ FD ರಿಲೀಸ್ ಮಾಡ್ತಾ ಇಲ್ಲ ಅಂತ ಕೆಲವರು ಹಾಕಿದ್ದಾರೆ. ಕೆಲವರು ಬೇರೆ ನಮಗೆ ಅರ್ಧ ಬರಬೇಕಾಗಿತ್ತು, ಅಣ್ಣ ತಮ್ಮದಿರಿಬ್ರು ಜಂಟಿಯಾಗಿಟ್ಟಾಗ ಆ ಬಗ್ಗೆ ಹಾಕಿದ್ದಾರೆ. ಈ ರೀತಿ ಹಲವಾರು ಪ್ರಕರಣಗಳನ್ನ ಈಗ ನಮ್ಮಲ್ಲಿ, ಇದರಲ್ಲಿ ಮಾಹಿತಿಯ ಕೊರತೆ ಇತ್ತು, ಪರ್ಮನೆಂಟ್ ಲೋಕಾದಲತ್ ಬಗ್ಗೆ ಅಷ್ಟು ಜನರಿಗೆ ತಿಳುವಳಿಕೆ ಇರಲಿಲ್ಲ. ಈಗ ನೀವು ಈ ಕಾರ್ಯಕ್ರಮ ಮಾಡಲು ಸಹ ಬಹಳ ಸಂತೋಷ, ಯಾಕೆಂದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಗೊತ್ತಾದ್ರೆ ಇನ್ನು ಹೆಚ್ಚೆಚ್ಚು ಜನರು ಕೇಸ್ಗಳನ್ನ
1: ಲೋಕ ಅದಾಲತ್ ಬಗ್ಗೆ ತುಂಬಾ ಎಲ್ಲೆಲ್ಲ ನಡೆಯುತ್ತೆ ಅಂತ, ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೆವು. ಆದ್ರೆ ಕಾಯಂ ಲೋಕ ಅದಾಲತ್ ಬಗ್ಗೆ ಜನರೇ ಪ್ರಶ್ನೆ ಮಾಡ್ತಾ ಇರ್ತಾರೆ, ಅದು ಏನು ಅಂತ ಹೇಳಿಕೊಂಡು, ಸೊ ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಕೂಡ ತಾವು ತಿಳಿಸಿದ್ರಿ. ಕಾಯಂ ಲೋಕ ಅದಾಲತ್ನಲ್ಲಿ ನೀವು ಹೇಳಿದ ಇಷ್ಟೆಲ್ಲ ಸೇವೆಗಳು ಕೂಡ ಲಭ್ಯವಾಗಿರುತ್ತೆ. ಇದೆಲ್ಲ ನಮ್ಮ ದೈನಂದಿನಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ, ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳಾದರೆ ಅದಕ್ಕೆ ಪರಿಹಾರ ಇರುವಂತಹ ಒಂದು ವೇದಿಕೆ ಅಂದರೆ ಕಾಯಂ ಲೋಕ ಅದಾಲತ್. ಕೋರ್ಟಿಗೆ ಹೋಗಬೇಕು, ಇದಾಗಬೇಕು, ಫೀಸ್ ಕಟ್ಟಬೇಕು, ವಕೀಲರನ್ನು ಹುಡುಕಬೇಕು, ಸೊ ಇದು ಯಾವುದರದ್ದು ಕೂಡ ಇಲ್ಲ ಅಲ್ವಾ. ಸೊ ಲಾಸ್ಟ್ ಟೈಮ್ ಕೂಡ ನಾನು ಕೇಳಿದ ಹಾಗೆಯೇ ಮಾರ್ಚ್ ಅಂತ್ಯದ ವೇಳೆಗೆ 19 ಕೋಟಿ ರೂಪಾಯಿಗೂ ಹೆಚ್ಚು ಏನು ಇದು ಮಾಡಿದೆ ಅಂತ ಹೇಳ್ಕೊಂಡು ಪರಿಹಾರ ಒದಗಿಸಿಕೊಟ್ಟಿದೆ ಅಂತ ಯಾವುದೊಂದು ಕೇಳಲ್ಪಟ್ಟೆ, ಅದು ಹೇಗೆ
0: ಅಂದರೆ ಪ್ರತಿನಿತ್ಯ ನಾವು ಕೇಸ್ಗಳನ್ನ ತೀರ್ಮಾನ ಮಾಡ್ತಿರ್ತೇವೆ. ಹಲವಾರು ಕೇಸ್ಗಳು ಬ್ಯಾಂಕ್ ಕೇಸ್ಗಳಲ್ಲೇ ಅತಿ ಹೆಚ್ಚು ನಾವು ತೀರ್ಮಾನ ಮಾಡಿ, ಕೆಲವು ಬಾರಿ ಪ್ರತಿನಿತ್ಯ ಈ ಒಂದು ನಾವು ರಾಜಿ ಸಂಧಾನ ನಡೀತಾ ಇರ್ತದೆ, ಪ್ರತಿನಿತ್ಯ ಪಾರ್ಟಿಗಳು ಬರ್ತಾರೆ. ಹಾಗಾಗಿ ಹಲವಾರು ಕೇಸ್ಗಳನ್ನ ತೀರ್ಮಾನ ಮಾಡಿದ್ವಿ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಒಬ್ಬ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿದ್ದು ಇಬ್ಬರು ಸದಸ್ಯರಿರ್ತಾರೆ. ನಮ್ಮಲ್ಲಿ ಇಬ್ಬರು ಹಿರಿಯ ವಕೀಲರಿದ್ದಾರೆ, ಅವರು ಸುಮಾರು 20 ವರ್ಷಗಳಿಗಿಂತ ಹೆಚ್ಚು ವಕೀಲಿಕೆ ಮಾಡಿದಂಥವ್ರನ್ನ ನಮ್ಮಲ್ಲಿ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಅವರು ಬೇರೆ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ, ಪ್ರತಿನಿತ್ಯ ನಮ್ಮ ಜೊತೆ ಕೂರ್ತಾರೆ. ಹಾಗಾಗಿ 3 ಜನ ಕೂರೋದ್ರಿಂದ ಪಕ್ಷಗಾರರಿಗೆ ಮಾತಾಡಲಿಕ್ಕೆ, ಅದರಲ್ಲಿ ಒಬ್ಬರು ಮಹಿಳಾ ಸದಸ್ಯರಿದ್ದಾರೆ, ಹಾಗಾಗಿ ಅವರಿಗೂ ಸಾಕಷ್ಟು ಪ್ರಕರಣಗಳು ನಾವು ಮಹಿಳೆಯರು ಈ ಸ್ತ್ರೀಶಕ್ತಿ ಸಂಘಗಳ ಸಾಲಗಳು ಅವರನ್ನು ನೋಡಿದ್ದು, ತುಂಬ ಜನ ಬರ್ತಾರೆ. ಅವರಿಗೂ ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಅನುಕೂಲ ಆಗ್ತದೆ.
1: ಅನುಕೂಲ ಆಗುತ್ತೆ ಅಂತ. ಎಸ್ ಶ್ರೋತೃಗಳೇ, ಈ ಒಂದು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಕಾಯಂ ಲೋಕ್ ಅದಾಲತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತೀವಿ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ್ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಶಂಕರ್ ಇವರು ನಮ್ಮ ಜೊತೆಗಿದ್ದಾರೆ. ನಿಮ್ಮಲ್ಲೂ ಕೂಡ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. 6-3-6-0-4-9-9 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಸೊ ಅದಕ್ಕಿಂತ ಮುಂಚೆ ಒಬ್ಬರು ಕರೆಯಲ್ಲಿದ್ದಾರೆ, ಯಾರಂತ ಕೇಳೋಣ. ಹಲೋ ಹಲೋ ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು? ಅಮ್ಮಣ್ಣಿ ಕಾರ್ಕಳದಿಂದ. ಕೇಳಿ ಸರ್, ಇದ್ದಾರೆ ನಮ್ಮ ನ್ಯಾಯಾಧೀಶರಿದ್ದೆ.
0: ನಮಸ್ತೆ ನಮಸ್ತೆ, ಹೇಳಿ ಅಮ್ಮ.
2: ನಂಗೆ ಇವತ್ತಿನ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು. ಯಾಕೆ ಗೊತ್ತಂತ, ಇವಾಗ ನೀವು ಕಾಯಂ ಲೋಕ ಅದಾಲತ್ ಅಂತ ಹೇಳಿದ್ರಲ್ಲ, ಇದನ್ನ ನಾನು ಇವತ್ತೇ ಕೇಳಿರುವಂತದ್ದು. ನಮ್ಗೆ ಕೋರ್ಟ್ ಕಚೇರಿ ಅಂದ್ರೆ ಅಷ್ಟು ಗೊತ್ತಿಲ್ಲ, ಗೊತ್ತಾಗೋದು ಕೂಡ ಬೇಡ. ಆದ್ರೆ ನನ್ನ ಒಂದು ಪ್ರಶ್ನೆ ಏನ್ ಗೊತ್ತಾಯ್ತು ಸರ್, ಇವಾಗ ನೋಡಿ ಶಾಲಾ ಕಾಲೇಜುಗಳಲ್ಲಿ ಇರ್ಬೋದು, ಯಾವ್ದೇ ಒಂದು ಇರ್ಬೋದು, ಅಲ್ಲಿ ನೋಡಿ ಮಕ್ಕಳೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರ್ಯಾಗಿಂಗ್ ಮಾಡ್ತಾರೆ. ಆಗ್ಬೇಕಂದ್ರೆ ಅಲ್ಲಿ ಪಕ್ಕದ ಒಂದು ಇದಕ್ಕೆ ಯಾವ್ದಕ್ಕೆ ಹೋಗ್ತಾರೆ, ಹೊಡಿದಾಡುದು ಹುಡುಗರೆಲ್ಲ, ಕೆಲವೊಮ್ಮೆ ಎಲ್ಲರಿಗೂ ರ್ಯಾಗಿಂಗ್ ಹೊಡೆದಾಡಿಕೊಳ್ತಾರೆ. ಮತ್ತೆ ಸೀದಾ ಕೋರ್ಟ್ ಕಚೇರಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಂತ ಎಲ್ಲ ಹಾಕಿ ಏನೆಲ್ಲ ಶಿಕ್ಷಣ ಆಗ್ತಾರೆ ಸರ್. ಅಂದ್ರೆ ಗೊತ್ತಿಲ್ಲ, ಪಾಪ ಪೇರೆಂಟ್ಸ್ಗೂ ಗೊತ್ತಿಲ್ಲ ಈ ಮಕ್ಕಳು ಈ ತರ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿ ವಕೀಲರಿಗೇನೆ ಒಂದಷ್ಟು ದುಡ್ಡು ಕೊಟ್ಟು ಈ ತರ ಮಾಡ್ಕೊಂಡು ಇನ್ನೇನೋ ಆಗಿ ಮಕ್ಕಳು ಸಾಯುವಂತ ಸ್ಥಿತಿಗೂ ಬರ್ತಾರೆ ಸರ್. ಅದಕ್ಕಿಂತ ಇದೇ ಒಂದು ನಿಮ್ಮ ಕಾಯಂ ಲೋಕಾಡಳಿತ ಇದು ಎಲ್ಲಾ ಕಡೆಗೂ ಬಂದ್ರೆ ಸರ್, ಅಂದ್ರೆ ಗೊತ್ತಾದ್ರೆ ಎಲ್ಲಾ

0: ಇದು ಯಾವ ರೀತಿ ನೀವು ಮಾರ್ಗದರ್ಶನ ಕೊಡ್ಬೇಕು? ಒಂದು ಶಿಕ್ಷಣದ ಮೂಲಕ ಇದನ್ನೊಂದು ಕೊಟ್ಟರೆ ತುಂಬಾ ಜನರಿಗೆ ಇದು ಹೆಲ್ಪ್ ಆಗುದು ಗ್ಯಾರಂಟಿ ಸರ್.
1: ಓಕೆ ಓಕೆ ಓಕೆ ಸರಿ, ನಿಮ್ಮ ಒಂದೇ ಪ್ರಶ್ನೆ ಮೇಡಮ್.
0: ಮತ್ತೊಂದು ಸರ್, ಇನ್ನೊಂದಿದೆ. ಇವಾಗ ನೋಡಿ ಒಂದು ಕೇಸ್ ಆಗ್ತದೆ ಸರ್, ಈ ಲೋಕ ಈ ವಿಷಯದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಕೇಸ್ ಆಗಿರ್ತದೆ, ಅದು ಕೇಸ್ ಮುಗಿಯುವುದೇ ಇಲ್ಲ. ಇಲ್ಲಿ ನೀವು 4 ತಿಂಗಳಲ್ಲಿ ಮುಗಿಸಿ ಕೊಡ್ತೀರಿ ಅಂತ ಹೇಳುವಾಗ ಕೆಲವರು 3 ವರ್ಷ 4 ವರ್ಷ ಹೇಳ್ಕೊಂಡೇ ಹೋಗ್ತಾರೆ. 15 ದಿನಕ್ಕೊಮ್ಮೆ ಕೋರ್ಟ್ಗೆ ಹೋಗುವಂತವರನ್ನು ನೋಡಿದ್ದೇನೆ ಸರ್ ನಾನು. ಎಷ್ಟು ದುಡ್ಡು ವೇಸ್ಟ್ ಮಾಡ್ತಾರೆ ಸರ್ ಇಂಥವರಿಗೆ. ಇದು ಎಂತ ಇದು ಕೋರ್ಟ್ ಅಂತಾನೆ ಗೊತ್ತಾಗುದಿಲ್ಲ. ಕೋರ್ಟ್ ಕಚೇರಿ ಅಂತ ಹೇಳುವಾಗ ಬರ ಭಯ. ಇದು ನೋಡ್ಬೇಕಾದ್ರೆ ನ್ಯಾಯಯುತವಾಗಿ ನ್ಯಾಯ ಸಿಗುವಂತಹದ್ದು ನಿಮ್ಮ ಒಂದು ಇದು ಅಂತ ಹೇಳುವಾಗ, ಇದು ಯಾಕೆ ಸರ್ ಈ ತರ ಜನ ಯಾರಿಗೂ ಗೊತ್ತಿಲ್ಲ ಯಾಕೆ ಸರ್
1: ಓಕೆ ಓಕೆ ಓಕೆ ಸರಿ ಸರಿ, ಖಂಡಿತ ರೇಡಿಯೋದಲ್ಲಿ ಕೇಳಿ ಉತ್ತರಿಸ್ತಾರೆ. ಎಸ್ ಓಕೆ, ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮಣ್ಣಿ ಅವರೇ. ಎಸ್ ಓಕೆ, ಹಾಗೆಯೇ ಅಮ್ಮಣ್ಣಿ ಕಾರ್ಕಳದಿಂದ ಕರೆ ಮಾಡಿದರು. ಅವರು ಹೇಳಿರುವಂಥದ್ದು ಕಾಯಂ ಲೋಕದಾಲತ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಹಾಗಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು.
2: ಬಹಳ ಉತ್ತಮ ಪ್ರಶ್ನೆ ಕೇಳಿದ್ದಾರೆ. ಅದೇ ಇಲ್ಲಿ ನಮ್ಮಲ್ಲಿ ಅತಿ ಬೇಗ ಈ ಒಂದು ಕೇಸುಗಳು ತೀರ್ಮಾನ ಆಗಲಿಕ್ಕೆ ಕಾರಣ ಅಂದರೆ ಈ ಒಂದು ಕಾಯ್ದೆ ಅಡಿ ನಮಗೆ ಈ ಕೋರ್ಟಿನ ಏನು ಪ್ರಕ್ರಿಯೆ ಇದೆ ಅದನ್ನು ನಾವು ಫಾಲೋ ಮಾಡಬೇಕಂತ ಇಲ್ಲ. ನಮ್ಮಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಥವಾ ಸಾಕ್ಷ್ಯ ಅಧಿನಿಯಮ ಎರಡೂ ನಮ್ಮಲ್ಲಿ ಅಪ್ಲೈ ಆಗಿಲ್ಲ, ಆಗೋದಿಲ್ಲ. ನಾವೇ ನಮ್ಮ ಪ್ರೊಸೀಜರ್ ಅಡಾಪ್ಟ್ ಮಾಡಿ ಅತಿ ವೇಗವಾಗಿ ತೀರ್ಮಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾವುದೇ ಕೋರ್ಟಿನ ಕ್ಲಿಷ್ಟಕರ ಇದು ಇಲ್ಲದೆ ಪ್ರಕ್ರಿಯೆ ಇಲ್ಲದೆ ಸರಳವಾಗಿ ನಾವು ಅದನ್ನ ತೀರ್ಮಾನ ಮಾಡಬಹುದು. ಆ ಒಂದು ಅಧಿಕಾರವನ್ನ ಈ ಕಾಯ್ದೆಯಲ್ಲಿ ಕೊಡಲಾಗಿದೆ, ಅದು ಒಂದು ಉತ್ತಮ. ಇದು ಅದೇ ರೀತಿ ಅವ್ರು ಹೇಳಿದಾಗೆ ರ್ಯಾಗಿಂಗ್ ಪಿಡುಗು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇವೆ. ನಾವೆಷ್ಟೆಲ್ಲ ಮುಂದುವರೆದ್ರು ಈಗಲೂ ಸಹ ಅದು ಕಡಿಮೆ ಆಗ್ತಾ ಇಲ್ಲ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿಂದ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಬಹಳಷ್ಟು ಕಡೆ ಈ ಬಗ್ಗೆ ವಿದ್ಯಾಸಂಸ್ಥೆಗಳಲ್ಲಿ ಈ ಕಾನೂನಿನ ಅರಿವು ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದನ್ನು ಬಹಳ ಕಟ್ಟುನಿಟ್ಟಾಗಿ ರ್ಯಾಂಕಿಂಗನ್ನು ನಿಷೇಧಿಸಲಾಗಿದೆ. ಹಾಗೂ ಕೆಲವು ಕಡೆ ಕಂಡು ಬಂದರೆ ಅಲ್ಲಲ್ಲಿ ಶಾಲೆಗಳಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ, ತಡೆಗೆ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿದೆ. ಹಲವಾರು ಕಡೆ ಅದು ಕಡಿಮೆ ಆಗಿದೆ, ಆದರೂ ಪೂರ್ತಿ ಅದನ್ನು ನಾವಿನ್ನೂ ತಡಿಲಿಕ್ಕಾಗಿಲ್ಲ. ಈ ರೀತಿ ಏನಾದರೂ ಯಾವುದಾದ್ರು ಶಾಲೆ ಬಗ್ಗೆ ಇದು ರೀತಿ ದೂರು ಬಂದರೆ ಅಥವಾ ನಮ್ಮಲ್ಲಿ ಏನಾದ್ರು ಒಂದು ಅರ್ಜಿ ಕೊಟ್ಟರೆ ಆ ಇಲಾಖೆ ಮೇಲೆ ಆಗಲಿ ಅವರಿಗೆ ನಾವು ನಿರ್ದೇಶನಗಳನ್ನು ಕೊಡ್ಬೋದು, ಆ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಪೊಲೀಸ್ ಇಲಾಖೆಗಾಗಲಿ ಅಥವಾ ನಮ್ಮ ಶಿಕ್ಷಣ ಇಲಾಖೆಗಾಗಲಿ ಮಾಡಬಹುದು. ಮತ್ತು ಈ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ನಾವು ಕಾಲೇಜುಗಳಲ್ಲಿ ಆಗಾಗ್ಗೆ ಮಾಡ್ತಾ ಇರ್ತೇವೆ. ಎಲ್ಲಿ ಹೆಚ್ಚು ಇದೆ ಅಂತ ಅವ್ರು ಹೇಳಿದ ಕಡೆ ನಾವು ಸಂಬಂಧಪಟ್ಟ ತಾಲೂಕಿನ ನ್ಯಾಯಾಧೀಶರಿಗೆ ಹೇಳಿ ಅಲ್ಲಿ ಒಂದು ಅರಿವು ಕಾರ್ಯಕ್ರಮ, ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಅದರ ಪರಿಣಾಮ ಏನಾಗುತ್ತೆ, ಅದಕ್ಕೇನು ಶಿಕ್ಷೆ ಇದೆ ಇದೆಲ್ಲ, ಅವುಗಳ ಬಗ್ಗೆ ಅರಿವು ಮೂಡಿಸಿದರೆ ಅದು ಕಡಿಮೆ ಆಗೋ
1: ಸಾಧ್ಯತೆ ಇದೆ ಅಂತ. ಎಸ್ ಓಕೆ, ಶ್ರೋತೃಗಳೇ ನೀವು ಕೂಡ ಕರೆಯನ್ನು ಮಾಡಬಹುದು. 6364240499 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.

0: ಯಶೋತ್ರುಗಳ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ನ ಈ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಜಯಶಂಕರ್ ಅವರಿದ್ದಾರೆ. ನಿಮ್ಮ ಪ್ರಶ್ನೆಯನ್ನು ಕೂಡ ಏನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಕೇಳ್ಬೋದು. ಹಾಗೆಯೇ ಸರ್, ಇವಾಗ ಏನು ಇಲ್ಲಿ ಏನು ಪ್ರಕರಣಗಳು ಆಗ್ತಾ ಇರುತ್ತೋ ಆಗ ತಾನೇ ನೀವು ಹೇಳಿದ್ರಿ 4 ತಿಂಗಳಾಗಿರ್ಬೋದು. ಸೊ ಅದಕ್ಕಿಂತ ಮುಂಚಿತವಾಗಿ ಬೇಗ ನಾವು ಇತ್ಯರ್ಥಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಇದರಲ್ಲಿದೆ ಅಂತ. ಸೊ ಇದರಲ್ಲಿ ಏನಾದರೂ ಒಂದು ಇತ್ಯರ್ಥ ಆಗದಿದ್ರೆ ಅಥವಾ ಯಾರಿಗಾದರೂ ಅಸಮಾಧಾನ ಏನಾದರೂ ಒಂದು ಆದರೆ, ಸೊ ಅವರು ಮೇಲ್ಮನವಿ ಸಲ್ಲಿಸಲಿಕ್ಕೆ ಏನಾದರೂ ಒಂದು ಅವಕಾಶ ಇದರಲ್ಲಿ ಏನಾದರೂ ಒಂದು ಇದೆಯಾ?
1: ಇದರಲ್ಲಿ ಅದರ ವಿಶೇಷತೆ ಏನು ಅಂದರೆ, ಈ ರಾಜಿ ತೀರ್ಮಾನ ಆದರೆ ಅವರೇನೇನು ರಾಜಿ ಕಂಡೀಷನ್ಸ್ ಇರುತ್ತೆ ಅದರ ಪ್ರಕಾರ ಅದನ್ನು ಒಂದು ಐತೀರ್ಪು ಅಂದರೆ ಅವಾರ್ಡ್ ಅಂತ ಮಾಡ್ತೇವೆ. ರಾಜಿ ಆಗದೇ ಇದ್ದರೂ ಸಹ ಕಾನೂನಿನ ಪ್ರಕಾರ ಆ ಕೇಸ್ನಲ್ಲಿ ಏನು ಮೆರಿಟ್ ಇದೆ ಅದನ್ನು ನೋಡಿ ಯಾರ ಪರವಾಗಿ ತೀರ್ಮಾನ ಮಾಡಬೇಕು ಅನ್ನೋದನ್ನು ಅದನ್ನು ಸಹ ಒಂದು ಜಜ್ಮೆಂಟ್ ಥರ ಐತೀರ್ಪನ್ನು ಅವಾರ್ಡನ್ನು ಮಾಡ್ತೇವೆ. ಅದರ ಕಾಪಿಯನ್ನು ಸಹ ಅವ್ರಿಗೆ ಉಚಿತವಾಗಿ ಕೊಡ್ತೇವೆ. ಅದು ಅಂತಿಮ ಆಗಿರ್ತದೆ, ಅದಕ್ಕೆ ಯಾವುದೇ ಅಪೀಲ್ ಇಲ್ಲ. ಅದೊಂದು ಇದರ ವಿಶೇಷತೆ. ಏನಾದರೂ ಟೆಕ್ನಿಕಲ್ ಗ್ರೌಂಡ್ಸ್ ಇದ್ದರೆ ಹೈಕೋರ್ಟಿಗೆ ರಿಟ್ ಹಾಕ್ಬೋದು, ಬಿಟ್ಟರೆ ಅದಕ್ಕೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಾಗಲಿ ಎಲ್ಲೂ ಅದನ್ನು ಪ್ರಶ್ನೆ ಮಾಡುವಂತಿಲ್ಲ, ಅದೇ ಅಂತಿಮವಾಗಿರ್ತದೆ. ಅದು ಇದರ ವಿಶೇಷತೆ. ಸಾಮಾನ್ಯ ಅಂದರೆ 4-5 ತಿಂಗಳಲ್ಲಿ ಮುಗೀತದೆ. ಅದಕ್ಕೆ ಅಂದರೆ ಟೈಮ್ ಸಮಯದ ಮಿತಿ ಏನಿಲ್ಲ. ನಾವು ಸಾಮಾನ್ಯವಾಗಿ ಒಂದು 5-6 ತಿಂಗಳುಗಳಲ್ಲಿ ಪ್ರಕರಣಗಳನ್ನು ಮುಗಿಸ್ತೇವೆ. ಹಾಗಾಗಿ ಮತ್ತೆ ಈ ಏನು ಐತೀರ್ಪು ಅವಾರ್ಡ್ ಅಂತ ಕರಿತೀವಿ, ಈ ತೀರ್ಪು ನ್ಯಾಯಾಲಯದಲ್ಲಿ ಮಾಡಿದಷ್ಟು ತೀರ್ಪಿನಷ್ಟೇ ಅದಕ್ಕೆ ಬೆಲೆ ಇರ್ತದೆ.
0: ಬೆಲೆ ಇರುತ್ತೆ.
1: ಮುಂದಿನ ಪ್ರಕ್ರಿಯೆ ನ್ಯಾಯಾಲಯದಲ್ಲೇ ನಡೆಯುತ್ತೆ, ಆ ತೀರ್ಪನ್ನು ಜಾರಿಗೊಳಿಸೋದು.
0: ಎಸ್, ಓಕೆ. ಮುಂದಿನ ಕರೆಯುತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ, ನಮಸ್ಕಾರ.
0: ನಮಸ್ಕಾರ,
2: ನಾನು ಗ್ರೇಸ್ ಮಿರಾಂದ.
0: ಗ್ರೇಸ್ ಮಿರಾಂದ, ಕೇಳಿ ನಿಮ್ಮ ಪ್ರಶ್ನೆ.
2: ಅವರದ್ದು ಆಫೀಸ್ ಎಲ್ಲಿ ಉಂಟಂತ ಹೇಳಿ ಸರ್, ಮತ್ತೆ ನಿಮ್ಮದು ಫೋನ್ ನಂಬರ್ ಕೊಡಿ. ನನ್ನ ಬಗ್ಗೆ ಈಗ ನಿಮ್ಮ ಹತ್ರ ಹೇಳ್ತೇನೆ. ನನಗೆ ಒಬ್ಬನು ಮೋಸ ಮಾಡಿ 285,000 ರೂಪಾಯಿ ನಾನು ಬ್ಯಾಂಗ್ಳೂರು ಕೋರ್ಟಿಗೆ ಸಹಿತ ಹೋಗಿದ್ದೆ. ಮಂಗಳೂರು ಕೋರ್ಟಿನಲ್ಲಿ ಅವನಿಗೆ 3 ವರ್ಷ ಜೈಲಾಗಿತ್ತು. ಬ್ಯಾಂಗ್ಳೂರಿನಲ್ಲಿ ನಮ್ಮ ಕೇಸನ್ನೇ ತೆಗೆದು ಬಿಸಾಡಿದ್ದಾರೆ ಮೊನ್ನೆ. ಹಾಗೆ ನಾನು ಇವತ್ತು ವಕೀಲರ ಹತ್ರ ಸಹ ಹೋಗಿದ್ದೆ. ಅದಕ್ಕಾಗಿ ನನಗೆ ಇದು ಕೇಳುವಾಗ ನನಗೆ ನೀವು ಸಹಾಯ ಮಾಡ್ತೀರಾ? ನನಗೆ ಈಗ 81 ವರ್ಷ ಪ್ರಾಯ, ನನಗೆ ಯಾರಿಲ್ಲ. ನನ್ನ ಗಂಡ ತೀರಿ ಹೋಗಿದ್ದಾರೆ, ನನ್ನ ಮಗ 12 ವರ್ಷದಲ್ಲಿ ತೀರಿ ಹೋಗಿದ್ದಾನೆ. ನನಗೆ ಈಗ ನಾನು ಒಬ್ಬಳೇ ಮನೆಯಲ್ಲಿ ಇರೋದು. ನನಗೆ ನನಗೋಸ್ಕರ ನೀವೊಂದು ಉಪಕಾರ ಮಾಡಿ ನಿಮ್ಮದು ಫೋನ್ ನಂಬರ್ ಕೊಟ್ಟರೆ ನಾನು ನಾಳೆನೆ ನಿಮ್ಮ ಆಫೀಸಿಗೆ ಬರ್ತೇನೆ. ನೀವು ದಯಮಾಡಿ ನನಗೆ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡಿ, ಮತ್ತೆ ಅಭಿಷೇಕನ ಹತ್ರ ನಿಮ್ಮ ಫೋನ್ ನಂಬರ್ ಕೊಡಿ, ನಾನು ಫೋನಿನಲ್ಲಿ ನಿಮ್ಮ ಹತ್ರ ಮಾತಾಡ್ತೇನೆ. ನನಗೆ ನೀವು

0: ಮಾಡಿ.
1: ಧನ್ಯವಾದಗಳು. ಎಸ್, ನಮ್ಮ ಗ್ರೇಸ್ ಮಿರಾದ್ ಅಂತ ಹೇಳಿಕೊಂಡು. ಸೊ ಹಾಗೇನೆ ಅವರದೇನೋ ಒಂದು ಆಗಿದೆ,
2: ಅದೇ ಅವರು ಒಂದು ಕೇಸನ್ನು ದಾಖಲು ಮಾಡಿದ್ದೇವೆ, ಅದರ ಮೇಲೆ ಬೆಂಗಳೂರಿನಲ್ಲಿ ಸಹ ಕೇಸ್ ದಾಖಲು ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಏನೋ ಅಂದರೆ ಬೇರೆ ಕಡೆ ಕೇಸ್ ಈಗಾಗಲೇ ಹಾಕಿದ್ದಲ್ಲಿ ನಂತರ ಇಲ್ಲೇ ಹಾಕ್ಲಿಕ್ಕೆ ಬರಲ್ಲ, ಅವರು ಅಲ್ಲಿರುವ ಕೇಸನ್ನೇ ಮುಂದುವರಿಸಬೇಕು. ಅಲ್ಲಿ ಅವ್ರ ಕೇಸ್ನಲ್ಲಿ ಅವ್ರಿಗೇನಾದ್ರು ಕಾನೂನು ನೆರವು ಬೇಕು ಅಂದರೆ ನಮ್ಮ ಬೆಂಗಳೂರಿನಲ್ಲೇ ಉಚಿತವಾಗಿ, ಅವರು ಮಹಿಳೆ ಆಗಿರೋದ್ರಿಂದ ಮಹಿಳೆಯರಿಗೆ ಯಾವುದೇ ಆದಾಯದ ಮಿತಿ ಇರೋಲ್ಲ, ಪುರುಷರಾದರೆ ಅವರ ಆದಾಯ 300,000 ಒಳಗೆ ಇರಬೇಕು ವಾರ್ಷಿಕ. ಮಹಿಳೆಯರಿಗೆ, ಮಕ್ಕಳಿಗೆ, ಹಿಂದುಳಿದ ಪರಿಶಿಷ್ಟ ವರ್ಗ ಜಾತಿಯವರಿಗೆ, ಕಾರ್ಮಿಕರಿಗೆ, ಇವರಿಗೆಲ್ಲ ಸಂಪೂರ್ಣ ಉಚಿತವಾಗಿರ್ತದೆ. ಹೈಕೋರ್ಟ್ನಲ್ಲೂ ಸಹ ನಮ್ಮ ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಅಲ್ಲಿಯೂ ಒಬ್ಬರು ಸೀನಿಯರ್ ಸಿವಿಲ್ ಜಡ್ಜ್ ಇರ್ತಾರೆ. ಅಲ್ಲಿ ಅವ್ರನ್ನ ಸಂಪರ್ಕಿಸಿದ್ರೂ ಸಹ ಅವರು ಉಚಿತ ಕಾನೂನು ನೆರವನ್ನು ಪಡೆಯಬಹುದು. ಇಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲೇ ನೆಲಮಡಿಯಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅವರು ಕೋರ್ಟ್ ಬಿಲ್ಡಿಂಗಿಗೆ ಬಂದರೆ ಅಲ್ಲಿ ಬಂದು ಸಂಪರ್ಕಿಸಿದ್ರೆ ನಮ್ಮ ಕಾರ್ಯದರ್ಶಿಯವರು ಅವ್ರಿಗೆ ಸಹಾಯ ಮಾಡ್ತಾರೆ.
1: ಇದನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅಂತ?
2: ಸರಳವಾಗಿ ಒಂದು ಬಿಳಿ ಹಾಳೆಯಲ್ಲಿ ಅವರ ಏನು ಸಮಸ್ಯೆ ಇದೆ ಬರೆದುಕೊಟ್ಟು, ನಂತರ ಅವರಿಗೆ ನಾವು ನಮ್ಮಲ್ಲಿ ವಕೀಲರುಗಳಿರ್ತಾರೆ, ಪ್ಯಾನೆಲ್ ವಕೀಲರು, ಅವ್ರನ್ನ ನಾವು ನೇಮಕ ಮಾಡಿ ಅವರಿಗೆ ಫೀಸ್ ನಾವೇ ಕೊಡ್ತೀವಿ, ಕೋರ್ಟ್ ಫೀಸು ನಾವೇ ಕಟ್ತೀವಿ, ಸಂಪೂರ್ಣ ಉಚಿತವಾಗಿ ನೆರವನ್ನು ಇಡ್ತೀವಿ. ಯಾರೋ ಒಬ್ಬರು ಏರಿಯಾ ವಕೀಲರನ್ನ ಅವರ ಪ್ರಕರಣ ಅವರ ದಾಖಲೆಗಳನ್ನು ಅವರಿಗೆ ಕೊಟ್ಟು ಅವರಿಂದ ಅಭಿಪ್ರಾಯ ಪಡೆದು ಅವ್ರಿಗೇನು ಸಹಾಯ ಬೇಕು ಅದನ್ನು ಮಾಡ್ತೇವೆ.
1: ಮಾಡಬಹುದು. ಮುಂದಿನ ಕರೆಯ ತೆಗೆದುಕೊಳ್ಳೋಣ. ಹಲೋ ಹಲೋ ಹಲೋ ಹಲೋ
3: ಹಲೋ
1: ಹಲೋ ನಮಸ್ತೆ.
3: ಹಲೋ, ನಾನು ಎಚ್ ಮೊಹಮ್ಮದ್ ವೇಣೂರು ಮಾತಾಡ್ತೀನಿ.
1: ಮೊಹಮ್ಮದ್ ವೇಣೂರು, ಕೇಳಿ ನಿಮ್ಮ ಪ್ರಶ್ನೆ. ಸರ್, ಇದ್ದಾರೆ
3: ಲೋಕ ಅದಾಲತ್ ಅಧ್ಯಕ್ಷರಿಗೆ ವಂದನೆಗಳು. ನಾನು ಹೇಳುವುದೇನೆಂದರೆ ಸರ್, ಕೆಲವರು ಗಂಡ ಹೆಂಡತಿಯ ಜಗಳ ನಡೆಯುತ್ತದೆ, ನಡೆದು ಡೈವರ್ಸ್ ವರೆಗೆ ಹೋಗ್ತದೆ. ಅದರ ಬಳಿಕ ಅವರ ಡ್ರೈವರ್ಸ್ ಆದ ನಂತರ ಅವರ ಮಕ್ಕಳ ಖರ್ಚಿಗೆ ಏನ್ ಮಾಡ್ಬೇಕು ಅಂತ ಹೇಳ ಹೋಗಿ ಕೋರ್ಟಿಗೆ ಹೋಗುವವರು ಇದ್ದಾರೆ. ಇಂತಹ ಪ್ರಕರಣಗಳು ನಿಮ್ಮ ಲೋಕ ಅದಾಲತ್ನಲ್ಲಿ ನಡೀತದೆ ಸರ್?
2: ನಮಸ್ಕಾರ ಸರ್, ಇದು ಕೌಟುಂಬಿಕ
1: ಪ್ರಶ್ನೆ ಅಲ್ವಾ ಸರ್?
3: ಹೌದಾ, ಒಂದೇ
1: ಪ್ರಶ್ನೆ. ರೇಡಿಯೋದಲ್ಲಿ ಕೇಳಿ.
2: ಸರ್, ಇದು ಕೌಟುಂಬಿಕ ವ್ಯಾಜ್ಯ ಆಗಿರೋದ್ರಿಂದ ಈ ಪ್ರಕರಣಗಳು ನಮ್ಮ ಕಾಯಂ ಜನತಾ ನೆಲೆ ವ್ಯಾಪ್ತಿಗೆ ಬರಲ್ಲ ಸರ್. ನಮ್ಮಲ್ಲಿ ಏನಿದ್ರೂ ಸಾರ್ವಜನಿಕ ಉಪಯುಕ್ತ ಸೇವೆಗಳ ಬಗ್ಗೆ ಮಾತ್ರ ಬರ್ತದೆ. ಇದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅವರ ಪ್ರಕರಣಗಳನ್ನು ದಾಖಲಿಸ್ಬೋದು. ಮಕ್ಕಳಿಗೆ ಜೀವನಾಂಶದ ಬಗ್ಗೆ, ಅವರ ಭವಿಷ್ಯಕ್ಕೆ ತಂದೆ ಅಥವಾ ತಾಯಿಯವರಿಗೆ ನೋಡ್ಕೊಳ್ಳೋವಂಥದ್ರ ಬಗ್ಗೆ ಮಂಗಳೂರಿನಲ್ಲೇ ಕೌಟುಂಬಿಕ ನ್ಯಾಯಾಲಯಗಳು ಎರಡೂ ಇದೆ. ಅಲ್ಲಿ ಸಹ ಅವರಿಗೆ ಬೇಕಾದರೆ ಉಚಿತವಾಗಿ ಕಾನೂನು ನೆರವನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೊರಕಿಸ್ಬೋದು. ಅವ್ರಿಗೆ ಬೇಕಾದಂತಹ ಸಲಹೆ ಮತ್ತು ನೆರವು ಎರಡನ್ನೂ ನೀಡಲಾಗುತ್ತೆ ಸರ್.
1: ಎಸ್, ಓಕೆ, ಖಂಡಿತ ಅವರಿಗೆ ಉತ್ತರ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೀನಿ. ಸೊ ಇದರಲ್ಲಿ ಕೌನ್ಸಿಲೇಷನ್ ಅಂತ ಕೂಡ ಹೇಳ್ತಾರಲ್ಲ, ಮಧ್ಯಸ್ಥಿಕೆ ಏನಾದರೂ ಒಂದು ಇದರಲ್ಲಿ ಬರುತ್ತಾ? ಹೇಗೆ
2: ಅಂದರೆ, ಇದು ಕನ್ಸಿಲೇಷನ್ ಅಂದರೆ ಅದು ರಾಜಿ ಸಂಧಾನ ಅಂತ ಒಂದು ಪ್ರಕ್ರಿಯೆ.
1: ಓಕೆ,
2: ನಮ್ಮ ಎರಡೂ ಪಕ್ಷಗಾರನ ಕರೆದು ಅವರನ್ನು ಕೂತು ಅವರವರ ವಿಚಾರಗಳನ್ನು ಕೇಳಿ ಇಬ್ಬರಿಗೂ ಯಾವುದು ಅನುಕೂಲಕರ ರೀತಿಯಲ್ಲಿ ರಾಜಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರ ಹತ್ರ ಮಾತುಕತೆ ನಡೆಸಿ ತೀರ್ಮಾನ ಮಾಡ್ತೇವೆ. ಇಬ್ಬರಿಗೂ ಒಪ್ಪಿಗೆ ಆಗುವಂತಹ ಒಂದು ಪರಿಹಾರವನ್ನು ಕಂಡುಹಿಡಿತೇವೆ.
1: ಓಕೆ, ಓಕೆ, ಶೋರ್. ಎಸ್, ಮುಂದಿನ ಕರೆಯತ್ತ. ಹಲೋ ಹಲೋ
4: ಹಲೋ ಸರ್, ನಂದು ಬ್ಯಾಂಗ್ಳೂರಿನಲ್ಲಿ ಇದ್ದದ್ದು ಕೇಸ್ ಮುಗಿದಿದೆ, ಅದನ್ನು ತೆಗೆದು ಬಿಸಾಡಿದ್ದಾರೆ. ಅದಕ್ಕೆ ನನಗೆ ಈಗ ನನ್ನ ದುಡ್ಡು ನನಗೆ ವಾಪಸ್ ಕೊಡುವ ಹಾಗೆ ನೀವು ಮಾಡ್ತೀರಾ? ನಿಮ್ಮದು ಫೋನ್ ನಂಬರ್ ದಯಮಾಡಿ ನನಗೆ ಕೊಡ್ತೀರಾ? ನಾನು ನಾಳೆನೇ ನಿಮ್ಮ ಹತ್ರ ಬರ್ತೇನೆ.
1: ಓಕೆ, ಓಕೆ, ಶುವರ್. ಯಾಕಂದ್ರೆ ನೀವು ಆಫೀಸಿಗೆ ವಿಸಿಟ್ ಮಾಡಬಹುದು, ನಮ್ಮ ಇಲ್ಲೇ ಕೋರ್ಟ್ ಅಲ್ಲಿ ಇರುವಂತ ಆಫೀಸಿಗೆ ವಿಸಿಟ್
2: ಮಾಡಬಹುದು.
1: ಆದ್ರೆ ಅಲ್ಲಿ ನಿಮ್ಗೆ ಅವರಿಗೆ ಬೇಕಾಗುವಂತ ಮಾಹಿತಿಯನ್ನು ಕೊಡಬಹುದು. ಸೊ ಖಂಡಿತವಾಗಿ ನಿಮ್ಮ ಅಡ್ರೆಸ್, ಇದು ಆಫೀಸ್ ಅಡ್ರೆಸ್
2: ಹಾರ್ನೆ ಮಾಡಿಯಲ್ಲಿದೆ, ಜಿಲ್ಲಾ ನ್ಯಾಯಾಲಯದ ಕಾಂಪ್ಲೆಕ್ಸ್.
1: ಎಸ್, ಓಕೆ. ಸೊ ಅಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ಖಂಡಿತವಾಗಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ.
2: ನೆಲಮಹಡಿಯಲ್ಲೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿ ಇದೆ, ಅಲ್ಲಿ ಭೇಟಿ ಮಾಡಿದ್ರೆ ಅವರು ನಮ್ಮ ಅವರನ್ನ ಅಲ್ಲಿ ಕರ್ತಾರೆ.
1: ಎಸ್, ಓಕೆ, ಖಂಡಿತ. ಅದೇ ಅವರು ಬೆಂಗಳೂರಿನಿಂದ ಕೇಸ್ ಬಿಸಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ.
2: ಅದೇ ಅವ್ರ ಕೇಸಿನ
1: ಅದನ್ನ
2: ಅವರು ಜಿಲ್ಲಾ ಕೇಸ್ ಪೆಂಡಿಂಗ್ ಕೇಸ್ ಆಗಿರೋದ್ರಿಂದ ಈ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸಂಪರ್ಕಿಸಿದ್ರೆ
1: ಮಾತನಾಡಿದ್ರೆ ಅದು ಏನು ಅಂತ ಗೊತ್ತಾಗ.
2: ಹೌದು ಹೌದು, ಅವ್ರ ದಾಖಲೆಗಳು ಅಥವಾ ತೀರ್ಪು ಏನಾಗಿದೆ ಹಳೆಯದು ಅವ್ರದ್ದು ಎಲ್ಲ ನೋಡಿದ್ರೆ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡ್ತಾರೆ ಅವರು,
1: ಖಂಡಿತ ಕೊಡ್ತಾರೆ ಅಂತ. ಸೊ ಹಾಗೆ ಇದೊಂದು ರೀತಿಯಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ ಒಂದಿಷ್ಟು ಮಾಹಿತಿ ಆದ್ರೆ, ಯಾಕಂದ್ರೆ ತುಂಬಾ ಮಂದಿಗೆ ಕೂಡ ಗೊತ್ತಿರಲಿಲ್ಲ. ಸೊ ಇವತ್ತಾದ್ರೂ ಕೂಡ ಕೆಲವೊಂದು ಮಂದಿಗೆ ಆದ್ರೂ ಕೂಡ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಜನಸಾಮಾನ್ಯರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆಯಲ್ಲ. ಸೊ

0: ಅದೇ ದೊಡ್ಡ ಒಂದು ಸಾಧನೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ತುಂಬ ಮಂದಿಗೆ ಕಾನೂನಿನ ಮಾಹಿತಿ ಸ್ವಲ್ಪ ಅರಿವಿದ್ರೂ ಕೂಡ, ಆದರೆ ಹೆಚ್ಚಿನ ಮಂದಿಗೆ ಇಂತಹ ಕೆಲವೊಂದಿಷ್ಟು ವ್ಯವಸ್ಥೆಗಳ ಬಗ್ಗೆ ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನು ಪ್ರಯತ್ನ ಮಾಡುವಂಥದ್ದು ಕೂಡ ಅದು ಒಳ್ಳೆಯ ವಿಷಯವೇ.
1: ಹೌದು, ಹಲವು ರೀತಿಯ ಪರಿಹಾರಗಳನ್ನು ಪಡಿಬೋದು. ಈಗ ಹಲವಾರು ದಿನ
0: ಹೌದು
1: ಬೀದಿ ದೀಪ ಹೋಗಿ ಹಾಕದೇ ಇರ್ಬೋದು,
0: ಹಾಕದೇ
1: ಕೆಲವು
0: ಇರಬಹುದು.
1: ಕಡೆ ಚರಂಡಿ ಬ್ಲಾಕ್ ಆಗಿ ನೀರು ಹೋಗದೇ ಇರ್ಬೋದು,
0: ಹೌದು
1: ರಸ್ತೆಯಲ್ಲಿ ಬೇರೆ ಏನೇ ತೊಂದರೆಗಳಿದ್ರೂ ಅವರು ನಮ್ಮಲ್ಲಿ ಬಂದು ಅರ್ಜಿ ಸಲ್ಲಿಸಿದ್ರೆ ಪರಿಹಾರವನ್ನು ಪಡ್ಕೊಳ್ಬೋದು.
0: ಪಡ್ಕೊಳ್ಬಹುದು ಅಂತ. ಎಸ್ ಸೊ ಇನ್ನೊಂದು ನಾವು ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡಲಿಕ್ಕೆ ಹೋದರೆ, ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿಯಲ್ಲಿ ಇದರ ಉದ್ದೇಶ, ಇದರ ಬಗ್ಗೆ ಒಂದು ಹೇಳ್ಬೋದು ಸರ್?
1: ಈ ಒಂದು ಉಚಿತ ಕಾನೂನು ಅರಿವು ಮತ್ತು ನೆರವು ಅನ್ನೋದನ್ನ ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಪ್ರತಿ ತಾಲೂಕಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ, ಹೈಕೋರ್ಟ್ನಲ್ಲೂ ಸಮಿತಿ ಇದೆ, ಸುಪ್ರೀಂ ಕೋರ್ಟ್ನಲ್ಲೂ ಸಹ ಇದೆ. ಇಲ್ಲಿ ಎಲ್ಲ ಕಡೆ ಇದನ್ನ ನ್ಯಾಯಾಧೀಶರೇ ಅದರ ಉಸ್ತುವಾರಿಲಿರ್ತಾರೆ, ಹಾಗಾಗಿ ಸಾರ್ವಜನಿಕರಿಗೆ ಬಹಳ ಉತ್ತಮವಾದ ಒಂದು ಸ್ಪಂದನೆ ಸಿಗ್ತದೆ. ಅಂದರೆ ಯಾರಿಗೆ ಯಾವುದೇ ಕಾನೂನು ನೆರವು ಬೇಕಾದಲ್ಲಿ ಸಂಪೂರ್ಣ ಉಚಿತವಾಗಿ, ಅವ್ರಿಗೆ ಯಾವುದೇ ಕೋರ್ಟ್ ಫೀ ಕೊಡಲಿಕ್ಕಿಲ್ಲ, ವಕೀಲರ ಫೀ ಕೊಡಲಿಕ್ಕಿಲ್ಲ, ಒಂದೇ ಒಂದು ರೂಪಾಯಿ ಸಹ ಖರ್ಚು ಮಾಡುವಂತಿಲ್ಲ. ಒಂದು ಅರ್ಜಿಯನ್ನು ಕೊಟ್ಟು ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿದರೆ, ಕೇಸ್ ಹಾಕದಿದ್ದರೆ ಕೇಸ್ ಹಾಕ್ತೀವಿ, ಅವರ ವಿರುದ್ಧ ಕೇಸ್ ಹಾಕಿದರೆ ಎದುರುದಾರ ವಕೀಲರನ್ನು ಇಟ್ಕೊಡ್ತೇವೆ, ನಮ್ಮಲ್ಲೇ ಪ್ಯಾನಲ್ ವಕೀಲರು ಇರ್ತಾರೆ. ಅದು ಅಲ್ಲದೆ ಇತ್ತೀಚೆಗೆ ಕ್ರಿಮಿನಲ್ ಕೇಸ್ಗಳಲ್ಲಿ ಅದಕ್ಕೆ ನಾವು ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಅಂತ ಒಂದು ಹೊಸ ವ್ಯವಸ್ಥೆಯನ್ನು ಇಡೀ ಭಾರತದಾದ್ಯಂತ ಈಗ ಒಂದು 3-4 ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ನಾವೇ ವಕೀಲರನ್ನ ಅಪಾಯಿಂಟ್ ಮಾಡಿ ಅವರಿಗೆ ಸಂಬಳ ಕೊಡ್ತಿದ್ದೇವೆ, ಒಬ್ಬರಿಗೆ 70,000, ಇನ್ನೊಂದು 3 ಜನಕ್ಕೆ 45,000 ತಲ, ಇನ್ನೊಂದು 6 ಜನಕ್ಕೆ 30,000, 8-10 ಜನ ಅವರು ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಸಂಪೂರ್ಣ ಈ ಜೈಲಿನಲ್ಲಿರೋರಿಗೆ ಕ್ರಿಮಿನಲ್ ಕೇಸ್ಗಳಲ್ಲಿಗೆ ಸಂಪೂರ್ಣ ಉಚಿತವಾಗಿ ಉತ್ತಮವಾದ ನೆರವನ್ನು ಈಗ ನೀಡ್ತಾ ಇದ್ದೇವೆ,
0: ಕೊಡ್ತಾ ಇದ್ದೀರಿ ಅಂತ. ಎಸ್ ಮುಂದಿನ ಕರೆಯತ್ತ. ಹಲೋ,
2: ಲೀಗಲ್
0: ಹಲೋ
2: ಸರ್, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ, ಯಾರು ಮಾತನಾಡ್ತಿರೋದು?
2: ಸರ್, ನಾನು ದೇವರಾಜ್ ಶೃಂಗೇರಿಯಿಂದ ಮಾತಾಡ.
0: ದೇವರಾಜ್ ಶೃಂಗೇರಿಯಿಂದ ಕೇಳಿ. ಸರಿ,
2: ಹೌದು ಸರ್, ನಂದೊಂದು ಪ್ರಶ್ನೆ ಇತ್ತು. ನಿಮ್ ಕಾರ್ಯಕ್ರಮ ಬರುತ್ತಾ ಏನೋ ಗೊತ್ತಿಲ್ಲ, ಆದ್ರೂ ಖಂಡಿತ ಮಾಹಿತಿ ಇರುತ್ತೆ ಅಂತ ಕಾಲ್ ಮಾಡಿದೆ.
0: ಎಸ್ ಖಂಡಿತ ಖಂಡಿತ ಕೇಳಿ ನಿಮ್ಮ ಪ್ರಶ್ನೆ.
2: ಹಾ ಸರ್, ನಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಒಂದು FD ಇದೆ. ಅದು ಈಗ ಅರ್ಜೆಂಟ್ಗೆ ಹಣ ತಕೊಳ್ಳೋಣ ಅಂತ ಹೋದ್ರೆ ಅವ್ರು ಬಾಂಡ್ ತಗೊಂಡ್ ಬನ್ನಿ ಕ್ಲೋಸ್ ಮಾಡ್ಕೊಡ್ತೀವಿ ಅಂತ ಇದಾರೆ ಸರ್. ನಾನ್ ಬ್ಲೈಂಡ್ ಆದ ಕಾರಣ ಬಾಂಡ್ ಕಳೆದೋಗಿದೆ, ಅದಕ್ಕೆ ಏನ್ ಮಾಡ್ಬೇಕು ಸರ್ ಈಗ?
1: ಇದು ಖಂಡಿತ ನಮ್ಮ ಕಾಯಂ ಜನತಾ ನಿಲಯದ ವ್ಯಾಪ್ತಿಗೆ ಬರ್ತದೆ. ತಾವು ಯಾರ ಮುಖಾಂತರನಾದ್ರೂ ಒಂದು ಅರ್ಜಿಯನ್ನ ಇಲ್ಲಿ ಕಳಿಸಿದ್ರೆ ನಮ್ಮಲ್ಲಿಗೆ, ನಿಮ್ಮ ಏನಾದ್ರು ದಾಖಲೆ ಇದ್ರೆ ಆ FD ಬಗ್ಗೆ, ನೀವು ಅವ್ರನ್ನ ಎದುರುದಾರನಾಗಿ ತೋರಿಸಿ ಬ್ಯಾಂಕ್ನ, ನಮ್ಮಲ್ಲಿ ಹಾಕಿದ್ರೆ ನಾವು ಅವ್ರಿಗೆ ನೋಟಿಸ್ ಕಳಿಸಿ ಈ ಒಂದು ನಿಮ್ಮ ಸಮಸ್ಯೆನ ಪರಿಹಾರ ಖಂಡಿತ ಮಾಡಿಕೊಡ್ತೇವೆ.
0: ಎಸ್ ಓಕೆ, ಖಂಡಿತ ಖಂಡಿತ. ಎಸ್ ಓಕೆ, ಶೃಂಗೇರಿಯಿಂದ ಅವರು ಕರೆ ಮಾಡಿದ್ರು, ಸೊ ಅವರಿಗೆ ಮಾಹಿತಿ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಅವರ ಆ್ಯಪ್ನಲ್ಲಿ ಎಲ್ಲ ಕೇಳುತ್ತಿದ್ದಾರೆ ಕಾರ್ಯಕ್ರಮವನ್ನು.
1: ಈ ತರಹದ ಸಮಸ್ಯೆಗಳಿಗೆ ಅತಿ ಸೂಕ್ತವಾದ ವೇದಿಕೆ ಅಂದ್ರೆ ನಮ್ಮ ಕಾಯಂ ಜನತಾನೆ.
0: ಎಸ್ ಓಕೆ, ಅಂದ್ರೆ
1: ಯಾಕೆಂದ್ರೆ ಅವ್ರಿಗೆ ಈಗ ಅವ್ರ ಹತ್ರ ದಾಖಲೆ ಇಲ್ಲ, ಕಳೆದು ಹೋಗಿದೆ ಬಾಂಡು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಬ್ಯಾಂಕ್ನವ್ರು ಕೇಳಿದ್ರೆ ಬಾಂಡ್ ತನ್ನಿ ಅಂತಾರೆ. ನಮ್ಮಲ್ಲಿ ಆದ್ರೆ ನಾವು ಮ್ಯಾನೇಜರ್ಗೆ ಕರೆಸಿ ಅವ್ರಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಬ್ಯಾಂಕ್ನಿಂದನು ತರಿಸಿ ಅವ್ರಿಗೆ ಕೊಡಬೇಕಾಗಿದ್ದಲ್ಲಿ ಕಾನೂನು ಪ್ರಕಾರ ಖಂಡಿತವಾಗಿ ಆದೇಶ ಮಾಡಿ ಅವ್ರಿಗೆ ಕೊಡಿಸಿ ಕೊಡ್ತೇವೆ.
0: ಎಸ್ ಖಂಡಿತ, ಯಾಕಂದ್ರೆ ನಮ್ಮ ಮ್ಯಾಂಗ್ಳೂರಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಾಗಿ ಈ ಚೆಕ್ ಬೌನ್ಸ್ ಪ್ರಕರಣ, ಕೆಲವೊಂದಿಷ್ಟು ಆನ್ಲೈನ್ ಆಮಿಷ ಒಡ್ಡಿ, ಆನ್ಲೈನ್ ಲಿಂಕ್ ಇದೆಲ್ಲ ಒತ್ತಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇರೋದನ್ನು ನೋಡ್ತಿರ್ತೀವಿ.
1: ಹೌದು,
0: ಸೊ ಇದಕ್ಕೆ ಒಳ್ಳೆಯ ಪರಿಹಾರ,
1: ಒಳ್ಳೆಯ ಪರಿಹಾರ. ಈ ರೀತಿ ಪ್ರಕರಣಗಳಲ್ಲಿ ಏನಾದ್ರೆ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ, ನ್ಯಾಯಾಲಯಕ್ಕೆ ಹೋಗಿ ಕೇಸ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತದೆ. ನಮ್ಮಲ್ಲಿಗೆ ಬಂದ್ರೆ ನಾವೇ ಎದುರುದಾರರಿಂದನೇ ದಾಖಲೆಗಳನ್ನು ತರಿಸಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸ್ತೇವೆ.
0: ಖಂಡಿತ, ಯಾಕಂದ್ರೆ ಇತ್ತೀಚಿನ ಕೆಲವೊಂದು ಪ್ರಕರಣ ನೋಡಿದೆ, ಕೆಲವರು ಸೊಸೈಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಬ್ಯಾಂಕಿನ ಯಾರೋ ಒಬ್ರು, ಅದು ಬ್ಯಾಂಕ್ ಆಗಿರಲ್ಲ, ಆ್ಯಪ್ನ ನಕಲಿ ಆ್ಯಪ್ನ ಕೆಲವರು ಕಾಲ್ ಮಾಡಿ ಏನೋ ಒಂದು ಕಿರುಕುಳ ಕೊಟ್ಟಾಗ ಕೆಲವರು ಮಾನಸಿಕವಾಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ ಕೂಡ ಇದೆ.
1: ಹೌದು,
0: ಸೊ ಹಾಗಾಗಿ ಇದಕ್ಕೆಲ್ಲ ಯಾವುದಕ್ಕೆ ಏನು ಆತ್ಮಹತ್ಯೆಯಂತಹ ಅಂತಹ ಒಂದು ಹೀನಾಯ ಕೃತ್ಯಕ್ಕೆ ಯಾರೂ ಕೂಡ ಹೋಗದೆ ಇಂತಹ ವ್ಯವಸ್ಥೆಗಳನ್ನು ಸದುಪಯೋಗ ಮಾಡ್ಕೊಳ್ಬಹುದಲ್ವಾ?
1: ಹೌದು, ನ್ಯಾಯ ವ್ಯವಸ್ಥೆ ಇರೋದ್ರಿಂದ ಅವರಿಗೆ ಸೂಕ್ತ ಪರಿಹಾರ ಸಿಗ್ತದೆ.
0: ಖಂಡಿತ,
1: ಹಲವಾರು ರೀತಿಯ ಈಗ ಅದಕ್ಕೋಸ್ಕರನೇ ಸೈಬರ್ ಪೊಲೀಸ್ ಸ್ಟೇಷನ್ಗಳಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಡೆಯುವ ಪ್ರಯತ್ನಗಳಾಗಿದೆ. ಅವ್ರು ದೂರು ಕೊಟ್ಟಲ್ಲಿ ಪರಿಹಾರ ಸಿಗುವ ಸಾಧ್ಯತೆ ಕೂಡ ಇರ್ತದೆ
0: ಇರುತ್ತೆ ಅಂತ ಹೇಳಿಕೊಂಡು. ಹಾಗೆ ನಾವು DLS ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಸೊ ಇನ್ನು ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ಬೋದು ಸರ್?
1: ನಮ್ಮ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಪ್ರತಿದಿನ ಕೆಳಗಡೆ ಒಂದಿಬ್ಬರು ವಕೀಲರು ಉಚಿತ ಕಾನೂನು ಸಲಹೆ ನೀಡಲಿಕ್ಕೆ ನಮ್ಮಲ್ಲಿ ಇರ್ತಾರೆ. ಅವ್ರು ಕೇವಲ ಎಲ್ಲರೂ ಕೇಸ್ ಹಾಕ್ಲೇಬೇಕು ಅಂತೇನಿಲ್ಲ, ಅವ್ರಿಗೇನೋ ಒಂದು ಲೀಗಲ್ ಕಾನೂನು ಸಮಸ್ಯೆ ಇರ್ತದೆ, ಯಾವುದೇ ಆಸ್ತಿ ವಿವಾದ ಇರ್ಬೋದು, ಮಕ್ಕಳ ಜೀವನಾಂಶದ್ದು ಇರ್ಬೋದು, ಬೇರೆ ಏನೇ ಇದ್ರೂ ಅಲ್ಲಿ ಬಂದು ಅವ್ರ ಹತ್ರ ಸಲಹೆ ತಗೊಳ್ಬೋದು. ಕೇಸ್ ಹಾಕ್ಬೇಕಾ ಬೇಡವಾ, ಅದಕ್ಕೇನು ಪರಿಹಾರ, ಅದರಲ್ಲಿ ಕಾನೂನಿನ ಅಡಿಯಲ್ಲಿ ಎಲ್ಲಿ ಹೋಗ್ಬೇಕು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಅಲ್ಲಿ ಬಂದ್ರೆ ಉಚಿತವಾಗಿ ಪಡಿಬಹುದು.
0: ಎಲ್ಲ ಸಲಹೆ ಪಡಿಬೇಕು ಅಂತ ಹೇಳಿದ್ರೆ ಏನು ಫೀಸ್ ಕಟ್ಟಬೇಕು?
1: ಯಾವುದೇ ರೀತಿಯ ಶುಲ್ಕ ಇಲ್ಲ, ಸಂಪೂರ್ಣ ಉಚಿತ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಉಚಿತ ಹೆಲ್ಪ್ ಲೈನ್ ಇದೆ, 151000, ಅಲ್ಲಿಗೆ ಕಾಲ್ ಮಾಡಿದ್ರೆ ನಮ್ಮದೇ ಭಾಷೆಯಲ್ಲಿ, ಇಡೀ ದೇಶದಲ್ಲಿ ಯಾವ ದೇಶ ರಾಜ್ಯದ ಯಾವ ಭಾಷೆಯಲ್ಲಿ ಬೇಕಾದರೂ ಅವರು ಪರಿಹಾರ ಪಡ್ಕೊಳ್ಬಹುದು. ಫೋನ್ ಮಾಡಿಯೇ ನೆರವನ್ನು
0: ಪಡ್ಕೊಳ್ಬಹುದು. ಇನ್ನೊಮ್ಮೆ
1: 1510000.
0: ಓಕೆ, 1510000.
1: 1510000.
0: ಎಸ್, ಓಕೆ.
1: ಫ್ರೀ, ಟೋಲ್ ಫ್ರೀ
0: ನೀವು ನೋಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಇಂತಹ ಕೆಲವೊಂದಿಷ್ಟು ಸಹಾಯವಾಣಿ ನಿಮ್ಗೆ ತುಂಬಾ ಹೆಲ್ಪಿಗೆ ಬರುತ್ತೆ. ಎಷ್ಟೋ ಮಂದಿ ವಿಶೇಷ ಚೇತನರಿರ್ತಾರೆ, ವೃದ್ಧರಿರ್ತಾರೆ, ಸೊ ಅಂತವರಿಗೂ ಕೂಡ ಏನಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ
1: ಉಚಿತವಾಗಿ ದೂರವಾಣಿ ಮೂಲಕನೇ ಅವರು ಸಲಹೆಗಳನ್ನು
0: ಪಡೆಯಬಹುದು. ಎಸ್, ಓಕೆ. ಮುಂದಿನ ಕರೆಯತ್ತ ಯಾರಂತ ಕೇಳೋಣ. ಹಲೋ,
3: ಹಲೋ, ನಮಸ್ತೆ ಸರ್.
0: ನಮಸ್ತೆ, ನಮಸ್ತೆ. ಜಯಪ್ರಕಾಶ್ ಯಕೂರ್ ಅವರೇ, ಕೇಳಿ ನಿಮ್ಮ ಪ್ರಶ್ನೆ. ಸರ್,
3: ನಮಸ್ತೆ ಸರ್. ನಿಮ್ಗೂ
1: ನಮಸ್ಕಾರ ಸರ್.
3: ನನಗೊಂದು ಸಾರ್ವಜನಿಕ ಹಿತಾಸಕ್ತಿಯ ದೂರು ಸಲ್ಲಿಸಲಿಕ್ಕೆ ಇತ್ತು. ವಿಷಯ ಏನಂತ ಹೇಳಿದ್ರೆ, ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಈಗಾಗಲೇ ನಿಷೇಧ ಆಗಿದೆ ಸರ್, ಆದ್ರೆ ಅದು ಅನುಷ್ಠಾನ ಆಗ್ತಾ ಇಲ್ಲ. ಈ ಸ್ಥಳೀಯ ಆಡಳಿತಾಧಿಕಾರಿಯ ವೈಫಲ್ಯ, ಅವರು ಆ ಬಗ್ಗೆ ಅವರ ವಿರುದ್ಧ ದೂರು ದಾಖಲಿಸಬಹುದಾ? ನಾನು ಸರ್ಕಾರದ ನಿಮ್ಮ ಪ್ರಾಧಿಕಾರದಿಂದ ನನ್ಗೆ ವಕೀಲರು ಸಿಗ್ತಾರಾ, ನನ್ಗೆ ಉಚಿತ ಸಲಹೆ ಸಿಗ್ತದಾ ಅಂತೇಳಿ ಕೇಳ್ಬೇಕಿತ್ತು.
1: ಅದು ನಿಮ್ದು ಉತ್ತಮ ಪ್ರಶ್ನೆ. ಇದು ಒಂದು ಸಾರ್ವಜನಿಕ ಹಿತಾಸಕ್ತಿ ಆಗಿರೋದ್ರಿಂದ ಇದರ ವ್ಯಾಪ್ತಿ ಹೈಕೋರ್ಟ್ಗೆ ಬರ್ತದೆ. ರಿಟ್ ಅರ್ಜಿ ಮೂಲಕವೇ ಇದನ್ನ ಅಲ್ಲಿ ನಿರ್ದೇಶನ ಸರ್ಕಾರಕ್ಕೆ ನೀಡುವಂತದನ್ನ ಮಾಡಬಹುದು. ಈಗಾಗಲೇ ಹಲವಾರು ತೀರ್ಪುಗಳನ್ನು ನೀಡಲಾಗಿದೆ ಇದ್ರ ಬಗ್ಗೆ, ಈ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಹಲವಾರು ಕ್ರಮ ಕೈಗೊಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಇಂತಹ ಜಾಗದಲ್ಲಿ, ಇಂತಹ ಸ್ಥಳದಲ್ಲಿ ಇಂತಹ ಮುನ್ಸಿಪಾಲ್ಟಿಯವರು ಅಥವಾ ಗ್ರಾಮ ಪಂಚಾಯತಿಯವರು ಮಾಡ್ತಾ ಇಲ್ಲ ಅಂತ ಏನಾದ್ರು ಹಾಕಿದ್ರೆ ನಾವು ಅಲ್ಲಿ ನಿರ್ದೇಶನ ಕೊಡ್ಬೋದು. ಸಾರ್ವಜನಿಕವಾಗಿ ನಾವು ಇಡೀ ರಾಜ್ಯಕ್ಕೆ ಅಥವಾ ಜಿಲ್ಲೆಗೆ ಮಾಡೋದಾದ್ರೆ ಅದಕ್ಕೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವ ಮೂಲಕವೇ ಪರಿಹಾರವನ್ನು ಪಡ್ಕೊಳ್ಬಹುದು.
3: ಸರ್, ನನಗೆ ಮಂಗಳೂರಲ್ಲಿ ಮಂಗಳೂರಿನ ಕಮಿಷನರ್ ವಿರುದ್ಧ ದೂರು ದಾಖಲಿಸಬಹುದಾ? ಅವರನ್ನು ಪಾರ್ಟಿಯಾಗಿ ಕೋರ್ಟಿಗೆ ಹೋಗಬಹುದಾ ಅಂತೇಳಿ?
1: ಅಂದ್ರೆ ನಮ್ಮ ಕಾಯಂ ಜನತೆ, ನೀವು ಇಂಥ ಸ್ಥಳದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಯಾವ ಏರಿಯಾದಲ್ಲಿ ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಇಲ್ಲಿ ಇದು ಮಾಡ್ತಿದ್ದಾರೆ ಅಂತ, ಸಂಪೂರ್ಣ ನಿಷೇಧದ ಬಗ್ಗೆ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ, ಬಟ್ ಅದ್ರ ಬಗ್ಗೆ ನಿರ್ದೇಶನ ಬೇಕು ಅಂದ್ರೆ ಹೈಕೋರ್ಟ್ನಿಂದಲೇ ಪಡಿಬೇಕು ಸರ್. ರಿಟ್ ಅರ್ಜಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಪಡಿಬೇಕು.
3: ಸರಿ ಸರ್, ಧನ್ಯವಾದ.
0: ಓಕೆ ಸರ್, ಏನು ಪ್ರಶ್ನೆ ಇಲ್ಲಲ್ಲ? ಓಕೆ,
3: ಇಲ್ಲ
0: ಸರ್. ನಮ್ಮ ಜಯಪ್ರಕಾಶ್ ಕುರ್ ಅವರಿಗೆ ಆ ಮಾಹಿತಿ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೀನಿ. ಎನಿವೆ, ಇನ್ನಷ್ಟು ವಿಚಾರಗಳನ್ನು ಖಂಡಿತವಾಗಿಯೂ ಕೂಡ ಮಾಹಿತಿಯನ್ನು ನಾವು ತಿಳಿಸಬೇಕಾಗಿದೆ. ಸೊ ಅದಕ್ಕಿಂತ ಮುಂಚೆಯೂ ಕೂಡ ಒಂದು ಸಣ್ಣ ವಿರಾಮವನ್ನು ಪಡೀತಾ ಇದ್ದೀವಿ. ಕೇಳುಗ್ರೆ, ನಿಮ್ಮಲ್ಲಿ ಪ್ರಶ್ನೆಗಳು ಏನಾದರೂ ಒಂದು ಸಂಶಯಗಳು ಕೂಡ ಇದ್ದರೆ ನೀವು ಕರೆಯನ್ನು ಮಾಡಬಹುದು. 6364200949 ಈ ಒಂದು ಸಂಖ್ಯೆಗೆ. ಇದೀಗ ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಯಶೋತ್ರುಗಳು ಕೇಳ್ತಾ ಇರೋದಿದ್ದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಕಾಯಂ ಲೋಕ್ ಅದಾಲತ್ ಹಾಗೆಯೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾತನಾಡ್ತಿದ್ದೀವಿ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ್ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಅಧ್ಯಕ್ಷರು ಶ್ರೀ ಜಯಶಂಕರ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಅನೇಕ ಮಾಹಿತಿಯನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗೆಯೇ ಒಬ್ಬರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ರತ್ನಶೆಟ್ಟಿ ಸರ್. ನಮಸ್ತೆ.
2: ನಮಸ್ತೆ ಮೇಡಮ್.
1: ಅಲ್ಲ, ಕಾಯಂ ಲೋಕ ಅದಾಲತ್ನ ಅಡಿಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಕ್ಕುವ ಕಾನೂನಿನ ಬಗ್ಗೆ ಎಲ್ಲ ತುಂಬಾ ಮಾತನಾಡಿದ್ದೀರಿ ಸರ್, ತುಂಬಾ ಖುಷಿ ಆಯ್ತು. ನಮ್ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
2: ತಮಗೂ ಸಹ ಧನ್ಯವಾದ ಕರೆ ಮಾಡಿ ಬಗ್ಗೆ ತಿಳಿಸಿದ್ದಕ್ಕೆ.
0: ಓಕೆ, ನಿಮ್ಮ ಪ್ರಶ್ನೆ ಏನಾದರೂ ಇದೆಯಾ ಮೇಡಮ್? ಓಕೆ, ಈಗಿನ ಕರೆ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿಕೊಂಡು. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಎಸ್, ಓಕೆ. ಈ ರೀತಿಯಲ್ಲಿ ಕೂಡ ಕೆಲವರು ಕೇಳುಗರು ಇರ್ತಾರೆ, ಅಂದ್ರೆ ಕಾರ್ಯಕ್ರಮ ಕೇಳ್ತಿರ್ತಾರೆ, ಅಂದ್ರೆ ಅವರಿಗೆ ಇಷ್ಟ ಆದ್ರೆ ಖಂಡಿತವಾಗಿ
2: ವಿಷಯದ ಬಗ್ಗೆ ಸ್ವಲ್ಪ ಗೊತ್ತಾಯ್ತು.
0: ಮತ್ತೊಬ್ಬರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ
3: ಹಲೋ,
0: ಹಲೋ ನಮಸ್ತೆ, ಯಾರು ಮಾತನಾಡ್ತಿರೋದು?
3: ಹಲೋ ನಮಸ್ತೆ, ನಾನು ಸದಾನಂದ.
0: ಸದಾನಂದ ನಾಯಕ್ ಹೇಳಿ ಸರ್, ಹೇಳಿ. ಹಲೋ
3: ಹಲೋ, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ, ಮಾತನಾಡಿ.
3: ಕೆಲವು ಇದು ಅಂದ್ರೆ ಟೂ ವೀಲರ್ ಸ್ಕೂಟರ್ಗಳು ಇದು ಮಾರುಕಟ್ಟೆಗೆ ಬಂದಿದೆ. ಕೆಲವು ಕಂಪನಿಗಳು ನಾವು ಬ್ಯಾಟ್ರಿ ವಾರಂಟಿ ಕೊಡ್ತೇವೆ ಅಂತ ಹೇಳ್ತಾರೆ, ಫ್ರೀ ಸರ್ವಿಸ್ ಎಲ್ಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೇಲ್ ಮಾಡಿದ ಮೇಲೆ ಕೆಲವು ಕಂಪನಿಗಳ ಸರ್ವಿಸ್ ಸ್ಟೇಷನ್ಗಳು ಬಂದಾಗಿವೆ, ಅದರಲ್ಲಿ ಸಿಕ್ತಿಲ್ಲ ಅವರು.
0: ಓಕೆ ಓಕೆ,
2: ತಮ್ಮ ಸಮಸ್ಯೆ ಖಂಡಿತವಾಗಿಯೂ ನಮ್ಮ ಕಾಯಂ ಜಂತಾನಿಲಯದ ವ್ಯಾಪ್ತಿಗೆ ಬರ್ತದೆ. ತಾವು ಆ ಬಗ್ಗೆ ಪ್ರಕರಣವನ್ನು ದಾಖಲಿಸ್ಬೋದು. ಅವರು ಆ ರೀತಿ ಸಂಸ್ಥೆಯನ್ನೇ ಮುಚ್ಚಿದ್ರೆ ಅಥವಾ ಬೇರೆ ಕಡೆ ಅವರ ಕಚೇರಿಗಳಿರ್ತದೆ, ಅವ್ರ ವಿರುದ್ಧ ತಾವು ಪರಿಹಾರವನ್ನು ಪಡೆದುಕೊಳ್ಬೋದು. ತಮಗೆ ಏನು ನಷ್ಟ ಉಂಟಾಗಿದೆ, ಬ್ಯಾಟ್ರಿ ಬದಲಾಯಿಸ್ಕೊಡ್ದಿದ್ರೆ ಅಥವಾ ವಾಹನ ಕೆಟ್ಟೋದ್ರೆ, ಬೇರೆ ಹೊಸ ವಾಹನ ಕೊಡೋದ್ರ ಬಗ್ಗೆ ಆಗಲಿ ಅಥವಾ ಅದನ್ನು ರಿಪೇರಿ ಮಾಡಿಕೊಡೋದ್ರ ಬಗ್ಗೆ ಆಗಲಿ, ಮತ್ತು ಪರಿಹಾರ, ಇವು ಮೂರನ್ನು ಸಹ ನಮ್ಮ ಕಾಯಂ ಜನತಾನಿಲಯದಲ್ಲಿ ತಾವು ಅರ್ಜಿ ಸಲ್ಲಿಸಿ ಪರಿಹಾರ ಪಡ್ಕೊಳ್ಬೋದು.
0: ಓಕೆ, ನಿಮ್ಮ ಪ್ರಶ್ನೆ ಉತ್ತರ. ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಓಕೆ, ನಮ್ಮ ಸದಾನಂದ ನಾಯಕರವರಿಗೆ ಉತ್ತರ ಸಿಕ್ಕಿತು. ಹಾಗೆ ತಾನೆ ಮತ್ತೊಂದು ನಿಮ್ಮ ಹತ್ರ ಕೇಳಬೇಕಿತ್ತು ನ್ಯಾಯಾಧೀಶರೇ. ಒಂದು, ಯಾಕಂದರೆ ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ, ಅದರಲ್ಲೂ ಕೂಡ ಟ್ರಾಫಿಕ್ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ವಿನೂತನವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ತಾವು ಜಾರಿಗೆ ತರ್ತೀರಿ. 50% ನೀವು ಏನೆಲ್ಲ ನಿಮ್ಮ ಕೇಸುಗಳಿದೆ ಅದರನ್ನೆಲ್ಲವನ್ನು ಕೂಡ ನೀವು ಕಟ್ಟಿ ಅಂತ ಹೇಳಿಕೊಂಡು. ಸೊ ಅದು ತುಂಬ, ಅದಕ್ಕೆ ನಮ್ಮ ಮಂಗಳೂರಿನಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಕೂಡ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಅದರ ಬಗ್ಗೆ ಒಂದಿಷ್ಟು ಹೇಳ್ಬೋದು ಸರ್?
2: ಈ ಒಂದು ಮೊದಲ ಬಾರಿಗೆ ನಾವು ನಮ್ಮ ರಾಜ್ಯದಲ್ಲಿ ಸುಮಾರು 100,000 ಟ್ರಾಫಿಕ್ ಚಲನ್ ಕೇಸ್ಗಳಿತ್ತು. ಸರ್ಕಾರಕ್ಕೆ ಸುಮಾರು 1,200 ಕೋಟಿಗೂ ಹೆಚ್ಚು ಹಣ ಈ ಫೈನ್ಗಳಿಂದ ಬರಬೇಕಿತ್ತು. ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇದನ್ನು ಕೊಟ್ಟರೆ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ, ಮತ್ತು ಇಲಾಖೆಗೂ ಸಹ ಸರ್ಕಾರಕ್ಕೂ ಆದಾಯ ಬರುತ್ತೆ, ಕೇಸ್ಗಳು ಮುಕ್ತಾಯ ಆಗ್ತವೆ ಅಂತ ಕೋರಿಕೆ ಮೇರೆಗೆ ನಮಗೆ ಕೊಟ್ಟರು. ಮೊದಲ ಬಾರಿಗೆ ಅದು ಅಭೂತಪೂರ್ವ ಯಶಸ್ಸು ಕಾಣ್ತು. ಪ್ರತಿ ಬಾರಿ ನಾವು ಅದರಲ್ಲಿ ಭಾಳಷ್ಟು ಯಶಸ್ಸನ್ನು ಕಂಡು, ಮೊದಲ ಬಾರಿಯಂತೂ ಸುಮಾರು 172 ಕೋಟಿ ಸಂಗ್ರಹ ಆಯಿತು. 52 ಲಕ್ಷ ಕೇಸುಗಳು ನಮ್ಮ ರಾಜ್ಯಾದ್ಯಂತ ಕ್ಲೋಸ್ ಆಯಿತು. ಅದಕ್ಕೆ ಕೇವಲ 10-15 ದಿನಗಳನ್ನು ನಿಗದಿ ಮಾಡಿದ್ವಿ. ಕೊನೆ ದಿನ ಅಂತೂ ಜನರೇ ಪೊಲೀಸ್ ಠಾಣೆ ಮುಂದೆ ಕ್ಯೂ ನಿಂತು ರಾತ್ರಿ 12 ಗಂಟೆವರೆಗೂ ಹಣ ಕಟ್ಟಿ ಇನ್ನೂ ನಮಗೆ ಸಮಯ ಕೊಡಿ ಅಂತ ಕೇಳಿದರು. ಅಷ್ಟೊತ್ತು ಸಮಯ ಮುಗಿದಿತ್ತು. ಆ ನಂತರ ಲೋಕದಲ್ಲತ್ತುಗಳಲ್ಲೂ ಮಾಡಿದ್ದೇವೆ. ಈಗಲೂ ಸಹ ಈ ಮುಂದೆ 11/7/2026 ನಮ್ಮ ರಾಷ್ಟ್ರೀಯ ಲೋಕದಲ್ಲತ್ತಿರೋದ್ರಿಂದ ಅದನ್ನು ಪುನಃ ಸರ್ಕಾರದ ಬಳಿ ನಾವು ಮನವಿ ಮಾಡಿ ಆದೇಶವನ್ನು ಮಾಡಿಸಿದ್ದೇವೆ. ಈಗಲೂ ತಮ್ಮ ಟ್ರಾಫಿಕ್ ಚಲನ್ ಕೇಸುಗಳನ್ನು 50% ರಿಯಾಯಿತಿಯೊಂದಿಗೆ ಫೈನ್ ಕಟ್ಟಿ ಕ್ಲೋಸ್ ಮಾಡ್ಕೊಳ್ಬೋದು. ಮೊದಲು ಏನಂದರೆ ಹಲವಾರು ಜನರಿಗೆ ಫೈನ್ಗಳು ಇದ್ದಿದ್ದೇ ಗೊತ್ತಿರಲಿಲ್ಲ. ಫೈನ್ಗಳು ಆಟೋಮೆಟಿಕ್ ಆಗಿ ಈಗ ಕ್ಯಾಮ್ರಾಗಳಲ್ಲಿ ಕೇಸ್ ದಾಖಲಾಗಿರುತ್ತೆ, ಚಲನ್ ಅವರಿಗೆ ಬಂದಿರಲ್ಲ, ಗೊತ್ತಾಗಿರಲ್ಲ, ಎಲ್ಲ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಹಲವಾರು ಜನ ಬಂದ ಈ ರಿಯಾಯಿತಿ ಕೊಟ್ಟ ನಂತರ ಬಂದು ಪೊಲೀಸರ ಬಳಿ ಪರಿಶೀಲನೆ ಮಾಡಿಸಿ ಹಣವನ್ನು ಕಟ್ಟಿದ್ದಾರೆ. ಅದು ಬಹಳ ಒಳ್ಳೆ ಅನುಕೂಲ ಇದೆ. ಸಾರ್ವಜನಿಕರು ಇದರ ಉಪಯೋಗ ಪಡೆದು ತಮ್ಮ ಕೇಸುಗಳನ್ನು, ಯಾಕೆಂದರೆ ಮಾರಾಟ ಮಾಡುವಾಗ ಅದನ್ನ ಕಟ್ಟಲೇಬೇಕಾಗುತ್ತೆ ಇನ್ನೊಬ್ಬರಿಗೆ ವಾಹನ. ಆ ಸಮಯದಲ್ಲಿ ಹೆಚ್ಚು ಹಣ ಕಟ್ಟುವ ಬದಲು ಈ ರಿಯಾಯಿತಿ ದರದಲ್ಲಿ ಕಟ್ಟಿದಾಗ ಅನುಕೂಲ ಆಗ್ತದೆ,
0: ಅನುಕೂಲ ಆಗುತ್ತೆ ಅಂತ. ಯಾಕಂದ್ರೆ ತುಂಬಾ ಮಂದಿ ಅದು ಕೇಳಿದ್ದು ಕೂಡ ಇದೆ, ನಮ್ಗೆ ಚಲನೆ ಬಂದಿಲ್ಲ, ನಾವು ಎಲ್ಲಾದ್ರೂ ಕೂಡ ಅಲ್ಲಿ ಹೋಗಿ ತನಿಖೆ ಆದ್ರೂ ಕೂಡ ಮಾಡಬೇಕು ಅಂತ. ಆ ರೀತಿ ಆ ವ್ಯವಸ್ಥೆ ಬಂದ ನಂತರದಲ್ಲಿ ಅದೆಷ್ಟೋ ಮಂದಿಗೆ ಪೊಲೀಸ್ ಠಾಣೆಗೆ ಮೆಟ್ಟಿಲು ಹತ್ತದವರು ಕೂಡ ಹತ್ತಿದ್ದಾರೆ.
2: ಹೌದು,
0: ಹತ್ತಿ ಅದರ ಬಗ್ಗೆ ಪರಿಶೀಲನೆ
2: ಆನ್ಲೈನ್ ಸಹ ಪರಿವಾನ್ ಒಂದು ವೆಬ್ಸೈಟ್ ಇದೆ, ಅದರ ಮೂಲಕ ಫೈನ್ ಏನಿದೆ ಅವ್ರು ನೋಡ್ಕೊಳ್ಬಹುದು.
0: ಯಾಕೆ ಆ ರೀತಿ ಒಂದು ಆಲೋಚನೆ ಬಂತು ಸರ್ ನಿಮಗೆ?
2: ನಮಗೆ ಅಂದ್ರೆ ಇದು ತುಂಬಾ ಕೇಸ್ಗಳು ಕೋರ್ಟ್ಗಳಿಗೆ ಆಗ್ತಾ ಇದ್ರು, ಅದು ಸಣ್ಣ ಕೇಸ್ಗಳು, ಪೆಟ್ಟಿ ಕೇಸ್ಗಳು ಅಂತ ನಾವೇನ್ ಕರಿತೀವಿ. ಹಲವಾರು ಮತ್ತೆ ಅವರು ಒಂದಿನದ ಕೆಲಸ ಬಿಟ್ಟು ನ್ಯಾಯಾಲಯಕ್ಕೆ ಬಂದು ದಂಡ ಕಟ್ಟಿ ಹೋಗೋದು ಬಹಳಷ್ಟು ಕ್ಲಿಷ್ಟಕರ ಕೆಲಸ. ಹಾಗಾಗಿ ಕೆಲವು ಸಲ ಆನ್ಲೈನ್ ಅಲ್ಲೂ ಕಟ್ಟಿದ್ದಾರೆ, ಲಾಸ್ಟ್ ಟೈಮ್ ಫೋನ್ ಪೇ ಇದ್ರ ಮೂಲಕನೂ ಒಂದು ಅವ್ರಿಗೆ ಆಪ್ಷನ್ ಇದೆ ಕಟ್ಟಲಿಕ್ಕೆ. ಮತ್ತೆ ಎಲ್ಲೆಲ್ಲಿ ಕೆಲವರಿಗೆ ಕೇಸ್ಗಳಾಗಿದ್ದೇ ಗೊತ್ತಿರಲಿಲ್ಲ, ಅವರು ಮಾರಾಟ ಮಾಡುವಾಗ ಅಥವಾ ಪೊಲೀಸ್ನವ್ರು ಹಿಡಿದಾಗ ಅವಾಗ ಮಾತ್ರ ಗೊತ್ತಾಗ್ತಿತ್ತು. ಹಾಗಾಗಿ ಹೆಚ್ಚು ಹಣ ಸರ್ಕಾರಕ್ಕೂ ಬರಬೇಕಾಗಿತ್ತು, ಅದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹಣ ಬರ್ತದೆ, ಇವ್ರ ಕೇಸ್ಗಳು ಮುಕ್ತಾಯ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಅದನ್ನು ಮಾಡಿದ್ವಿ. ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವೀರಪ್ಪ ಅವರು ಆಗ ನಮ್ಮ ಕಾರ್ಯನಿರ್ವಾಹಕ ಅಧ್ಯಕ್ಷರಿದ್ದರು, ಅವರು ಇದನ್ನು ಭಾಳ ಉತ್ಸುಕತೆಯಿಂದ ನಾವು ಇದನ್ನು ಮಾಡಲೇಬೇಕು, ಅವರೀಗ ಉಪಲೋಕಾಯುಕ್ತರಾಗಿದ್ದಾರೆ, ಅವರು ಇದನ್ನು ಕೊಡಿಸಲೇಬೇಕು ಅಂತ ಹೇಳಿ ಮನವಿ ಮಾಡಿ ಆ ಬಗ್ಗೆ ನಾವು ಈ ಕ್ರಮ ಕೈಗೊಂಡಿದ್ದೇವೆ.
0: ತುಂಬಾ ಅದ್ಭುತವಾಗಿರುವಂತಹ ಒಂದು ವ್ಯವಸ್ಥೆ, ಅದರಿಂದ ತುಂಬಾ ಮಂದಿಗೆ ಅನುಕೂಲ ಆದದ್ದು,
2: ಬಹಳಷ್ಟು ಸಾವಿರಾರು ಜನ ತಮ್ಮ ಕೇಸ್ಗಳನ್ನು ಮುಗಿಸಿದ್ದಾರೆ.
0: ಹೌದು, ನಿಜ. ಇನ್ನು ಕೂಡ ನಾವು ಮಾತನಾಡಲಿಕ್ಕೆ ಹೋದ್ರೆ ಅನೇಕ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟು ಕೂಡ ಇದೆ. ಸೊ ಇನ್ನು ನಾವು ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತ ನಾವು ಆವಾಗ ಮಾತನಾಡ್ತಾ ಇದ್ದೇವೆ. ಸೊ ಇದರಿಂದ ಯಾವ್ಯಾವ ರೀತಿಯ ಬೆನಿಫಿಟ್ ಅನ್ನು ನಾವು, ಅದರಿಂದ ಏನೇನು ಲಾಭಗಳು ಇದೆ ಅಂತ ಹೇಳ್ಬೋದು ಸರ್?
2: ಮೊದಲನೇದಾಗಿ ಕಾನೂನು ಸಮಸ್ಯೆಗಳಿದ್ರೆ ಉಚಿತವಾಗಿ ಅದಕ್ಕೆ ಏನು ಪರಿಹಾರ ಕೆಲವು ಸಲ ಗೊತ್ತಿರಲ್ಲ, ಏನ್ ಮಾಡ್ಬೇಕು, ಅದಕ್ಕೆ ನ್ಯಾಯಾಲಯಕ್ಕೆ ಕೇಸೇ ಹಾಕ್ಬೇಕಾ, ಹಾಗೆ ಪರಿಹಾರ ಮಾಡ್ಕೊಳ್ಬೋದಾ, ಅಥವಾ ಕೆಲವ್ರದಲ್ಲಿ ಏನೋ ಆಸ್ತಿ ಭಾಗ ಮಾಡ್ಕೊಳ್ಳೋದು ವಿವಾದ ಇರುತ್ತೆ, ಯಾರಿಗೆ ಎಷ್ಟು ಶೇರ್ ಬರುತ್ತೆ ಏನು ಗೊತ್ತಿರಲ್ಲ, ಆ ಬಗ್ಗೆ ಏನಾದರೂ ಇದ್ರೆ ಅದನ್ನು ಬಂದು ಕೇಳ್ಬೋದು. ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ದಾಗ, ಅಂದರೆ ಗಂಡ ಹೆಂಡತಿ ಜಗಳ ಅಥವಾ ಮಕ್ಕಳ ಇದ್ರ ಬಗ್ಗೆ, ಅಲ್ಲಿ ಬಂದು ಅಲ್ಲಿ ರಾಜಿ ಸಂಧಾನ ಸಹ ಮಾಡ್ತಾರೆ, ಕರೆಸಿ ಇಬ್ಬರಿಗೆ ಏನಾದ್ರು ವಿವಾದ ಇದ್ದಲ್ಲಿ ಎದುರು ಪಾರ್ಟಿಯನ್ನು ಕರೆಸಿ ಮಾತಾಡಿ ಕೇಸ್ ಹಾಕುವ ಮುಂಚೆನೆ ವ್ಯಾಜ್ಯ ಪೂರ್ವದಲ್ಲೇ ತೀರ್ಮಾನ ಸಹ ಮಾಡುವ ಅನುಕೂಲ ಆಗುತ್ತೆ. ಕೇಸ್ ಹಾಕಬೇಕಾದಂತಲ್ಲೂ ಸಹ ಅವರಿಗೆ ಉಚಿತವಾಗಿ ವಕೀಲರನ್ನ ಇಟ್ಕೊಟ್ಟು ಎಲ್ಲ ರೀತಿಯ ನೆರವನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗ್ತದೆ.
0: ಹಾಗೆ ನೀವು ಹೇಳಿದ್ರೆ ಈಗ ಕಾಯಂ ಲೋಕ ಅದಾಲತ್ ಅದು ದೈನಂದಿನ ನಡೀತಾನೆ ಇರುತ್ತೆ ದಿನವಿಡೀ ಅಲ್ವಾ?
2: ನ್ಯಾಯಾಲಯದ ರೀತಿ ಪ್ರತಿದಿನ ಸಿಟ್ಟಿಂಗ್ ನಡೀತದೆ.
0: ಹೌದು, ಲೋಕ ಅದಾಲತ್ ಯಾವಾಗೆಲ್ಲ ನಡೀತಾ ಇರುತ್ತೆ?
2: ಲೋಕ ಅದಾಲತ್ ಈಗ ವರ್ಷಕ್ಕೆ 4 ಬಾರಿ ನಡೀತದೆ, ಮಾರ್ಚ್, ಜುಲೈ, ಸೆಪ್ಟೆಂಬರ್ ಮತ್ತೆ ಡಿಸೆಂಬರ್ ಎರಡನೇ ಶನಿವಾರದಂದು ಪ್ರತಿ ವರ್ಷ ನಡೀತದೆ.
0: ರಾಷ್ಟ್ರೀಯ ಲೋಕ ಅದಾಲತ್ನಲ್ಲೂ ಕೂಡ ಕೆಲವೊಂದು ವಿಧಗಳು ಕೂಡ ಇದೆ.
2: ಈ ಮೊದಲು ಮೆಗಾ ಲೋಕ ಅದಾಲತ್ತು ಅಥವಾ ಪ್ರತಿ ತಿಂಗಳು ಲೋಕ ಅದಾಲತ್ ಮಾಡ್ತಾ ಇದ್ವಿ, ಈಗ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ವರ್ಷಕ್ಕೆ 4 ಮಾತ್ರ ಮಾಡಿದ್ದಾರೆ.
0: ಓಕೆ ಓಕೆ ಓಕೆ. ಸೊ ಖಂಡಿತ, ಯಾಕಂತ ಹೇಳಿದ್ರೆ ಹೆಚ್ಚಿನ ಮಂದಿಗೆ ಇದರ ಬಗ್ಗೆ ಅರಿವಿನೇ ಇಲ್ಲದೆ ಇರೋದರಿಂದ, ಮತ್ತೊಂದು ಕಡೆ ಇದರ ಮಾಹಿತಿಯ ಕೊರತೆ ಇರುವುದರಿಂದ ಹೆಚ್ಚಿನ ಮಂದಿ ಇದಕ್ಕೆ ಸಂಬಂಧಪಟ್ಟ ಅವರಿಗೆ ಗೊತ್ತಿರಲಿಲ್ಲ.
2: ಇದು ಅತಿ ಮುಖ್ಯವಾಗಿ ಚೆನ್ನಾಗಿ ನಡೀಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳೇ ಇದರ ಪ್ರಧಾನ ಪೋಷಕರಾಗಿರ್ತಾರೆ, ಮತ್ತೆ ಹಿರಿಯ ನ್ಯಾಯಮೂರ್ತಿಗಳು ಎರಡನೇ ಹಿರಿಯ ಸ್ಥಾನದಲ್ಲಿರೋರು ಇದರ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಹೈಕೋರ್ಟ್ನಲ್ಲೂ ಅಷ್ಟೇ, ನಮ್ಮ ಮಾನ್ಯ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಇದರ ಪ್ರಧಾನ ಪೋಷಕರಾಗಿರ್ತಾರೆ. ಈ ಅತಿ ಹಿರಿಯ ನ್ಯಾಯಾಧೀಶರು ಇದರ ಕಾರ್ಯನಿರ್ವಾಹಕ ಅಧ್ಯಕ್ಷ.
0: ಓಕೆ ಓಕೆ ಶೋರಿ. ಎಸ್, ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ,
4: ಶಿಶಿ ಗುರು ಗೌರಂಗ ಗದದ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ. ನಮಸ್ಕಾರ. ರಾಧೆ ರಾಧೆ. ಇನ್ಶಾಲ್ಲಾ, ನಾನು ಪ್ರೇಮ್ ಕದೀಪ್ ದಾಸ್ ಅಂತ ಮಾತಾಡ್ತಾ ಇದ್ದೇನೆ, ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತಿಯಾನಿ ಮಂಗಳಂಬಿಕೆ ಮಂಗಳೂರಿಂದ ಕತ್ತಿಮಂಜು.
0: ಸರ್,
4: ಇದು ನ್ಯಾಯಾಧೀಶರಿಗೆ ನಮಸ್ಕಾರ.
2: ನಮಸ್ಕಾರ.
4: ಒಂದು ಪ್ರಶ್ನೆ ಏನಂದ್ರೆ, ಈಗ ಕೇಸ್ ಅಮೌಂಟ್ ಆಫ್ ಕಂಟೆನ್ಷನ್ ಗೆ ಏನಾದ್ರೂ ಲಿಮಿಟೇಷನ್ ಇದೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಏನಂದ್ರೆ ಸರ್, ಈಗ ಏನಂದ್ರೆ ಈಗ ಆಗುವ ಕಾರಣ ತುಂಬಾ ಅದ ಒಂದು ವಿಳಂಬ ಪ್ರಕ್ರಿಯೆ ಇದೆಲ್ಲ ಇದರಲ್ಲಿ ನ್ಯಾಯಾಲಯದಲ್ಲಿ ಆಗ್ತಿರೋದ್ರಿಂದಾಗಿ, ಮತ್ತೆ ಈಗ ಕುಸಿತಿರುವ ಒಂದು ನೈತಿಕ ದಪತನ ಅಂತ ಹೇಳ್ತಾರೆ, ಹಾಗಾಗಿ ವಕೀಲರಲ್ಲಿ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ, ಅಂದ್ರೆ ಎದುರು ವಕೀಲರ ಜೊತೆ ಕಾಂಪ್ರಮೈಸ್ ಮಾಡೋದು ಇಂಥದ್ದಿಂದಾಗಿ ಈ ಕೆಲವು ಹಂತದಲ್ಲಿ ಆದ್ರೂ, ಈಗ ನೀವು ಹೇಳಿದ್ರಿ ಕೇಸ್ ಹಾಕುವ ಮೊದಲು ಅಲ್ಲಿ ರಾಜಿ ಪಂಚ ಒಂದು ಮಾತುಕತೆಗೆ ಸಾಧ್ಯತೆ ಇದೆ, ಅಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಹಂತದಲ್ಲಿ ಈ ಇದನ್ನ ಒಂದು ನ್ಯಾಯ ಪ್ರಕ್ರಿಯೆಯನ್ನ ಒಂದು ಒಂದು ಧಾರ್ಮಿಕ ಪರಿವಿಧಿಯೊಳಗೆ ಅಥವಾ ಒಂದು ನಿಗಾದೊಳಗೆ ತಂದ್ರೆ ಒಂದು ಅದ್ರ ಒಂದು ಏನ್ ಹೇಳ್ತಾರೆ ಒಂದು ಮಾರ್ಗದರ್ಶನ ಏನಾದಿದ್ರೆ ಇನ್ನು ವಿಶ್ವಾಸಾರ್ಹತೆ ಜನರಲ್ಲಿ ಹೆಚ್ಚಾಗ್ತದೆ. ಇದ ನ್ಯಾಯ ಪ್ರಕ್ರಿಯೆ ಬಗ್ಗೆ ಈಗ ಕುಸಿತ ಇದೆ. ಉದಾಹರಣೆಗೆ ಈಗ ಅದಕ್ಕೆ ಒಂದು ನಿಯಮನೆ ಹೇಳಿದೆ, ಧರ್ಮಾಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಹೇಳಿದ್ದಾರೆ. ಭಗವಂತ ನ್ಯಾಯ ಧರ್ಮ ಅಂದ್ರೆ ಭಗವಂತ ಏನು ಹೇಳಿದಾನೆ ಅದೇ ಧರ್ಮ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಹತ್ರ ತರೋದಕ್ಕೆ ಸಾಧ್ಯ ಆದ್ರೆ ಎಲ್ಲ ಧರ್ಮದ ಮುಖಾಂತರ ಅಥವಾ ಧರ್ಮ ಇದ ಒಂದು ಒಂದು ಒಪ್ಪಿಗೆಯಿಂದ ಸಹಮತಿಯಿಂದ ಇನ್ನು ಸ್ವಲ್ಪ ವಿಶ್ವಾಸಾರ್ಹತೆ ಜಾಸ್ತಿ ಆಗ್ತದೆ. ಇದು ಸಾಧ್ಯನಾ ಅಂತ
0: ನಿಮ್ಮ ನೇರ ಪ್ರಶ್ನೆ ಏನಾದ್ರೂ ಇದೆಯಾ ಸರ್? ಪ್ರಶ್ನೆ ಏನಾದ್ರೂ ಒಂದಿದೆಯಾ?
4: ಏನ್ ಸರ್
0: ಪ್ರಶ್ನೆ ಏನಾದ್ರೂ ಒಂದಿದೆಯಾ ಅಂತ ಸರ್?
4: ಅದೇ ಇದನ್ನ
0: ಅದೇ ಪ್ರಶ್ನೆ ಅಲ್ವಾ?
4: ಅದಕ್ಕೆ ಹತ್ರ ಏನಾದ್ರು ಅದ ಅಡಿಯಲ್ಲಿ ಏನಾದ್ರು ತರ್ಲಿಕ್ಕೆ ಸಾಧ್ಯ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ?
0: ಓಕೆ ಓಕೆ ಶೋರ್, ಖಂಡಿತ ಉತ್ತರ ಕೊಡ್ತಾರೆ.
2: ಅದೇ ತಾವು ಹೇಳಿದ ಹಾಗೆ ನಮ್ಮ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರಿ, ನಮ್ಮ ವ್ಯಾಜ್ಯ ಎಲ್ಲಿಯವರೆಗೆ ಎಲ್ಲಿ ಎಷ್ಟು ಮೊತ್ತದವರೆಗೆ ಪ್ರಕರಣ ದಾಖಲಿಸಬಹುದು? ನಮ್ಮ ಕಾಯಂ ಜನತಾ ನ್ಯಾಯಾಲಯದಲ್ಲಿ 1 ಕೋಟಿ ರೂಪಾಯಿಗಳವರೆಗೆ ವ್ಯಾಪ್ತಿ ಇದೆ. ಅದೇ ರೀತಿ ತಾವು ಹೇಳಿದ ಹಾಗೆ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಬೋದಾ, ಬೇರೆ ಬೇರೆ ಸಂಸ್ಥೆಗಳ ಮೂಲಕ ತೀರ್ಮಾನ ಮಾಡ್ಬೋದಾ ಅಂತ ತಾವು ಕೇಳಿದ ಪ್ರಶ್ನೆ ಸಹ ಉತ್ತಮವಾದ್ದೇ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದ ಜನಸಂಖ್ಯೆ 145 ಕೋಟಿಗೂ ಹೆಚ್ಚಿದೆ, ಹಾಗಾಗಿ ಪ್ರಕರಣಗಳು ಹೆಚ್ಚೆಚ್ಚು ದಾಖಲಾಗ್ತಾ ಇದೆ. ಆ ರೀತಿಯಾಗಿ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳು ಹಲವಾರು ಕೋರ್ಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದೆ, ಎಲ್ಲ ಕಡೆ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗೆ ತೀರ್ಮಾನ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನೂ ಮಾಡ್ತಾ ಇದೆ. ನಾವು ADR ವ್ಯವಸ್ಥೆ ಅಂತ ಏನು ಹೇಳ್ತೀವಿ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತೇಳಿ, ಮೀಡಿಯೇಷನ್, ಕನ್ಸಿಲಿಯೇಷನ್, ಆರ್ಬಿಟ್ರೇಷನ್, ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳು, ಈ ಜನತಾ ನ್ಯಾಯಾಲಯ, ಇವೆಲ್ಲವೂ ಒಂದು ಪರ್ಯಾಯ ವ್ಯವಸ್ಥೆಗಳು. ಹಲವಾರು ಸಮಸ್ಯೆಗಳು ಕೆಲವೆಲ್ಲ ಕೋರ್ಟಿಗೆ ನೇರವಾಗಿ ಬರೋಲ್ಲ, ಹಿರಿಯರ ಹತ್ರ ಕೆಲವರು ಸರಿ ಮಾಡ್ಕೊಳ್ತಾರೆ, ಊರಿನ ಪಂಚಾಯತ್ ಅಥವಾ ಯಾರು ಹಿರಿಯರ ಹತ್ರ ಹೋಗಿ ಮಾತಾಡ್ತಾರೆ, ಕೆಲವು ಕಡೆ ಕೆಲವು ಧಾರ್ಮಿಕ ಸಂಸ್ಥೆಗಳಿಗೆ ಹೋಗಿ ಕೆಲವರು ಕೇಳಿ ಅಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋರು ಇದ್ದಾರೆ. ಎಲ್ಲ ಆಗದೇ ಇದ್ದಾಗ ಕಾನೂನಿನ ಪ್ರಕ್ರಿಯೆ ನಾವು ಕಾನೂನಿನ ಪ್ರಕಾರನೇ ಮಾಡಬೇಕು ನ್ಯಾಯಾಲಯಕ್ಕೆ ಬಂದಾಗ. ಈಗ ಇತ್ತೀಚೆಗೆ ನಾವು ಹಿಂದೆ ಹೋಲಿಸಿದಲ್ಲಿ ಈಗ ಪ್ರಕರಣಗಳ ಬೇಗ ಬೇಗ ವಿಚಾರಣೆ ಆಗಿ ಬೇಗ ಬೇಗ ಮುಗಿತಾ ಇದೆ. ಇನ್ನೂ ಹಲವಾರು ಕಡೆ ಹೆಚ್ಚು ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿ, ಈಗ ತಾಲೂಕುಗಳಲ್ಲಿ ಮೊದಲೆಲ್ಲ ಒಂದೇ ಕೋರ್ಟ್ ಇತ್ತು, ಈಗ ಪುತ್ತೂರಿನಲ್ಲೇ 5 ಕೋರ್ಟ್ ಇದೆ, ಬೆಳ್ತಂಗಡಿಯಲ್ಲಿ 3 ಕೋರ್ಟ್ ಇದೆ, ಎಲ್ಲ ಮಂಗಳೂರಲ್ಲಿ ಬಹಳಷ್ಟು ಕಡಿಮೆ ಕೋರ್ಟ್ಗಳಿತ್ತು, ಈಗ 10 ಜನ ಜಿಲ್ಲಾ ನ್ಯಾಯಾಧೀಶರ ಇದ್ದಾರೆ. ಕೋರ್ಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗ್ತಾ ಇದೆ. ಕೆಲವು ತಾಲೂಕುಗಳಲ್ಲಿ ನಾವು ನೋಡಿದಂಗೆ ಉತ್ತರ ಕರ್ನಾಟಕದಲ್ಲಿ ಪ್ರಕರಣಗಳ ಸಂಖ್ಯೆಯೇ ಕಡಿಮೆ ಆಗಿದೆ, ಕೆಲವು ಕೋರ್ಟ್ಗಳಲ್ಲಿ 100-200 ಅಷ್ಟು ಕಡಿಮೆ ಪ್ರಕರಣಗಳು ಇದೆ. ನಮಗೆ ನಿರ್ದೇಶನಗಳು ಕೊಡ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಬೇಗ ತೀರ್ಮಾನ ಮಾಡುವಂತೆ, ಅದು ನಡೀತಾ ಇದೆ ನಿರಂತರವಾಗಿ.
0: ಎಸ್ ಓಕೆ, ಖಂಡಿತ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಜನರ ನ್ಯಾಯಾಲಯ ಅಷ್ಟೇ ಹೇಳ್ಬೋದು.
2: ಹೌದು, ಅಂದ್ರೆ ಜನರಿಗೆ ಏನ್ ಸಮಸ್ಯೆ ಇದೆ ಖಂಡಿತವಾಗಿ ನ್ಯಾಯಾಲಯಕ್ಕೆ ಗೊತ್ತಾಗ್ತದೆ, ಬೇಗ ಪರಿಹಾರ ಮಾಡ್ಲಿಕ್ಕೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ತಾ ಇದೆ.
0: ಇಲ್ಲಾಂದ್ರೆ ಕೋರ್ಟ್ ಅದು ಇದು ಅಂತೆಲ್ಲ ಹೇಳ್ಕೊಂಡು ಕೆಲವರು ಕೋರ್ಟ್ ಮೆಟ್ಟಿಲೇ
2: ಏರಿ. ಹೌದು ಹೌದು,
0: ಸೊ ಅಷ್ಟು ಭಯ ಬೀಳ್ತಾ
2: ನಿಧಾನ ಆಗುತ್ತೆ ಇದು. ಹಾಗಾಗಿ ರಾಜಿ ಪ್ರಕ್ರಿಯೆ ಉತ್ತಮ ಪರಿಹಾರ ಅವರಿಗೆ.
0: ಎಸ್, ನಮ್ಮ ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು. 1 ಗಂಟೆಯಲ್ಲಿ ಇನ್ನೂ ಕೂಡ ಅನೇಕ ವಿಚಾರಗಳು ಮಾಹಿತಿಗಳು ಕೂಡ ಇತ್ತು, ಆದರೂ ಕೂಡ ಸಂಕ್ಷಿಪ್ತವಾಗಿ ನ್ಯಾಯಾಧೀಶರು ತುಂಬ ಚೆನ್ನಾಗಿ ಆ ಮಾಹಿತಿನೂ ಕೊಟ್ಟಿದ್ದಾರೆ. ಜನರಲ್ಲಿ ಏನಾದರೂ ಒಂದು ನಿಮಗೆ ಆಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಆಗತಾನೆ ಹೇಳಿದರು, ಯಾವೆಲ್ಲ ವ್ಯಾಪ್ತಿಗೆ ಏನೇನು ಸೇವೆಗಳು ಬರುತ್ತೆ ಇದರಲ್ಲಿ ಅಂತ. ಸೊ ಅದರಲ್ಲಿ ಏನಾದರೂ ಒಂದು ಸಮಸ್ಯೆಗಳಾದರೆ ಇಂತಹ ಒಂದು ವ್ಯವಸ್ಥೆಯ ಮೂಲಕ ನೀವು ಇದನ್ನು ಖಂಡಿತವಾಗಿಯೂ ಕೂಡ ಸದುಪಯೋಗ ಪಡಿಸಿಕೊಳ್ಬೋದು, ಕಾಯಂ ಲೋಕಾಧಾರದ ಮೂಲಕ, ಮತ್ತೊಂದು ಉಚಿತ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಅಂತ ಕೂಡ. ಇನ್ನೂ ಕೂಡ ಅನೇಕ ಮಾಹಿತಿ ಖಂಡಿತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಇದಾದರೆ ಖಂಡಿತವಾಗಿಯೂ ಕೂಡ
2: ಖಂಡಿತವಾಗಿ
0: ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುವ. ಕೊನೆಯಲ್ಲಿ ನಮ್ಮ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಏನು ಹೇಳೋಕೆ ಒಂದು ಕಿವಿ ಮಾತು ಏನು ಹೇಳ್ತೀರಾ?
2: ಇದು ನಿಜವಾಗಲೂ ಒಂದು ಉತ್ತಮ ಕಾರ್ಯಕ್ರಮ, ಯಾಕೆಂದರೆ ಜನರಿಗೆ ನೀವು ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತಾರೆ, ನಿಜವಾಗಲೂ ಬಹಳ ಸಂತೋಷ. ಅದು ಅತಿ ಮುಖ್ಯವಾಗಿ ಅವ್ರಿಗೆ ಏನಾದರೂ ತಮ್ಮ ನ್ಯಾಯ ಪಡೆಯುವಲ್ಲಿ ತೊಂದರೆ ಆದಾಗ ಅವ್ರಿಗೆ ಯಾವ ರೀತಿ ಎಲ್ಲಿ ಯಾರನ್ನು ಭೇಟಿ ಮಾಡಬೇಕು, ಎಲ್ಲಿ ಪರಿಹಾರ ಪಡ್ಕೊಳ್ಬೇಕು, ಯಾವ ರೀತಿ ನಮಗೆ ನೆರವು ಸಿಗುತ್ತೆ ಅನ್ನೋದನ್ನು ಭಾಳ ಉತ್ತಮವಾಗಿ ತಿಳಿಸಿದ್ರು. ಇನ್ನು ಇದೇ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಬೇರೆ ನ್ಯಾಯಾಧೀಶರು ವಕೀಲರುಗಳ ಮೂಲಕ ನಾವು ಕಳಿಸ್ಕೊಡ್ತೇವೆ. ತಾವು ಹೇಳಿದರೆ ಅವರಿಗೆ ಬೇಕಾದ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆನೂ ಮಾಹಿತಿಯನ್ನು ಕೊಡಲಿಕ್ಕೆ ಮಾಡ್ಬೋದು.
0: ಎಸ್ ಖಂಡಿತ ನ್ಯಾಯಾಧೀಶರೇ, ತುಂಬ ಸಂತೋಷ ಆಯಿತು ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದಿಷ್ಟು ಕೆಲಸ ಇದ್ರೂ ಕೂಡ ಆದರೂ ಕೂಡ ಪ್ರೀತಿ ಇಟ್ಟು ಜನರಿಗೆ ನಮ್ಮ ಕೇಳುಗರಿಗೆ ಏನಾದರೂ ಒಂದು ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕನ್ನುವಂಥ ನೆಲೆಯಲ್ಲಿ ಬಂದು ಆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ತಮಗೆ ಧನ್ಯವಾದಗಳು.
2: ಧನ್ಯವಾದಗಳು
0: ಕೇಳುಗರೇ. ಇದು ಇಷ್ಟು ಹೊತ್ತು ನಮ್ಮ ಜೊತೆಗೆ ಜಿಲ್ಲಾ ನ್ಯಾಯಾಧೀಶರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕಾದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಶಂಕರ್ ಅವರು ಕಾಯಂ ಲೋಕಾದಾಲತ್ ಬಗ್ಗೆ, ಹಾಗೆಯೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಸೊ ಇದು ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
5: Radio Sarang, 107.8 FM.
6: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
7: ನಮ್ಮ ಏನ್ ಮೂರ್ತಿರಾಯರು ಅಂತ ತಾವು ಕೇಳಿರ್ಬೇಕು ಹೆಸರು. ಬಹುದೊಡ್ಡ ಲೇಖಕರು, 101 ವರ್ಷ ಬದುಕಿದ್ರು ಅವರು. ಅವರೊಂದು ಸಣ್ಣ ಘಟನೆ ಬರೀತಾರೆ. ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತ ಒಂದಿದೆ, ಮೈಸೂರವರಿದ್ರೆ ಗೊತ್ತಿರುತ್ತೆ. ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ, ಈಗಾದ್ರೂ ಇದೆ ಅದು. ಅಲ್ಲಿ ಕೆಲವರು ಹಿರಿಯರೇನು ಮಾಡ್ತಾರೆ, ಹಿರಿಯರು ಮನೆಯಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಕೂತ್ಕೊಂಡು ದಿನ ಏನಾದರೂ ಒಂದು ಪುರಾಣ ಕಥೆ ಆಗಲಿ ಅಂತ ಪುರೋಹಿತರನ್ನು ಗೊತ್ತು ಮಾಡಿದ್ದಾರೆ. ಪುರೋಹಿತರು ಬಂದು ದಿನ ಒಂದು ಕತೆ ಹೇಳಬೇಕು, ಒಂದು 25-30 ಜನ ಹಿರಿಯರು ಕೂತ್ ಕತೆ ಕೇಳ್ತಾರೆ. ಪುರೋಹಿತರು ಚೆನ್ನಾಗಿ ಹರಿಕತೆ ಮಾಡೋರು. ಒಂದು ದಿವಸ ಕೃಷ್ಣ ಸಂಧಾನಕ್ಕೆ ಹೋದ ಕತೆ ಹೇಳ್ತಾ ಇದ್ದಾರೆ. ಅದು ಸುರಮ್ಯ ಕಥೆ ಅದು. ಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ ಅಂತ. ಕೃಷ್ಣ ಹೋಗಿ ದುರ್ಯೋಧನ ಹೇಳ್ತಾನೆ, ನೋಡಪ್ಪ ನಿನ್ನ ದಾಯಾದಿಗಳವರು ತಮ್ಮಂದ್ರು ಅರ್ಧ ರಾಜ್ಯ ಕೊಟ್ಬಿಡು ಅಂತ. ದುರ್ಯೋಧನ ಹೇಳ್ತಾನೆ, ಅರ್ಧ ರಾಜ್ಯ ಕೊಡೋ ಸಾಧ್ಯ ಇಲ್ಲ ಅಂತ. ಕಡೆ ಕೃಷ್ಣ ಬೇಡ್ಕೋತಾನೆ, ಬೇಡಪ್ಪ ನಾನು ಒಪ್ಪಿಸ್ತೀನಿ ಅವ್ರನ್ನ, 5 ಗ್ರಾಮಗಳನ್ನು ಕೊಟ್ಬಿಡು ಸಾಕು, ಅಷ್ಟು ಸಾಕು ಪಾಂಡವರಿಗೆ ಅಂತ. ದುರ್ಯೋಧನ ಉನ್ಮತ್ತನಾಗಿ ಹೇಳ್ತಾನೆ ಸಿಟ್ಟಿಂದ, 5 ಗ್ರಾಮ ಅಲ್ಲ, ಸೂಜಿ ಮೊನೆ ಹತ್ತುವಷ್ಟು ಮಣ್ಣನ್ನು ಕೊಡಲ್ಲ ಅಂತ ಹೇಳ್ತಾನೆ. ಇದನ್ನು ಎಷ್ಟು ರೋಚಕವಾಗಿ ಪುರೋಹಿತರು ವರ್ಣನೆ ಮಾಡಿ ಹೇಳ್ತಾ ಇದ್ರು ಹರಿಕಥೆಯಲ್ಲಿ ಅಂದ್ರೆ, ಅಲ್ಲೊಬ್ಬರು ಮುದುಕರು ಕೂತಿದ್ರು ಕತೆ ಕೇಳ್ಕೊಂಡು, ಟಕ್ ಅಂತ ಎದ್ದು ನಿಂತ್ಕೊಂಡ್ಬಿಟ್ರು, ಕೈ ಸೊಟ್ಟ ಮಾಡಿ ಬಯೋಕ್ಷ ಮಾಡಿದ್ರು, ಏ ದುರ್ಯೋಧನ ಹಾಳಾಗಿ ಹೋಗ್ತೀವೋ ನೀನು, ಅವನು ಯಾರು ಅಂತ ತಿಳ್ಕೊಂಡಿ ನೀನು, ಕೃಷ್ಣ ಪರಮಾತ್ಮ ಅವನು ನಿನ್ ದ್ವಂಸ ಮಾಡಿಬಿಡ್ತಾನೆ, ಸುಮ್ಮನೆ ಒದ್ಕೊಂಡ್ಬಿಡು ಅಂತ ಕೂಗಾಡ್ತಾ ಇದ್ರು. ಸುತ್ತಲಿದ್ರಲ್ಲ ಜನ ಎಲ್ಲ ಭುಜ ತಟ್ಟಿ, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು, ಕೂತ್ಕೊಳ್ಳಿ ಅಂದ್ರು. ಪಾಪ ಬದುಕರು ನಾಚ್ಕೊಂಡು ಕೂತ್ಕೊಂಡ್ರಂತ. ಅದಕ್ಕೆ ಮೂರ್ತಿ ರಾಯರು ಬರೀತಾರೆ, ಹೌದು ಪಾಪ ಬದುಕರಿಗೆ ದುಃಖ ಆಯ್ತು, ತಪ್ಪೇನು ಮಾತಾಡ್ಬಿಟ್ಟೆ ಅಂತ ಹೇಳಿ. ಆದ್ರೆ ಗಮನಿಸಿ, ಮುದುಕರು ಎದ್ದು ನಿಂತು ಕೂಗಾಡ್ತಿರ್ಬೇಕಾದ್ರೆ ಅವ್ರು ಎಲ್ಲಿದ್ರು ಗೊತ್ತಾ? ದೈಹಿಕವಾಗಿ ಸುಬ್ಬಯ್ಯನ ಕೆರೆಯಲ್ಲೇ ಇದ್ರು, ಆದ್ರೆ ಮಾನಸಿಕವಾಗಿ ಧೃತರಾಷ್ಟ್ರನ ದರ್ಬಾರಲ್ಲಿದ್ರು. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಹೆಂಗ್ ಮುಂದಿನ ಸಾಲಿನ ಸೀಟ್ ಸಿಕ್ಕಿತ್ತೋ ಹಂಗ ಇವ್ರಿಗೊಂದು ಸೀಟ್ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದ್ರೆ, ಅವ್ರು ಯಾರಿಗೂ ದುರ್ಯೋಧನನ ಬೈಯೋ ಶಕ್ತಿ ಇರಲಿಲ್ಲ, ಆದ್ರೆ ಮುದುಕರಿ ಶಕ್ತಿ ಬಂದಿತ್ತು ಬೈಬೇಡೋ ನೀನು ಅಂತ ಹೇಳುವಂತದ್ದು ಅಂಥೇಳಿ ಮುಂದೆ ಚಂದ ಬರೀತಾರೆ ಮೂರ್ತಿ ರಾಯರು. ಇದೇ ಮುದುಕರು 15 ದಿವಸದ ಮೊದಲು ತನ್ನ ದಾಯಾದಿಗಳಿಗೆ ಮೋಸ ಮಾಡಿದ್ದಿರ್ಬೋದು, ಅಥವಾ ಇನ್ನು 15 ದಿವಸ ಮತ್ತೆ ಮೋಸ ಮಾಡ್ಬೋದೇನೋ, ಆದ್ರೆ ಆ ಹೊತ್ತಿಗೆ ಏನಾಗಿತ್ತು ಅಂತ ಹರಿಕತೆ ಕೇಳುವಷ್ಟರ ಹೊತ್ತು ಅವ್ರ ಮನಸ್ಸು ಛೇ ದಾಯಾದಿಗಳಿಗೆ ಮೋಸ ಮಾಡಬಾರದು ಅಂತ ಅನಿಸುತ್ತ ಇಲ್ಲೋ, ಆ ಒಂದು ಕ್ಷಣ ಆದರೂ ಮನಸ್ಸನ್ನ ಕೆಟ್ಟ ಚಿಂತನೆಗಳಿಂದ ಕಿತ್ಕೊಂಡು ಸ್ವಲ್ಪ ತಿರುಗಿ ತಗೊಂಡು ಹೋಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಇದೇ ಕ್ಷಣದ ಪುನರಾವರ್ತನೆ ಮೇಲೆ ಮೇಲೆ ಮೇಲೆ ಮೇಲೆ ಆಗ್ತಾ ಇದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಚೆನ್ನಾಗಿ ಆಗ್ಬಿಡ್ತದೆ. ಆದ್ದರಿಂದ ಸಂಸ್ಕೃತಿ ಮೂಲ ಸ್ಥಾನಗಳಿವು ಅಂತ ಹೇಳ್ತೀವಿ. ದೇವಸ್ಥಾನ ಆಗಲಿ, ಭಜನೆ ಆಗಲಿ, ಪ್ರಾರ್ಥನೆ ಆಗಲಿ, ಇವೆಲ್ಲ ನಮ್ಮ ಸಂಸ್ಕೃತಿಯ ಮೂಲ ಸ್ಥಾನಗಳು. ಯಾಕೆ ಅಂತಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸನ್ನು ಬದಲಾಯಿಸ್ತವೆ ಅಂತ. ಅದು ಮೊದಲೇ

0: You're listening to Radio Sarang, 107.8 FM.
1: ಎರಡನೇದು ಸಾಹಿತ್ಯ ಬಹಳ ಮುಖ್ಯ ಇದು. ಇನ್ನೊಂದು ಮುಖ್ಯ ಹೇಳ್ಬೇಕು ನಾನು ಇದ್ರೊಳಗೆ, ಈ ಮತ ಧರ್ಮ ಅಂತ ಅಂದಾಗ ಧರ್ಮದಲ್ಲಿ ಎರಡು ಭಾಗ ಇದೆ, ಒಂದು ತತ್ವ ಒಂದು ಆಚಾರ ಅಂತ. ಈ ಆಚಾರ ಅಂದ್ರೆ ಗೊತ್ತು ನಿಮಗೆ, ಹೊರಗಡೆ ತೋರಿಸುವಂಥದ್ದು ಕಾಣಿಸುವಂಥದ್ದು. ತತ್ವ ಹಿಂದಿರ್ತದೆ. ನಮ್ಮ ದುರ್ದೈವ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಆಚಾರ ಹಿಡ್ಕೊಂಡ್ಬಿಟ್ಟಿದ್ದೀವಿ ನಾವು, ತತ್ವ ಬಿಟ್ಬಿಟ್ಟಿದ್ದೀವಿ. ಧರ್ಮದಲ್ಲಿ ಮುಖ್ಯವಾದ ಭಾಗ ತತ್ವ ಒಂದು ಹೇಳಬೇಕು. ಪೂರ್ವಜರ ಮಾತಿದೆ ಒಂದು, ಆಚಾರೋ ಧರ್ಮ ಪಾಲಕ ಅಂತ ಒಂದು ಮಾತಿದೆ. ಈ ಆಚಾರ ಇರೋದೇ ಧರ್ಮ ರಕ್ಷಣೆ ಮಾಡೋದಕ್ಕಿರೋದು ಅಂತ. ಒಂದು ಉದಾಹರಣೆ, ತೆಂಗಿನಕಾಯಿ. ತೆಂಗಿನಕಾಯಿ ಅಂದ್ಕೊಳ್ಳಿ ಕಣ್ಣು ಮುಂಚಿತ್ರ ಏನ್ ಬರುತ್ತೆ? ಕೊಬ್ಬರಿ ಬರೋದೇ ಇಲ್ಲ. ತೆಂಗಿನಕಾಯಿ ಅಂದ್ಕೊಳ್ಳಿ ಮೇಲಿನ ಚಿಪ್ಪು, ಮೇಲಿನ ನಾರು ಇದೇ ಬರ್ತದೆ. ಕೊಬ್ಬರಿ ಬೇಕಾದ್ರೆ ಏನ್ ಮಾಡ್ಬೇಕು ನಾನು? ಮೇಲಿನ ನಾರು ತೆಗಿಬೇಕು, ಚಿಪ್ಪು ಹೊಡಿಬೇಕು, ಆಮೇಲೆ ಹೆರ್ಕೋಬೇಕು ಅಂದ್ರೆ ಕೊಬ್ಬರಿ ಬರುತ್ತೆ ಅಲ್ವಾ? ನನ್ನ ಮನಸ್ಸಲ್ಲಿ ತೆಂಗಿನಕಾಯಿ ಅಂದ್ರೆ ಕೊಬ್ಬರಿ ಬೇಕಾಗಿತ್ತು, ಚಿಪ್ಪು ಬೇಕಾಗಿಲ್ಲ ನಮಗೆ. ಆದ್ರೆ ತಲೆ ಚಿತ್ರ ಬರೋದು ಚಿಪ್ಪಿಂದ ಚಿತ್ರ ಬರೋದು. ಅದಕ್ಕೆ ಹೇಳೋರು ಚಿಪ್ಪು ಆಚಾರ ಇದ್ದಂಗೆ. ಅದ್ರ ಕೆಲಸ ಏನು? ಒಳಗಿನ ಕೊಬ್ಬರಿ ರಕ್ಷಣೆ ಮಾಡೋದಷ್ಟೇನೆ. ಆದ್ರೆ ನಾವು ಚಿಪ್ಪು ಹಿಡ್ಕೊಂಡಿದ್ದೀವಿ, ಆಚಾರ ಬಿಟ್ಟಿದ್ದೀವಿ. ಇದನ್ನ ನನಗೆ ಚಂದ ತಿಳಿಸಿದವರು ಮಾಸ್ತಿಯವರು. ಅದು ಘಟನೆ ಹೇಳಬೇಕು, ಅದು ಬರೆದಿದ್ದೀನಿ ಅನ್ಸುತ್ತೆ.

ಅದಿರೋದು. ಆ ದೀಪ ಹಾಕ್ಕೊಂಡು ಬುಡ್ಡಿ ಸಿಗಿಸ್ಕೊಂಡು ಹೊರಟೆ. ಸರ ಸರ ಹೋದೆ. ಹೋಗೋ ಹೊತ್ತಿಗೆ ಮಾತು ಶುರು ಆಗ್ತದೆ ಅಂತ ಗೊತ್ತಾಯ್ತು, ಲೇಟ್ ಆಗ್ತದೆ ಅಂತ. ಅಲ್ಲಿ ಹೋಗಿ ನೋಡ್ತೀನಿ, ಸೈಕಲಿಗೆ ಕೀಲಿ ಇಲ್ಲ, ನಂದಲ್ಲ ಸೈಕಲು, ನನ್ನ ಗೆಳೆಯನ ಸೈಕಲ್, ಲಾಕೇ ಇಲ್ಲ ಅದಕ್ಕೆ. ಗಾಬರಿ ಆಗ್ಬಿಡ್ತು, ಯಾರು ಕಳ್ತನ ಮಾಡಿದ್ರೆ ಏನು ಮಾಡೋದು, ಏನಾದರೂ ಆಗಲಿ ಲೆಕ್ಚರ್ ಕೇಳಬೇಕಲ್ಲ. ಅಲ್ಲಿ ಸಾಲು ಹಿಡಿದು ಅಶೋಕ ಮರ ಇದೆ ಕಂಪೌಂಡ್ ಗುಂಟ, ಅದ್ರ ಹಿಂದೆ ಇಟ್ಟೆ, ನಂಬಿಕೆ ಯಾರು ತೊಗೊಂಡು ಹೋಗ್ಲಿಕ್ಕಿಲ್ಲ ಅಂತ ನಂಬಿಕೆಯಿಂದ ಅಲ್ಲಿಟ್ಟೆ. ಅದೊಂದು ಡಿಟ್ಯಾಚಬಲ್ ಪಾರ್ಟ್ ಇದೆಯಲ್ಲ ಬುಡ್ಡಿ, ಅದನ್ನು ತಕ್ಕೊಂಡೆ. ತಗೊಂಡು ಇನ್ನು ಹೋಗ್ತಾ ಇದ್ದೆ, ಮಾಸ್ತಿ ಬಂದು ಕಾರಲ್ಲಿ ಹಿಡಿದ್ರು. ನಾನು ನೋಡಿದ್ರು, ಮೇಷ್ಟ್ರೆ ಬುಡ್ಡಿ ಹುಷಾರು, ಸೈಕಲ್ ಹೋದ್ರೆ ಹೋಗ್ಲಿ ಅಂದರು. ನಾನು ಯಾಕೆ ಹಂಗೆ ಹೇಳಿದ್ ಯಾಕೆ ಸರ್ ಅಂದೆ, ಲ್ಯಾಬಲ್ಲಿ ಲೆಕ್ಚರ್ ಆದ್ಮೇಲೆ ಅಂದರು. ಅವರಷ್ಟು ಹೇಳಿಬಿಟ್ರು, ಲೆಕ್ಚರ್ ತುಂಬ ಅದೇ ವಿಚಾರ ನನಗೆ, ಅದೇ ಯಾಕೆ ಹಿಂಗಂದ್ರು ಇವರು ಅಂತ. ಮುಗಿದ್ಮೇಲೆ ಬನ್ನಿ ಕೂತ್ಕೋಣ ಅಂತ ಅಲ್ಲಿ ಕಲ್ಲು ಬೆಂಚ್ ಮೇಲೆ ಕೂಡಿಸ್ಕೊಂಡ್ರು. ಮೇಷ್ಟ್ರ ಈ ಬುಡ್ಡಿಗೆ ಎಷ್ಟು ದುಡ್ಡು ಅಂತ ಕೇಳಿದ್ರು. ಆಗಿನ ಕಾಲ 12 ಅಣೆ ಸರ್. ಹೌದಾ, ಸೈಕಲ್ಗೆ ಎಷ್ಟು, 120 ರೂಪಾಯಿ ಸರ್. ಮತ್ತೆ ಅದಕ್ಕೆ ಕೀಲಿನೇ ಇಲ್ಲ, ಅದನ್ನಿಟ್ಟಿದ್ದೀರಿ ದೇವರ ಮೇಲೆ ಭಾರ ಹಾಕಿ, ಈ ಬುಡ್ಡಿ ಯಾಕೆ ಇಟ್ಕೊಂಡು ಅಡ್ಡಾಡ್ತಿದ್ರಿ, 120 ರೂಪಾಯಿ ಸೈಕಲ್ ಹಂಗೆ ಬಿಟ್ಟಿದ್ದೀರಿ, ಈ 12 ಅಣೆ ಬುಡ್ಡಿ ಯಾಕೆ ಇಟ್ಕೊಂಡ್ರಿ, ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗ್ಲಿ ಅಂತ ಅದಕ್ಕೆ ಹೇಳಿದೆ ಅಂದ್ರು. ಅಂತ ಹೇಳ್ಬಿಟ್ಟು ನಂದೇ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರು. ಅವರು ರೆವಿನ್ಯೂ ಕಮಿಷನರ್ ಆಗಿದ್ರು ಮೈಸೂರು ಮಹಾರಾಜರ ಕಾಲದಲ್ಲಿ, ಅಂದ್ರೆ ಮಹಾರಾಜರಿಂದ 4ನೇ ಸ್ಥಾನ, ದೊಡ್ಡ ಸ್ಥಾನ ಅದು. ನಾವೆಲ್ಲ ಬೈತೀವಿ, ದೊಡ್ಡ ದೊಡ್ಡ ಆಫೀಸರ್ಸ್ ಕಾರ್ ತಗೊಂಡು ಹೋದ್ರೆ ಏನ್ ಚೈನಿ ನೋಡ್ರಿ ಇವ್ರದು ಅಂತೀವಿ ನಾವು. ಆಗಿನ ಕಾಲದಲ್ಲಿ ನೋಡ್ಬೇಕು, ಮಾಸ್ತಿಗೋಸ್ಕರ ಒಂದು ಟ್ರೈನ್ ಹೋಗ್ತಾ ಇತ್ತು, ಬೆಂಗಳೂರಿಂದ ಮೈಸೂರಿಗೆ ಒಂದು ಟ್ರೈನ್ ಹೋಗೋದಂತ, 3 ಕಂಪಾರ್ಟ್ಮೆಂಟ್ ಟ್ರೈನ್ ಅದು, ಇವ್ರಿಗೋಸ್ಕರ ಹೋಗೋದು, 5-6 ತಾಸು ಹೋಗೋದು ಅದು, ಅದು ಟ್ರೈನೇ ಹಂಗಿತ್ತು ಅದು. 3 ಕಂಪಾರ್ಟ್ಮೆಂಟ್, ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ಸ್ ಕೂತ್ಕೊಳ್ಳೋದು, ಅವ್ರ ಫೈಲ್ ಇಟ್ಕೊಂಡು ಕೂತ್ಕೊಳ್ಳೋದು. ಹಿಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಮಾಸ್ತಿ ಅವ್ರ ಪರಿವಾರ ಅರಿರ್ಬೇಕು. ನಡುವಿನ ಕಂಪಾರ್ಟ್ಮೆಂಟ್ ದಿವಾನಿ ಆಮ್, ಅದಕ್ಕೂ ಚರ್ಚೆ ಮಾಡೋದು, ಫೈಲ್ ಕ್ಲಿಯರ್ ಮಾಡೋದು, ಅಲ್ಲಿ ಮಾಡೋದು. ಒಂದ್ಸಲ ಹಿಂಗೆ ಹೋಗ್ತಿರ್ಬೇಕಾದ್ರೆ ಮೈಸೂರಿಗೆ ಮಾಸ್ತಿಯವರು ಗುರುಗಳು ಬಂದ್ರಂತೆ, ಅಯ್ಯಂಗಾರ್ ಮಾಸ್ತಿ ಅಂತ. ಅವ್ರು ಭಾರಿ ಅಯ್ಯಂಗಾರು ಗುರುಗಳು ಬಂದ್ಬಿಟ್ಟಿದ್ದಾರೆ, ಭಾರಿ ಮಡಿ ಮನುಷ್ಯ ಕೂತ್ಕೊಂಡಿದ್ದಾರೆ. ಮಾಸ್ತಿ ಜೊತೆಗೆ ಮಾತಾಡಿದ್ರೆ ಟೈಮ್ ಹೋದದ್ದೇ ಗೊತ್ತಾಗಲ್ಲ. ಟ್ರೈನ್ ಹೋಗ್ತಾ ಇತ್ತು, ಮದ್ದೂರು ದಾಟಿತು. ಮದ್ದೂರು ತೆಂಗಿನ ತೋಟದ ನಡುವೆ ಹೋಗ್ತದೆ ಟ್ರೈನ್. ಮಾಸ್ತಿ ಕೇಳಿದಂತೆ, ಎಳ್ನೀರು ತಗೋತೀರಾ ಸ್ವಾಮಿ? ಆಗ್ಬಹುದು ಅಂದ್ರು. ಟ್ರೈನ್ ನಿಂತ್ಕೊಂತು, ಇವ್ರಿಗೋಸ್ಕರ ತಾನೆ ಟ್ರೈನ್ ಹೋಗೋದು. ಒಂದು 5-6 ಜನ ಸೇವಕರು ಪಟ ಪಟ ಹಾರ್ಕೊಂಡ್ರು, ಮರ ಹತ್ತಿ ಒಳ್ಳೊಳ್ಳೊಳ್ಳೊಂದಿಷ್ಟು ಕಾಯಿ ತಗೊಂಬಂದ್ರು. ಮತ್ತೆ ಟ್ರೈನ್ ಹೊರಡ್ತು, ಅದನ್ನು ಚೆನ್ನಾಗಿ ಕತ್ತರಿಸಿ ಮಾಸ್ತಿ ಒಯ್ದು ಗುರುಗಳಿಗೆ ಕೊಟ್ಟು, ತಗೊಳ್ಳಿ ಚೆನ್ನಾಗಿದೆ ಅಂತ. ಏ ಹಂಗೆ ಕುಡಿಬಾರ್ದಪ್ಪ ಮಾಸ್ತಿ, ಬೆಳ್ಳಿ ಲೋಟದಲ್ಲಿ ಹಾಕೊಂಡು ಕುಡಿಬೇಕು ಅಂದ್ರಂತವ್ರು. ಅಲ್ಲ ಸ್ವಾಮಿ, ನಿಸರ್ಗ ಶುದ್ಧವಾಗಿದೆ ಇದು, ಬೆಳ್ಳಿ ಲೋಟ ಯಾಕೆ, ನಿನಗೆ ಗೊತ್ತಾಗಲ್ಲ, ಧರ್ಮನೇ ಗೊತ್ತಾಗಲ್ಲ ನಿನಗೆ, ಆಫೀಸರ್ ಆಗಿಬಿಟ್ಟಿದ್ದಿ, ಬೆಳ್ಳಿ ಲೋಟದಲ್ಲೇ ಕುಡಿಬೇಕು. ಆಯ್ತು, ಹಾಗೆ ಒಂದು ಬೆಳ್ಳಿ ಲೋಟ ತರಿಸಿದ್ರು. ಈ ಪುರೋಹಿತರು ಎಡಗೆಯಲ್ಲಿ ಚಿಪ್ಪಿಡ್ಕೊಂಡಿದ್ದಾರೆ, ಬೇಕಾದಷ್ಟು ಅವ್ರು ಸ್ವಲ್ಪ ಸ್ವಲ್ಪ ಸ್ವಲ್ಪ ಗ್ಲಾಸಿಗೆ ಹಾಕೊಂಡು ಕುಡಿತಾ ಇದ್ದು ಬೆಳ್ಳಿ ಲೋಟಕ್ಕೆ. ಈ ಮಾತಿನ ಭರಾಟೆ ಅಲ್ಲ, ಅದನ್ನು ಕುಡಿಯೋದು ಮುಗಿದ ತಕ್ಷಣ ಮಾತಿನ ಭರಾಟೆಯಲ್ಲಿ ಪುರೋಹಿತರು ಚಿಪ್ ಹೊರಗೆ ಹೋಗೋ ಬದಲು ಬೆಳ್ಳಿ ಲೋಟ ಹೊರಗೆ ಹೋಗಿದ್ಬಿಟ್ರು. ಒಗದೊಂದು ನಿಮಿಷಕ್ಕೆ ನೆನಪಾಯ್ತು, ಮಾಸ್ತಿ ಮಾಸ್ತಿ ಟ್ರೈನ್ ನಿಲ್ಸ್ರಿ, ಬೆಳ್ಳಿ ಲೋಟ ಹೊರಗೆ ಹೋಗಿದ್ಬಿಟ್ಟಿದ್ದೀನಿ ಅಂದ್ರು. ಅದು ಹೋದ್ರೆ ಹೋಗ್ಲಿ, ಚಿಪ್ ಭದ್ರ ಅಂತೀವ್ರು. ನನಗೆ ಹೇಳಿದ್ರು ನೋಡಿ ಪುರೋಹಿತರು, ಧರ್ಮ ಅಂತ ಹೇಳಿದ್ರು. ಧರ್ಮ ಏನ್ ಹೇಳುತ್ತೆ, ಎಷ್ಟು ಸಾಧ್ಯ ಇದೆಯೋ ಶುದ್ಧವಾಗಿಟ್ಕೊಳ್ಳಿ ಅಂತ ಹೇಳುತ್ತೆ. ನಿಸರ್ಗಕ್ಕಿಂತ ಶುದ್ಧವಾಗಿರೋ ಸಿಗತ್ತಾ? ಅದೆಲ್ಲೋ ಕಲ್ತು ಬಿಟ್ಟಿದ್ದಾರೆ, ಕುಡಿಬೇಕಾದ್ರೆ ಬೆಳ್ಳಿ ಲೋಟದಲ್ಲಿ ಕುಡಿಬೇಕು ಅಂತ ಕಲ್ತಿದ್ದಾರೆ. ಇದು ಆಚಾರ ಆಯ್ತು.

0: रेडियो सारंग 107.8 FM।
1: ನಿಮ್ಗೆ ಗೊತ್ತಿದೆ, ಕೇರಳದಲ್ಲಿ ಒಂದು ಆನೆ ಸತ್ತೋಯ್ತು, ನಾಮ ಉದ್ದ ಹಾಕಬೇಕು ಅಡ್ಡ ಹಾಕಬೇಕು ಅಂತ ಜಗಳದಲ್ಲಿ. ಅದು ಮುಖ್ಯ ಅಲ್ಲ, ಆಚಾರ ಇರೋದು ಧರ್ಮದ ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಹೇಳ್ತಾರೆ ಮುಖ್ಯವಾಗಿ ನಾವು ಮಾಡುವಾಗ, ಯಾವುದೇ ಕ್ರಿಯೆ ಮಾಡುವಾಗ ಅದರ ತತ್ವವನ್ನು ಮರಿಬಾರದು. ಆಚಾರ ಹಿಡ್ಕೊಂಡು ತತ್ವ ಮರೆತು ಬಿಡ್ತೀವಿ. ಈಗ ನಿಮ್ಮ ಪ್ರಶ್ನೆ ಬರೋದು ಯಾವ ಗೊತ್ತಾ, ನಿಮ್ಮ ಮನೆಯಲ್ಲಿ ಮಕ್ಕಳು ಪ್ರಶ್ನೆ ಕೇಳ್ತಾರೆ ನಿಮಗೆ, ಯಾಕೆ ಮಾಡಬೇಕು ಅಂತ ಕೇಳ್ತಾರೆ, ಇದ್ಯಾಕೆ ಮಾಡಬೇಕು ಇದ್ಯಾಕೆ ಮಾಡಬೇಕು ಅಂತಾರೆ. ನಾವು ಗೊತ್ತಿಲ್ಲದೆ ಉಡಾಫೆ ಉತ್ತರ ಕೊಟ್ಟರೆ ಹುಡುಗರು ನಂಬಿಕೆ ಕಳ್ಕೊತಾರೆ. ನಾವು ಸರಿಯಾಗಿ ಗೊತ್ತಿದ್ದನ್ನು ಹೇಳಿದಾಗ, ಈಗಿನ ಮಕ್ಕಳು ಎಷ್ಟು ಒಳ್ಳೆಯವರು ಗೊತ್ತಾ, ಇಫ್ ಯು ಗಿವ್ ದೆಮ್ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ದೇ ವಿಲ್ ಫಾಲೋ ಯು. ಇಫ್ ಯು ಡೋಂಟ್ ಗಿವ್ ದೆಮ್ ಕನ್ವಿನ್ಸಿಂಗ್ ಆನ್ಸರ್ ದೇ ಸೇ ಅಯ್ಯೋ ಎಲ್ಲ ಸೂಪರ್ಸ್ಟಿಷನ್. ಆದ್ದರಿಂದ ಅವರಲ್ಲಿ ನಂಬಿಕೆ ಶ್ರದ್ಧೆ ಬರಬೇಕಾದ್ರೆ ಅದು ಮೂಲ ತತ್ವವನ್ನು ಹೇಳಬೇಕೇ ಹೊರತಾಗಿ ಆಚಾರ ಹೇಳ್ಕೊಂಡು ಹೋಗಬಾರ್ದು. ಈ ಬ್ರಾಹ್ಮಣರಲ್ಲಿ ಊಟ ಮಾಡುವಾಗ ಹಿಂಗೆ ನೀರು ಹಾಕಿ ಚಿತ್ರಾವತಿ ಅಂತ ಇಡ್ತಾರೆ, ಎರಡು ತುತ್ತು ಇಡ್ತಾರೆ ಹೊರಗಡೆ. ಏ ವೇಸ್ಟ್ ಆಫ್ ಫುಡ್, ಅದು ಎರಡು ತುತ್ತು ಯಾಕೆ ಹಾಕ್ತೀರಿ? ತತ್ವ ಹೇಳ್ಕೊಡ್ಬೇಕು ನಾವು ಅವರಿಗೆ. ತತ್ವ ಏನು ಅಂದರೆ, ಮೊದಲಿನ ಕಾಲದಲ್ಲಿ ಡೈನಿಂಗ್ ಟೇಬಲ್ ಇರಲಿಲ್ಲಪ್ಪ ಮಹಾರಾಯ. ನೆಲದ ಮೇಲೆ ಕೂತ್ಕೊಳ್ಳೋರು ಎಲೆಯಲ್ಲಿ ಊಟ ಮಾಡಬೇಕು, ಮುತ್ತುಗದೆಲೆಯನ್ನೋ ಬಾಳೆದೆಲೆಯನ್ನು ಊಟ ಮಾಡಬೇಕು. ಇರುವೆ ಆಗಲಿ ಕ್ರಿಮಿಕೀಟ ಹರಿದು ಬರೋ ಚಾನ್ಸ್ ಇರ್ತದೆ ಒಳಗಡೆ, ಅವು ಬರಬಾರ್ದು ಅಂದ್ರೆ ಏನು ಮಾಡಬೇಕು, ಸುತ್ತು ನೀರು ಹಾಕಬೇಕು. ಪರಿಶೇಂಚಯಾಮಿ ಅಂತ ಒಂದು ಬೌಂಡ್ರಿ ಹಾಕಿದೆ ಅಂತ ನೀರು ಹಾಕಬೇಕು. ಆಮೇಲೆ ಕರುಣೆ ಬೇರೆ, ಎಲ್ಲರೂ ನೀರು ಹಾಕಿದ್ರೆ ಪಾಪ ಏನು ತಿನ್ಬೇಕು, ಅದಕ್ಕೆ ಎರಡದ್ದು ತಿಡಬೇಕು, ಬಲಿಂ ದದ್ಯಾತ್ ಅಂತ ಇಡಬೇಕು. ಈ ತತ್ವ ಹೇಳ್ಕೊಟ್ರೆ ಮಕ್ಕಳಿಗೆ ಅರ್ಥ ಆಗತ್ತೆ ಹೊರತಾಗಿ, ಏ ಸುಮ್ಮನೆ ಕುತ್ಕೊಳ್ಳ ಬಾಯಿ ಮುಚ್ಕೊಂಡು ಮಾಡು, ನಾ ಮಾಡಲ್ಲೇನು ನೀನು ಮಾಡು, ಅದು ಅಲ್ಲ ಸಂಸ್ಕೃತಿ ಬೆಳೆಸೋ ರೀತಿ ಅಲ್ಲ. ಆದ್ದರಿಂದ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಹೇಳಬೇಕಾದ್ರೆ ದೇವತಾ ಧರ್ಮ ಮತ ಇದೆಲ್ಲ ಹೇಳಬೇಕಾದ್ರೆ ತತ್ವವನ್ನು ಹೆಚ್ಚು ಒತ್ತು ಕೊಟ್ಟು ಹೇಳಬೇಕೇ ಹೊರತಾಗಿ ಆಚಾರವನ್ನು ಒತ್ತು ಹೇಳುವುದಲ್ಲ. ಮತ್ತು ಸಾಹಿತ್ಯ ಇನ್ನೊಂದು ಎರಡನೇದು, ಮೊದಲೇದು ನಾನು ಹೇಳಿದ್ದು ಮತಧರ್ಮಗಳು ಮತ್ತು ಶ್ರುತಿ ಸ್ಮೃತಿ ಪುರಾಣಗಳು, ಒಂದಾದರೆ ದೇವಸ್ಥಾನ, ಎರಡನೇದು ಸಾಹಿತ್ಯ. ನಮ್ಮ ಸಂಸ್ಕೃತಿಯ ಮೂಲ ಸ್ರೋತ ಸಾಹಿತ್ಯ. ಅದನ್ನು ದಯವಿಟ್ಟು ಒಂದು ಸಣ್ಣ ಪ್ರಯೋಗ ಮಾಡಬೇಕು, ನಾನು ನಿಮ್ಮಲ್ಲಿ ಅಪೇಕ್ಷೆ ಮಾಡ್ಕೋತೀನಿ. ನನಗೆ ಅದು ಹೇಳಿಕೊಟ್ಟದ್ದು ಮಾಸ್ತಿ ಇವತ್ತೇವರು ಮನೆಗೆ ಪಾಲಿಸ್ತಾ ಇದ್ದೀನಿ ನಾನು, 42-43 ವರ್ಷ ಆಯಿತು. ಅವ್ರಿಗೆ ಮನೆಯಲ್ಲಿ ಏನು ಓದ್ತೀರಾ ಮೇಷ್ಟ್ರೆ ಅನ್ನೋರು, ಓದ್ತೀನಲ್ಲ. ನೀವು ಓದೋದಲ್ರಿ, ಎಲ್ಲರೂ ಸೇರಿ ಓದ್ತೀರಾ ಅಂತ ಕೇಳಿದರು. ದಯವಿಟ್ಟು ನಿಮ್ಮಲ್ಲಿ ಮಾಡಿ ಅದನ್ನು, ನನಗೆ ತುಂಬ ತೃಪ್ತಿ ಕೊಟ್ಟಂಥ ಕೆಲಸ ಅದು. ಬೆಳಗ್ಗೆ ಮನೆ ಹಾಸ್ಟೆಲ್ ಇದ್ದಂಗೆ ಇರ್ತದೆ, ಎಲ್ಲರೂ ಓಡೋಗಿರ್ತದೆ ಕೆಲಸಕ್ಕೆ. ರಾತ್ರಿ ಊಟ ಆದಮೇಲೆ ಒಂದು 15 ನಿಮಿಷ ಕೊಡೋಕ್ಕಾಗಲ್ವ ಎಲ್ಲರೂ? ಒಂದು ಕಡೆಗೆ ಅವ್ರು ಕಲಿಸಿದ್ದು ನನಗೆ, ಒಂದು ಕಡೆ ಕೂತ್ಕೊಳ್ಳಿ, ಯಾವುದಾದ್ರೂ ಒಂದು ಕೃತಿ ಓದಿ ಸಾಹಿತ್ಯದ್ದು, ಎಲ್ಲರೂ ಸರಿಯಾಗಿ ಓದಿ. ನನ್ನ ಕುಮಾರವ್ಯಾಸ ಭಾರತ ಇಷ್ಟ, ನಾನು ದಿನಕ್ಕೊಂದು ಸಂಧಿ ಓದಬೇಕು. ನನ್ನ ತಂದೆ ತಾಯಿ ನನ್ನ ಹೆಂಡತಿ ಎರಡು ಮಕ್ಕಳು ಕೂತ್ಕೋಬೇಕು. ನಾ ಶ್ರೀವನಿತೆ ಅರಸನೆ ಶುರು ಮಾಡಿದರೆ ನನ್ನ ಮಕ್ಕಳು ಸಹಿತ ಜೊತೆಗೆ ಅನ್ಬೇಕೆಲ್ಲರೂ, ಬಾಯಿಗೆ ಬರೋದು. ನಮ್ಮ ತಂದೆ ಪ್ರಶ್ನೆ ಕೇಳೋದು, ತಾಯಿಯ ಪ್ರಶ್ನೆ ಕೇಳೋದು, ಯಾಕಿತ್ತು ಗೊತ್ತಾ? ಅದು ಈ ನಾನು ಹೇಳಿದ್ರೆ ನಮ್ಮ ನಾಂದಿ ಪದ್ಯಗಳೆಲ್ಲ ನಮ್ಮ ಮಕ್ಕಳಿಗೆ ಬಾಯಿಗೆ ಬರ್ತದೆ. ನನ್ನ ಸಮಾಧಾನ ಅಂದರೆ ಕುಮಾರವ್ಯಾಸ ಇನ್ನೊಂದು ತಲೆಮಾರು ಬದುಕೊಂಡ. ಡಿ ವಿ ಜಿ ಅವ್ರ ಕಗ್ಗ ಭಗವದ್ಗೀತೆ ಓದ್ತಿದ್ದೇನೆ, ಭಾಸಲ ಕುಮಾರವ್ಯಾಸ ಭಾರತ ಓದೋಕ್ಕಾಗಲಿಲ್ಲ, ಬೇಡ ರಾಮಾಯಣ ದರ್ಶನ ಓದೋಣಂತೆ. ಅದಾದಲ್ಲಿ ನಮ್ಮ ಡಿ ವಿ ಜಿ ಕಗ್ಗ ಓದೋದು, ಕಗ್ಗ ದಿನ ಒಂದು ಓದಿದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತಿಗಾದರೂ ನನ್ನ ಮಗ ಇಂಗ್ಲೆಂಡ್ಗೆ ಹೋದ ಎಮ್ ಎಸ್ ಮಾಡೋದಕ್ಕೆ, ಹೋದಾಗ ಅವನು ಹೇಳಿದ, ಅಪ್ಪ ಐ ಆಮ್ ಮಿಸ್ಸಿಂಗ್ ಕಗ್ಗ ಅಂದ. ಐ ಫೀಲ್ ಸೋ ಹ್ಯಾಪಿ, ಐ ಆಮ್ ಮಿಸ್ಸಿಂಗ್ ಅಂದರೆ ಐ ವಾಂಟ್ ಇಟ್ ಅಂದಂಗೆ. ಏನು ಮಾಡಬೇಕು ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯಲ್ಲೇ ಮಾಡಿ ಕಳಿಸ್ಕೊಡೋದು ನನಗೆ, ಯಾವುದು ಬೇರೆ ಬೇಡ ಅಂದ. ನಾನೇ ಅವನಿಗೋಸ್ಕರ ಕೂತ್ಕೊಂಡು ಒಂದು 500 ಪದ್ಯ ಕ್ಯಾಸೆಟಲ್ಲಿ ಹಾಕಿ ಕಳಿಸ್ಕೊಟ್ಟೆ ಅವನಿಗೆ. ಇವತ್ತಾದರೂ CD ಹಾಕಿ ಕಾರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಕಾರ್ ಆನ್ ಮಾಡಿದ ತಕ್ಷಣ ಕಗ್ಗ ಶುರು ಆಗ್ತದೆ, ಅವನಿಗೆ 100 ಪದ್ಯ ಬಾಯಿಗೆ ಬರ್ತದೆ. ಈಗ ಅವನ ಮಗಳು ನನ್ನ ಮೊಮ್ಮಗಳಿದ್ದಾಳೆ, ನಾನು ಸಾಯಂಕಾಲ ಕೂತ ತಕ್ಷಣ ಓಡಿ ಬರ್ತದೆ, ಪಾಪ ಹೊತ್ಕೊಂಡ್ಬರುತ್ತೆ ಪುಸ್ತಕ, ಅಜ್ಜ ಓದು ಅಂತಾಳೆ. ಕಗ್ಗ ಹೇಳುತ್ತೆ ಒಂದು 4-5, ನನ್ನ ಸಂತೋಷ ಅಂದರೆ ಮುನ್ ಗುಂಡಪ್ಪ ಇನ್ನು 2 ತಲೆಮಾರು ಬದುಕೊಂಡ್ರು. ನಾವು ಮಕ್ಕಳಿಗೆ ಬೈತೀವಲ್ಲ, ಸಂಸ್ಕೃತಿ ಇಲ್ಲ, ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂತ. ದಯವಿಟ್ಟು ಬೈಬೇಡಿ, ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟರು ಅಂತ ನಿಮಗೆ ಸಂಸ್ಕೃತಿ ಬಂತು, ನೀವು ಕೊಟ್ಟರೆ ಮಕ್ಕಳಿಗೆ ಬರುತ್ತೆ, ಇದ್ರೆ ಬರಲ್ಲ.

ನಿಮ್ಮೂರಲ್ಲಿ ನೀವು ಹೋಗ್ತಿರ್ಬೇಕಾದ್ರೆ ನೀವು ಹುಟ್ಟಿದ ಊರು ಬೆಳೆದ ಊರಲ್ಲಿ ಇರ್ತದೆ, ಅಲ್ಲಿ ದೇವಸ್ಥಾನ ಇರ್ತದೆ. ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ನೋಡಿದ್ದೀರಾ? ನೀವು ನಿಮ್ಗೆ ಗೊತ್ತಿಲ್ದಂಗೆ ಹಿಂಗ್ ಮಾಡೋದಲ್ಲಿ ಅಲ್ಲ, ಯಾಕೆ ಬಾಲ್ಯದಲ್ಲಿ ಮಾಡಿ ಮಾಡಿ ಮಾಡಿ ಅಭ್ಯಾಸ ಆದದ್ದು. ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳುದು. ನಾವು ಸಂಸ್ಕೃತಿ ಕಲಿಸ್ಬೇಕಾದ್ರೆ ಆ ಮಕ್ಕಳಿಗೆ ಕಲಿಸ್ಬೇಕು ಸ್ವಾಮಿ, ಬಲ್ತ ಮೇಲೆ ಕಲಿಸೋಕೆ ಆಗಲ್ಲ. ಸಣ್ಣಂದಿರ್ತಾ ದೇವ್ರಂದ್ರೇನು ಅಂತ ಹಾಕ್ಬೇಕು, ನಂಬಿಕೆ ಹಾಕ್ಬೇಕು. ದೇವ್ರ ಬಗ್ಗೆ ನಂಬಿಕೆ ಹಾಕೋದಕ್ಕೊಂದು ಕತೆ ಬರ್ತಿದ್ದೆ ನಾನು, ಬಹಳ ಪ್ರಸಿದ್ಧ ಆಯ್ತದು. ಆದ ಘಟನೆ ಗುಜರಾತದ್ದೇ ಅದು. ನಾನು January 1, 2009 ಬರೋಡಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಸಾಯಂಕಾಲ ಒಂದು ಹೋಟೆಲಲ್ಲಿ ಇಳಿಸಿದ್ರು. ನಾನು ನೋಡೋದಕ್ಕೆ ಡಾಕ್ಟರ್ ಶೈಲೇಶ್ ಮೆಹ್ತಾ ಅನ್ನೋರು ಬಂದರು. ಈ ನಮ್ಮ ಕರ್ನಾಟಕದಲ್ಲಿ ದೇವಿ ಶೆಟ್ಟಿ ಹೇಗೆ ಹೃದಯ ತಜ್ಞರು, ಹಾಗೆ ಶೈಲೇಶ್ ಮೆಹ್ತಾ ಗುಜರಾತಲ್ಲಿ ದೊಡ್ಡ ಹೃದಯ ತಜ್ಞ. ಬರೋಡಾದಲ್ಲಿ, ರಾಜ್ಕೋಟದಲ್ಲಿ, ಅಹಮದಾಬಾದಲ್ಲಿ ಹಾಸ್ಪಿಟಲ್ ಇದೆ ಅವ್ರದ್ದು. ಆಗ 69 ವರ್ಷ ಶಿವಗೆ ಮೆಹ್ತಾಗೆ. ಅವನು ದೇವರಾಗ್ಬಿಟ್ಟಿದ್ದಾನೆ. ಜನಕ್ಕೆ ನಂಬಿಕೆ ಅಂದ್ರೆ ಮೆಹ್ತಾ ಮುಟ್ಟಿದ್ರೆ ಸಾಕು ಆರಾಮಾಗ್ತದೆ ಅಂತ. ಆತ ನನ್ನ ನೋಡಕ್ ಬಂದ್ರು. ಇನ್ನ ಊಟಕ್ಕೆ ಟೈಮ್ ಇತ್ತು. ಬಾಲ್ಕನಿಯಲ್ಲಿ ಕೂತ್ ಮಾತಾಡ್ತಾ ಹೇಳಿದ್ರು, ನನ್ನ ಮನಸ್ಸೊಂದು ಸ್ವಲ್ಪ ಕಳವಳ ಆಗ್ಬಿಟ್ಟಿದೆ ಇತ್ತೀಚೆಗೆ ಎಂದು. ಯಾಕೆ ಅಂತ ಕೇಳಿದೆ. December 3 ತಾರೀಕಿಗೆ ನನ್ನ ಆಸ್ಪತ್ರೆಗೆ ಒಂದು ಗಂಡ ಹೆಂಡತಿ ಬಂದ್ರು. ಒಂದು ಪುಟ್ಟ ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ, 5.5 ವರ್ಷ ಹುಡುಗಿ. ಆ ಹುಡುಗಿಗೆ ಹೃದಯದ ರೋಗ ಇದೆ. ಇವನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ ಜೂನಿಯರ್ ಡಾಕ್ಟರ್ಸು, ರಿಪೋರ್ಟ್ ಎಕ್ಸ್ಪರ್ಟ್ ಡಾಕ್ಟರ್ ನೋಡಿದ ತಕ್ಷಣ ಗೊತ್ತಾಯ್ತು ಅವನಿಗೆ ಕೇಸ್ ಇಸ್ ಹೋಪ್ಲೆಸ್, ಸರಿ ಇಲ್ಲ. ಯಾಕೆ ತರ ಮಾಡಿದ್ರಿ ಅಂತ ಕೇಳಿದ್ರು. ಅಪ್ಪ ಅಮ್ಮ ಅಳೋಗ್ ಶುರು ಮಾಡಿದ್ರು. ನಾವು ಹಳ್ಳಿಯಲ್ಲಿ ಇರೋದು ಸ್ವಾಮಿ, ಡಾಕ್ಟರ್ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತಂತ ಔಷಧಿ ಕೊಟ್ಟರು ಕಮ್ಮಿ ಆಗ್ಲಿಲ್ಲ. ಈಗ ಹೇಳ್ತಾರೆ ಮಗು ಬದುಕಲ್ಲ, ಕರ್ಕೊಂಡು ಹೋಗ್ಬಿಡಿ ಮೆಹ್ತಾ ಕಡೆ ಅಂದ್ರು. ಅದಕ್ಕೆ ಬಂದಿದ್ದೀವಿ. ಮೆಹ್ತಾ ಹೇಳ್ದೆ, ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು, ಪರಿಸ್ಥಿತಿ ಸರಿ ಇಲ್ಲ, ಮಗು ಬದುಕೋ ಚಾನ್ಸ್ ಕಮ್ಮಿ, ಎರಡೇ ಹಾದಿ ಇರೋದು, ಒಂದು ತಕ್ಷಣ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಿದ್ರೂ ಮಗು ಬದುಕೊಳಿಯೋ ಚಾನ್ಸ್ ಓನ್ಲಿ 30% ಮಾತ್ರ, 70% ಮಗು ಆಪರೇಷನ್ ಟೇಬಲ್ ಮೇಲೆ ಹೋಗ್ಬಿಡ್ಬೋದು. ಆಪರೇಷನ್ ಮಾಡದಿದ್ರೆ ಏನಾಗುತ್ತೆ? 6 ತಿಂಗಳು ಬದುಕಲ್ಲ, ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗಿದೆ. ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಏನ್ ಮಾಡ್ತಾರೆ ಪಾಪ ಅಪ್ಪ ಮಾತ್ರ. ನನ್ನ ನಂಬಿಕೆ ಇದೆ ದೇವರಲ್ಲಿ, ಆಪರೇಷನ್ ಮಾಡಿ ಡಾಕ್ಟ್ರೇ, ಅದು 30% ಅವಕಾಶ ಇದೆ ಅಂದ್ರಲ್ಲ ಮಾಡಿಬಿಡಿ. ಅಡ್ಮಿಟ್ ಮಾಡಿದ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಬೇಕಲ್ಲ. 2 ದಿವಸ ಅಮ್ಮ ಮಗು ಜೊತೆಗೆ ಇದ್ದಾಳೆ. ದಿನ ಸಾಯಂಕಾಲ ನೋಡಿ ಎಷ್ಟು ಚಂದ ಇದೆ ಇದು. ದಿನ ಸಾಯಂಕಾಲ ಆ ಮಗುಗೆ ತಾನೇನೋ ಸ್ತೋತ್ರ ಅಂದೋ ಯಾವುದೋ ದೇವ್ರು ನಂಬ್ತಾರಲ್ಲ, ದೇವ್ರು ನಂಬ್ಕೊಂಡು ಆಕೆ ಹೇಳಿ ಹಣೆಗೊಂಚೂರು ಕುಂಕುಮ ಹಚ್ಚಿ, ಅಮ್ಮ ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಕಾಪಾಡ್ತಾನೆ ಅಂತ ಹೇಳ್ತಿದ್ರು. 3ನೇ ದಿವಸ ಆಪರೇಷನ್ ಬಂತು. ನಿಮ್ಮ ಕಣ್ಮನ್ ಚಿತ್ರ ಬರ್ತದೆ. ಆಪರೇಷನ್ ಟೇಬಲ್ ಮೇಲೆ ಪಾಪ ಮಲ್ಕೊಂಡಿದೆ 5.5 ವರ್ಷದ ಮಗು. ಸುತ್ತಲೂ ಡಾಕ್ಟರ್ಸ್ ನರ್ಸ್ ನಿಂತಿದ್ದಾರೆ. ಕಡೆಗೆ ಮೆಹ್ತಾ ಹೋದ. ಒಳಗಡೆ ಆ ಗ್ರೀನ್ ಸ್ಟರ್ಲೈಸ್ ಕೋಟು, ಕ್ಯಾಪು, ಮಾಸ್ಕು, ಗ್ಲೌಸ್ ಹಾಕೊಂಡು ಒಳಗಡೆ ಹೋದ. ಆ ಮಗು ನೋಡಿದ ತಕ್ಷಣ ಕರಳು ಚುರುಕಂತು. ಪಾಪ ಬದುಕಿದೆ ಈಗ, ಆದ್ರೆ ಆಪರೇಷನ್ ಸಕ್ಸಸ್ ಆಗೋ ಚಾನ್ಸ್ ಎಷ್ಟಿದೆ? 30% ಮಾತ್ರ. ಸತ್ಯ ಹೋಗ್ಬಿಡುತ್ತೆ ಮಗು ಆಗ್ದೆ, ಸರಿ ಆಗದೆ ಹೋದ್ರೆ. ಅದಕ್ಕೆ ಉತ್ಸಾಹ ತುಂಬೋಣ ಅಂತ ತಲೆ ತಟ್ಟಿ, ಚಿಂತೆ ಮಾಡ್ಬೇಡಮ್ಮ ನೀ ಆರಾಮಾಗ್ತೀಯ ಅಂದ. ಆ ಹುಡುಗಿ ತಲೆ ಎತ್ತಿ ನೋಡ್ತು. ಡಾಕ್ಟರ್ ನನ್ನ ಚಿಂತೆ ಇಲ್ಲ, ಒಂದು ಪ್ರಶ್ನೆ ಇದೆ ಅಂದಾಗೆ. ಪ್ರಶ್ನೆನ? ಏನ್ ಪ್ರಶ್ನೆ ನಿಂದು ಅಂತ ಕೇಳ್ದ. ಆಕೆ ಹೇಳಿದ್ಲು, ನಮ್ಮ ಡಾಕ್ಟರು ಎಲ್ಲರೂ ಇದಾರಲ್ಲ ಆಸ್ಪತ್ರೆಯಲ್ಲಿ, ಎಲ್ಲರೂ ಹೇಳ್ತಾರೆ ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂತಾರೆ. ಅದನ್ನು ಹೃದಯ ಪೂರ್ತಿ ಹೊರಗೆ ತೆಗೆದ್ಬಿಡ್ತೀರಾ ಅಂತ ಕೇಳ್ದು. ಇಲ್ಲಮ್ಮ ನೀನು ಗೊತ್ತೇ ಆಗಲ್ಲ, ಚಿಂತೆ ಮಾಡ್ಬೇಡ, ನೀನು ನೋವೇ ಗೊತ್ತಾಗಲ್ಲ ಅಂತ ಡಾಕ್ಟರ್ ಹೇಳ್ದ. ನೋವಿನ ಪ್ರಶ್ನೆ ಅಲ್ಲ ಡಾಕ್ಟರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನ್ ಪ್ರಶ್ನೆ? ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ದಿನ ನಮ್ಮಮ್ಮ ಸಾಯಂಕಾಲ ಪೂಜೆ ಮಾಡಿ ಹಣೆಗೆ ಕುಂಕುಮ ಹಚ್ಚುವಾಗ ಹೇಳ್ತಾಳೆ, ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಕಾಪಾಡ್ತಾನೆ ಅಂತಾಳೆ. ಅದಕ್ಕೆ ನೀವು ನನ್ನ ಹೃದಯ ಕೊರೆದಾಗ ಒಳಗಡೆ ಭಗವಂತ ಇದ್ದಾನೆ ನೋಡ್ಬಿಡ್ತೀರಾ ಡಾಕ್ಟ್ರೇ? ನೋಡಿ ನನಗೆ ಆರಾಮಾದ್ಮೇಲೆ ಹ್ಯಾಂಗಿದ್ದಾನೆ ಅಂತ ಹೇಳ್ತೀರಾ ದೇವರು ಅಂತ. ಇವನಿಗೆ ಏನು ಹೇಳಬೇಕು ತೋಚಲಿಲ್ಲ. ಆಯ್ತಾಯ್ತಮ್ಮ ಅಂದ, ಆಪರೇಷನ್ ಶುರು ಮಾಡಿದ. ಇವ್ ನಂಬಲಿಕ್ಕಿಲ್ಲ. ಆತ ನನ್ನ ಮುಂದೆ ಕತೆ ಹೇಳಬೇಕಾದ್ರೆ ಅದನ್ನ ಮಗು ಥರ ಅಳ್ತಾ ಇದ್ದ. ಅವನು ಇಮೋಷನಲ್ ಮನುಷ್ಯ ಅಲ್ಲ, ದಿನಕ್ಕೆ 10 ಹಾರ್ಟ್ ಕತ್ತರಿಸುವಂತ ಮನುಷ್ಯ. ಅವನು ಹೇಳ್ತಿದ್ದ, ನಾನು ಆಪರೇಷನ್ ಶುರು ಮಾಡಿದ್ದೀನಿ, 40 ನಿಮಿಷ ಆದರೂ ಹೃದಯದಲ್ಲಿ ರಕ್ತ ಬರ್ತಾ ಇಲ್ಲ, ಹೃದಯ ಆಕುಂಚನ ಆಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ, ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ, ಏನಾದರೂ ಬರ್ತಾ ಇಲ್ಲ, ಗುದ್ದಾಡಿದ್ರೆ ಬರಲಿಲ್ಲ, ಕೊನೆಗೆ ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಆಗ್ತಾ ಆಗ್ತಾ ಜೀರೋಗೆ ಬಂದ್ಬಿಡ್ತು. ಆಯ್ತು ಮಗು ಹೋಯ್ತು, ಇನ್ನೇನು ಬದುಕಲಿಲ್ಲ, ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಅಂದ್ಬಿಟ್ಟು ಆಯ್ತು ಹೊಲಿಗೆ ಹಾಕಿ ದೇಹ ಕೊಟ್ಬಿಟ್ಟು ತಂದೆ ತಾಯಿಗೆ, ಸಾರಿ ವಿ ಕುಡ್ ನಾಟ್ ಸೇವ್ ಅಂದ. ಅದಂದ ಮೇಲೆ ತನ್ನ ಕೈ ನೋಡ್ಕೊಂಡ, ಕೈಯೆಲ್ಲ ರಕ್ತ ಆಗಿದೆ. ಅವನು ಏನ್ ಅನಿಸ್ತೋ ಗೊತ್ತಿಲ್ಲ. ತಕ್ಷಣ ಮಗು ಧ್ವನಿ ಕೇಳಿಸ್ತಂತ ಅವನಿಗೆ ಕಿವಿಯಲ್ಲಿ. ಆಗ ಮಾತಾಡಿದ್ಲಲ್ಲ, ಡಾಕ್ಟ್ರೇ ನನ್ನ ಹೃದಯ ಕೊರೆದಾಗ ಒಳಗಡೆ ದೇವರಿದ್ದಾನೆ ನೋಡ್ಬಿಡ್ತೀರಾ? ಇದ್ರೆ ಅವನು ಹೇಗಿದ್ದಾನೆ ಅಂತ ಹೇಳ್ತೀರಾ ಅಂತ. ಇವನಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ. ಅಲ್ಲೇ ಕೈ ಮುಗಿದ, ಭಗವಂತ ನೀ ಇರೋದೇ ಸತ್ಯ ಆದ್ರೆ ನೀನೇ ಉಳಿಸ್ಕೋ, ನನಗಿರುವಂತಹ ಜ್ಞಾನ ಕೌಶಲ್ಯದಿಂದ ಮಗುನ ಉಳಿಸೋಕ್ ಸಾಧ್ಯ ಇಲ್ಲ. ನೀನಿದ್ದೀಯಾ ಅಂತ ಅಮ್ಮ ನಂಬ್ಕೊಂಡಿದ್ದಾಳೆ,
ಪರಿವಾರದವ್ರು ನಂಬ್ಕೊಂಡಿದ್ದಾರೆ, ಮಗು ನಂಬ್ಕೊಂಡಿದೆ, ನೀ ಇರೋದಾದ್ರೆ ಮಾರೆ ನೀನೇ ಪಾರ್ ಮಾಡು ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತ ಅವನಿಗೆ. ಪಕ್ಕದಲ್ಲಿದ್ದ ನರ್ಸ್ ಹೇಳಿದ, ಕನ್ನಡಕ ತೆಗಿ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಕನ್ನಡಕ ತೆಗೆದು ಅಲ್ಲೇ ಗೌನಿಂದ ಒರೆಸ್ಕೊಂಡ. ಅಷ್ಟರಲ್ಲೇ ಪಕ್ಕದಲ್ಲಿದ್ದಂಥ ಡಾಕ್ಟರ್ ಮೊಳಕೈಯಿಂದ ತಿಂದ್ರಂತೆ ಅವನಿಗೆ, ಡಾಕ್ಟ್ರೆ ರಕ್ತ ಬರ್ತಾ ಇದೆ ಹೃದಯದಲ್ಲಿ ಅಂತ ಹೇಳ್ತಾನೆ. ನನಗೆ ಪವಾಡದಲ್ಲಿ ನಂಬಿಕೆ ಇಲ್ಲ, ಯಾವುದೋ ದೈಹಿಕ ಕ್ರಿಯೆ ಆಗಿರಬೇಕು, ನೋಡೋಣ ಪ್ರಯತ್ನ ಮಾಡೋಣ, ಇನ್ನೊಮ್ಮೆ ಹಾರ್ಟ್ ಲಂಗ್ ಮಷೀನ್ ಹಾಕಿ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡೋಣ ಅಂತೇಳಿ 5 ಜನ ಡಾಕ್ಟರ್ ಮುಂದೆ 4.5 ತಾಸು ಆಪರೇಷನ್ ಮಾಡಿದ್ರು. ಡಾಕ್ಟರ್ ಸಂತೋಷ ಅಂತ ಹೇಳಿದ ಅಂದ್ರೆ ಆಪರೇಷನ್ ಇಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ನಥಿಂಗ್ ವಿಲ್ ಹ್ಯಾಪನ್ ಟು ದ ಚೈಲ್ಡ್, ಮಗು ಚೆನ್ನಾಗಿ ಬದುಕ. ಇಷ್ಟು ಹೇಳ್ಬಿಟ್ಟು ಹೇಳಿದ, ನಾನು ಆಕೆ ನೋಡೋಕೆ ಹೋಗಿಲ್ಲ, ಇನ್ನೂ ವಾರ್ಡಲ್ಲಿ ಇದ್ದಾಳೆ. ಯಾಕೆ ಹೋಗಿಲ್ಲ ಅಂತ ಕೇಳಿದೆ. ಆತ ಹೇಳ್ದ, ಹೋದ ನನ್ನ ಪಜೀತಿ ಇದೆ. ಆ ಹುಡುಗಿ ಕೇಳ್ತಾಳೆ, ದೇವರಿದ್ದ ನಾನು ನೋಡಿದ್ರಾ ಅಂತ. ಏನು ಹೇಳಲಿ ನಾನು, ಇಲ್ಲ ಅಂದರೆ ಆಕೆ ನಂಬಿಕೆ ಹಾಳು ಮಾಡಿದಂಗಾಯ್ತು, ಇದ್ದಾನೆ ಅಂದರೆ ಹೆಂಗೆ ವರ್ಣನೆ ಮಾಡಬೇಕು ಗೊತ್ತಿಲ್ಲ ನನಗೆ. ನಾನು ಹೇಳಿದೆ, ದಯವಿಟ್ಟು ಆ ಮಗುಗೆ ಹೇಳಿ, ಅಮ್ಮ ದೇವರು ನೋಡೋ ಹುಚ್ಚು ಬೇಡ, ದೇವರನ್ನು ಅನುಭವಿಸ್ಬೇಕಾಗ್ತದೆ. ನಾವೆಲ್ಲ ಹಾಗೆ ತಾನೆ, ಓ ಮೈ ಗಾಡ್ ಅಂತೀವಿ ನಾವು ಅಲ್ಲ, ದೇವ್ರನ್ನ ಅನುಭವಿಸಲ್ವಾ? ಎಷ್ಟೋ ಸಲ ಅನುಭವ ಆಗಿದೆ ನಮಗೆ, ದೇವ್ರು ಕಾಣಬೇಕು ಅಂತಿಲ್ಲ, ದೇವ್ರನ್ನ ಅನುಭವಿಸ್ಬೇಕು.

0: You're listening to Radio Sarang, 107.8 FM.
1: ನನಗೆ ಆಶ್ಚರ್ಯ ಆಗೋದು ಗೊತ್ತಾ, 69 ವರ್ಷ ಡಾಕ್ಟರ್ ಬದಲಾದ. ಅವನಿಗೆ ಆಪರೇಷನ್ ಥಿಯೇಟರ್ ದೇವರ ಫೋಟೋ ಹಾಕೊಂಡಿದ್ದಾನೆ. ಎಲ್ಲ ಆಪರೇಷನ್ಗಿಂತ ಮೊದಲು ಹೇಳ್ತಾನೆ, ದೇವರೇ ನಾನು ಆಪರೇಷನ್ ಮಾಡೋದು ನಾನು ಇನ್ಸ್ಟ್ರೂಮೆಂಟ್ ಮಾತ್ರ, ಬದುಕಿಸೋದು ನಿನ್ನ ಕೈಯಲ್ಲಿದೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಗೊತ್ತಾ, ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಎಷ್ಟು ಚಂದ ಇದೆ ಅದು. ಔಷಧಂ ಜಾಹ್ನವೀತೋಯಂ, ಔಷಧಿ ಅಂದರೆ ಗಂಗೆ ನೀರಿದ್ದ ಹಾಗೆ ಅಂತ ಹೇಳ್ತಾರೆ. ಗಂಗೆ ನೀರೇ ಕುಡಿಸ್ಬಿಡ್ತಾರಾ, ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ. ಔಷಧಂ ಜಾನ್, ಎರಡೂ ಬರಬೇಕು ನನಗೆ, ಭಗವಂತನ ಕೃಪೆನೂ ಇರಬೇಕು, ಪುರುಷ ಪ್ರಯತ್ನ ಎರಡೂ ಆಗಬೇಕು. ಇದು ಸಂಸ್ಕೃತಿಯ ಮೇಳ ಆಗಿರುವಂಥದ್ದು. ಅದಕ್ಕೆ ಆ ಮಗುದಾದ್ಮೇಲೆ ಡಾಕ್ಟರ್ ಬುದ್ಧಿವಂತಾಗಿ ಒಂದು ಫೋಟೋ ಹಾಕೊಂಡಿದ್ದಾನೆ. 69 ವರ್ಷದ ಡಾಕ್ಟರಿಗೆ ದೇವರಿದ್ದಾನೆ ಅಂತ ನಂಬಿಕೆ ಕೊಟ್ಟದ್ದು ಆ ಮಗು. ಆ ಮಗು ಕೊಟ್ಟವರು ಯಾರು? ಆ ತಾಯಿ ತಂದೆ ಮನೆಯಲ್ಲಿದ್ದವರು. ನೋಡಿ, ಆ ಮಗುನ ಕಾಪಾಡಿದ್ದದು. ಅದಕ್ಕೆ ನಾ ಹೇಳೋದು, ದಯವಿಟ್ಟು ನಮ್ಮ ಮಕ್ಕಳಿಗೆ ಹೇಳಬೇಕಾದ್ರೆ ಶ್ರದ್ಧೆಯಿಂದ, ಶ್ರದ್ಧೆ ಬಹಳ ಮುಖ್ಯ ಕಲಿಸಬೇಕಾದದ್ದು. ಶ್ರದ್ಧೆನೇ ನಮ್ಮ ಸಂಸ್ಕೃತಿಗೆ ಮೂಲ ಅದು. ಅದರಿಂದ ನಮ್ಮ ಮನೆ ಮಾಡುವಂಥ ಯಾವುದೇ ಕೆಲಸ ಇರಲಿ, ಪೂಜೆ ಪುನಸ್ಕಾರ ಯಾವುದೇ ಮಾಡಿದ್ರು ಕೂಡ ಅದನ್ನು ಶ್ರದ್ಧೆಯಿಂದ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ ಕಲಿಸಿದಾಗ ಚೆನ್ನಾಗಾಗ್ತದೆ. ಈ ಸಾಹಿತ್ಯ ಅಂತ ಹೇಳಿದೆ, ಸಾಹಿತ್ಯದೊಳಗೆ 106 ವಿಭಾಗಗಳಿದ್ದಾವೆ. ಕಾವ್ಯ, ನಾಟಕ, ಕಾದಂಬರಿ, ಕಥೆ ಎಲ್ಲವೂ ಇದ್ದಾವೆ. ಇವೆಲ್ಲವೂ ನಮ್ಮ ಮನಸ್ಸಿಗೆ ಪೋಷಕ ಆಗುವಂಥದ್ದು. ಅದು ನನಗೆ ಹೆಚ್ಚಿಗೆ ಹಿಡಿಸೋದು ಕಾವ್ಯ, ಸಂಗೀತ. ನೋಡಿ, ದಯವಿಟ್ಟು ನೀವು ಕವನ ಹಿಡ್ಕೊಂಡು ಓದಿ, ಅದು ಎಷ್ಟು ಜನ ಕೇಳಿದಿರ ಗೊತ್ತಿಲ್ಲ. ಕುವೆಂಪು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ವಿವೇಕಾನಂದರ ಹಾಡೊಂದನ್ನು. ವಿವೇಕಾನಂದರ ಹಾಡು, ವಿವೇಕಾನಂದರ ಒರಿಜಿನಲ್ಗಿಂತ ಚೆನ್ನಾಗಿದೆ ಪುಟ್ಟಪ್ಪನವ್ರ ಟ್ರಾನ್ಸ್ಲೇಷನ್. ಅದು ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ, ಸನ್ಯಾಸಿ ಗೀತೆ ಅಂತ ಕನ್ನಡಕ್ಕೆ ಪುಟ್ಟಪ್ಪನವ್ರು ಮಾಡಿದ್ದಾರೆ. ಏಳು ಮೇಲೆ ಏಳು, ಏಳು ಸಾಧುವೆ ಹಾಡು ತ್ಯಾಗಿ ಹಾಡನು. ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ಇದನ್ನು ಕಳಿಸ್ಕೊಡ್ತೀನಿ ಇವರಿಗೆ, ಮಹೇಶ್ವರಿ ಕಳಿಸ್ಕೊಡ್ತೀನಿ, ದಯವಿಟ್ಟು ನೀವು ಸರ್ಕ್ಯುಲೇಟ್ ಮಾಡ್ಕೊಳ್ಳಿ. ಮೈ ರೋಮಾಂಚನ ಆಗಿಬಿಡುತ್ತೆ, ಅದ್ಭುತ ಹಾಡು. ಆದರೆ ಓದಿದ್ರೆ ಅನಿಸೋದೇ ಇಲ್ಲ, ಅರ್ಥವೇ ಆಗಲ್ಲ ನಮಗದು. ಏಳು ಮೇಲೆ ಏಳು, ಏಳು ಸಾಧುವೆ ಹೇಳು ಹಾಡು ತ್ಯಾಗಿಯ ಚಾಡು ಓದಾಗ ಅನಿಸಲ್ಲ. ಅದನ್ನು ಪುರುಷೋತ್ಮಾನಂಜಿ ಧ್ವನಿಯಲ್ಲಿ ಹಾಡಿದ್ದು ಕೇಳಿದಾಗ ಮೈ ರೋಮಾಂಚನ ಆಗಿಬಿಡುತ್ತೆ. ಅಂದರೆ ಸಂಗೀತಕ್ಕಿರುವಂಥ ಶಕ್ತಿ ಅಂಥದ್ದು ಅಂತ. ನಂದೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳಬೇಕು, ಕೆ ಎಸ್ ನರಸಿಂಹಸ್ವಾಮಿ. ಯಾರು ಗೊತ್ತಿಲ್ಲ ಕೆ ಎಸ್ ನರಸಿಂಹಸ್ವಾಮಿ? ಮೈಸೂರು ಮಲ್ಲಿಗೆ ಕವಿ, ಎಲ್ಲ ಮಧುರ ಭಾವನೆಗಳನ್ನು ಹುಟ್ಟಿಸಿದಂಥ ಕವಿ ಅದು. ಅವರು ನೋಡಿದ್ರೆ ಕವಿ ಅಂತ ಅನಿಸ್ತಾ ಇರಲಿಲ್ಲ, ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಯಾವಾಗಲೂ ಅಡಿಕೆ ಹಾಕ್ಕೊಂಡು ದಪ್ಪ ಗಣ ಹಿಂಗೆ ಕೂತಿರೋ ಅವ್ರು ಹಿಂಗೆ ಮನೆಯಲ್ಲಿ. ನಾನು ಸಾಕಷ್ಟು ಸಲ ಹೋಗ್ತಿದ್ದೆ ಅವ್ರ ಮನೆಗೆ. ನಾನು ಕಾಲೇಜಿಗೆ ಒಂದು ಪ್ರೋಗ್ರಾಮ್ ಕರೆದೆ, ನಮ್ಮ ಆ್ಯನ್ಯುವಲ್ ಡೇ ಅಂತ ಇರ್ತದಲ್ಲ, ಸರ್ ನೀವೇ ಬರಬೇಕು ಸರ್ ಈ ಸಲ, ಅವ್ರ ಹೆಂಡತಿ ವೆಂಕಮ್ಮ ಇಬ್ಬರು ಬರಬೇಕು. ಬರ್ತೀನಿ ಬರ್ತೀನಿ ಒಪ್ಕೊಂಡ್ರು, ತುಂಬ ಪ್ರೀತಿಯಿಂದ ಒಪ್ಕೊಂಡ್ರು. ನಾ ಕಾರ್ಡ್ ಪ್ರಿಂಟ್ ಆದ್ಮೇಲೆ ಬರ್ತೀನಿ ಸರ್ ಮತ್ತೆ ನಿಮ್ಮ ಕಡೆಗೆ ಅಂದೆ. ಬನ್ನಿ ಬನ್ನಿ ಯಾವಾಗಾದ್ರೂ ಬನ್ನಿ ಅಂದರು. ಮುಂದೆ 8 ದಿವಸ ಬಿಟ್ಟು ಆ ಕಾರ್ಡ್ ಪ್ರಿಂಟ್ ಆಗುತ್ತಲ್ಲ ಇನ್ವಿಟೇಷನ್ ಕಾರ್ಡು, ಪರ್ಸ್ನಲಿ ಕೊಡೋಣ ಅಂತ ಹೋದೆ. ನಾನೇನು ಮಾಡಿದೆ, ಹೆಂಗೂ ಹೋಗ್ತೀನಿ, ಅವ್ರು ಹಿತವಾಗಿರೋ ಹಾಗೆ. ನಮ್ಮಲ್ಲಿ ಸುಮ ಅಂತ ಒಂದು ಹುಡುಗಿ, ತುಂಬ ಚೆಂದ ಹಾಡ್ತೀನಿ, ಅದ್ಭುತ ಹಾಡುಗಾರ್ತಿ. ಆಕೆ ಹೇಳಿದೆ, ಕೆ ಎಸ್ ನದ್ ಯಾವ್ದಾರು ಒಂದು ಹಾಡು ರೆಡಿ ಮಾಡ್ಕೊಮ್ಮ, ಹಾಡು ಅವ್ರ ಮುಂದೆ ಹಾಡೋದಂತೆ. ಆಕೆಗೊಂದು ಅವಕಾಶ ಅಲ್ವಾ, ಕವಿ ಮುಂದೆ ಹಾಡೋ ಅವಕಾಶ ಎಷ್ಟು ದಿನ ಸಿಗ್ತದೆ ಅವ್ರ ಕವಿನ. ನೀ ರೆಡಿಯಾಗಿ ಬಂದ್ಬಿಡು ಅಂದೆ. ಆಯ್ತು ಅಂದು ಪಾಪ. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ ಅಂತ ಅದ್ಭುತವಾದ ಹಾಡು ಸ್ವಾಮಿ, ಅದ್ರ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾನು ಹಾಡು. ಆಕೆ ಹಾಡಿದ್ದನ್ನ ಅದ್ಭುತ ಹಾಡು, ಅದನ್ನು ಹಾಡಿದ್ದನ್ನ ತಗೊಂಡು ಆಕೆ ಕರ್ಕೊಂಡು ಹೋದೆ ಹುಡುಗಿನ. ವಿಚಿತ್ರ ಆಗ್ಬಿಡ್ತು, ನಮ್ಮ ಮನೆಗೆ ಹೋದ್ರೆ ಆ್ಯಸ್ ಯೂಶುವಲ್ ಕಾಟ್ ಮೇಲೆ ಕೂತಿದ್ರು, ಹಿಂಗೆ ಬಾಗಿಲ ನೋಡ್ತಾ ಕೂತಿದ್ರು. ನಾ ಒಳಗೆ ಹೋಗ್ತಾ, ನಮಸ್ಕಾರ ಸರ್ ಅಂದೆ. ಏನಾಯ್ತು ಏನೋ ಅವರಿಗೆ, ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಹಿಂಗೆ ಕೂತಿದ್ರು ಅಲ್ಲಿ ಕಡೆ ಮುಖ ಮಾಡಿ ಗರ್ಕಂತ ತಿರ್ಕೊಂಬಿಟ್ರು, 180 ಡಿಗ್ರಿ ಆ ಕಡೆ ಮುಖ ಮಾಡಿ ಕೂತ್ಕೊಂಬಿಟ್ರು. ನಾನು ನೋಡ್ಲಿಲ್ಲ ಅನ್ಕೊಂಡು ನಮಸ್ಕಾರ ಸರ್ ಅಂದೆ. ನನ್ನ ಹತ್ರ ಮಾತಾಡ್ತಾ ಇಲ್ಲ, ವೆಂಕಮ್ಮ ಬಂದ್ರು, ಹೇಳೋ ನಮಸ್ಕಾರ ಚಮತ್ಕಾರ ಏನು ಬೇಕಾಗಿಲ್ಲ ಅಂತ ಹೇಳು ಅಂದ್ರು. ಅವ್ರು ಹೇಳ್ತಾರೆ ನನಗೆ ಹೇಳು ಅಂತ. ಯಾಕ್ರಿ ಏನಾಯ್ತು ನಿಮಗೆ ಅಂತ ವೆಂಕಮ್ಮ ಕೇಳಿದ್ರು. ಏನಿಲ್ಲ, ಬರೋಲ್ಲ ಅಂತ ಹೇಳ್ಬಿಡು. ಅಲ್ಲ ಸರ್, ನೀವು ಬರ್ತೀನಿ ಅಂತ ಒಪ್ಕೊಂಡಿದ್ರಿ, ಕಾರ್ಡ್ ಪ್ರಿಂಟ್ ಮಾಡ್ಕೊಂಡ್ ಬಂದಿದ್ದೀನಿ. ಹೌದು, ಹರಿದು ಹಾಕಿ ಅಂದ್ರು. ಒಳ್ಳೆ ಪರಿಸ್ಥಿತಿ ಬಂತಪ್ಪ ನಾ ಅಂದ್ರು. ಕಾರ್ಡ್ ಪ್ರಿಂಟ್ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಕೆ ಎಸ್ ನರಸಿಂಹಸ್ವಾಮಿ ಬರ್ತಾರೆ ಅಂತ ಹರಿದು ಹಾಕು ಅಂದ್ರು. ಅಲ್ಲ ಸರ್, ಏನ್ ತಪ್ಪಾಯ್ತು? ಏನ್ ತಪ್ಪಿಲ್ಲ, ಏನಿಲ್ಲ, ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಅಂದ್ರು. ನಾನೇನ್ ಮಾಡಲಿ ಅಂದ್ರೆ, ಬರೋಲ್ಲ ಎತ್ಕೊಂಡು ಹೋಗಕ್ಕಾಗತ್ತ ಸರ್ ನಿಮ್ಮನ್ನ, ಬಿಡಿ ಮತ್ತೆ ಏನ್ ಮಾಡೋದು. ಆ ಹುಡುಗಿ ಬಂದಿದ್ದಾಳೆ ನಮ್ಮ ಸ್ಟೂಡೆಂಟ್ ಒಬ್ಳು, ನಿಮ್ಮ ಹಾಡು ಹೇಳ್ತಾ ಅಂತ. ಏನ್ ಬೇಕಾಗಿಲ್ಲ ಅಂದ್ರು. ನನಗೂ ರೇಗ್ ಹೋಗ್ಬಿಡ್ತು, ನಿಮಗ್ ಬೇಡ ಸ್ವಾಮಿ, ನನಗ್ ಬೇಕಲ್ಲ, ಕರ್ಕೊಂಡ್ ಬಂದಿದ್ದ ಹುಡುಗಿ ಹಂಗೆ ಕರ್ಕೊಂಡು ಹೋಗಕ್ಕಾಗತ್ತ? ನೀವು ಕೂತ್ಕೊ ಕೇಳಿಬೇಕಾರೆ ಬಿಡಿ, ನೀ ಹಾಡಮ್ಮ ಹುಡುಗಿ ಅಂದೆ. ಆ ಹುಡುಗಿ ಗಾಬರೋ ಗಾಬರಿ, ಕವಿ ಹಾಡು ಬೇಡ ಅಂತಾರೆ, ಪ್ರಿನ್ಸಿಪಾಲ್ ಹಾಡು ಅಂತಾರೆ, ಏನ್ ಮಾಡ್ಬೇಕು ಅದು ಹುಡುಗಿ. ವೆಂಕಮ್ಮ ನೀ ಹಾಡಮ್ಮ ಹಾಡಮ್ಮ ಅಂದ್ರು. ಆ ಪಾಪ ತಂಬ ಶ್ರುತಿ ಇಟ್ಕೊಂಡು ಹಾಡಿದ ಹುಡುಗಿ, ತುಂಬ ಚಂದ ಹಾಡಿದ್ಲು. ಇರೋದೇ 3-4 ನಿಮಿಷದ ಹಾಡದು, ತಮಾಷೆ ಹೇಳ್ತೀನಿ ಹೆಂಗಿತ್ತು ಅಂತ. ಆ ಕಡೆ ಬೆನ್ ಮಾಡಿ, ನಮ್ಮ ಕಡೆ ಬೆನ್ ಮಾಡಿ ಕೂತಿದ್ರಲ್ಲ ಹೆಂಗ್ ಗೋಡೆ ಕಡೆ ಮುಖ ಮಾಡಿಕೊಂಡ್ರು ನರಸಿಂಹಸ್ವಾಮಿ. ಈ 4 ನಿಮಿಷದ ಹಾಡು ಮುಗಿಯೋದ್ರೊಳಗೆ ಉಡುಪಿ ಕೃಷ್ಣ ತಿರುಗಿದ ಅಂತ ಹೇಳ್ತಾರಲ್ಲ, ಆ ಪೂರ್ತಿ ಹಿಂಗೆ ತಿರ್ಕೊಂಡು ಆ ಹುಡುಗಿನೇ ನೋಡ್ತಾ ಇದ್ರು, ಕಣ್ಣಲ್ಲಿ ಗಳಗಳ ನೀರು. ಹಾಡು ಮುಗಿದ್ಮೇಲೆ, ಮೇಷ್ಟ್ರೇ ನಿಮ್ಮ ಕಾಲೇಜಿಗೆ ಬಂದಾಗ ಇನ್ನೂ ಮಾಡಿಸ್ಬೇಕು ಇದನ್ನ ಅಂದ್ರು. ಅಂದ್ರೆ ಕಾಲೇಜಿಗೆ ಬರೋದು ಖಾತ್ರಿ ಆಯ್ತು, ಹಾಡಿಸೋದು ಖಾತ್ರಿ ಆಯ್ತು. ನಾ ಇದನ್ನು ಬರೆದಿದ್ದೀನಿ ಯಾಕಂದ್ರೆ ನನ್ನ ಮನಸ್ಸು ನನ್ನ ಮಾತಿಗೆ ಒಪ್ಪಲಾರದಂತ ಹೃದಯ 3 ನಿಮಿಷ ಸಂಗೀತಕ್ಕೊಳಬಿಟ್ಟಿತ್ತು. ಡೋಣಿ ಸಾಗಲಿ ಮುಂದೆ ಹೋಗಲಿ ಹಾಡು ತಾವು ಕೇಳಿದ್ದೀರಿ, ಅದ್ಭುತವಾದ ಹಾಡು ಅದು. ಹಾಡು ಕೇಳಿದಾಗ ಚಂದ, ಗದ್ಯ ಓದಿ ಅಷ್ಟು ಅನ್ಸಲ್ಲ ನಿಮಗೆ. ಇಳಿದು ಬಾ ತಾಯೇ ಇಳಿದು ಬಾ ಬೇಂದ್ರೆ ಹಾಡು, ಗಂಗಾವತರಣ ಹಾಡು ನಮ್ಮ ಪಿ ಕಾಳಿಂಗರಾವ್ ಹಾಡಿದ್ದು ಕೇಳಬೇಕು. ಪಿ ಬಿ ಶ್ರೀನಿವಾಸು ಹಾಡಿದ್ದಾರೆ, ಬಟ್ ಪಿ ಕಾಳಿಂಗರಾವ್ ಮೊದಲಿಂದು ಆ ಪೂರ್ತಿ ಭಾವ ಎತ್ತಿಕೊಡುವಂಗೆ ಹಾಡಿದ್ದು. ಮೈ ಡೌರ್ ಹೇಳಲ್ವಾ? ಯಾಕಂದ್ರೆ ಸಂಗೀತಕ್ಕೆ ಇರುವಂತಹ ಶಕ್ತಿ ಸಂಸ್ಕೃತಿಯನ್ನು ಪುಟ ಮಾಡುತ್ತದೆ ಒಳಗಿಂದ, ಅದು ಬಹಳ ಮುಖ್ಯವಾಗಿರುವಂಥದ್ದು.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಖಿಲ್ಗ್ ಮಾತ್ರೆಗ್ಲ ಮೋಕಿದ್ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ನಾಟಕದ ಸುರೂತ ಯಜ್ಞೆ
1: ಬುಳ್ಳಿ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ ತಡಿಟಿವಿ ಬುಳ್ಳಿ ಕಲಾವಿದರು ಕುಡ್ಲ ಬೊಕ್ಕ ಅತಿಥಿ ಕಲಾವಿದರು ಅಭಿನಯಿಸುನ ತುಳು ಅಪ್ಪಿನ ಜಕ್ಕಿಲ್ಗೆ ರಡ್ಡನೆ ಕಲಾ ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಹಿಡ್ಕೊಬ್ಬಡ್ಸಿ ಸುರೂಕು ಮಾತ ದೈವ ದೇವರನ್ನೇ ನಮ್ಮೊಂದು ಮಾತ ಹಿರಿಯಕ್ಲಿಗೆ ಅಡ್ಡಬೂರೊಂದು ಸುರೂತ ಪ್ರಾರ್ಥನೆ ಆ ಗಣಪತಿ ದೇವರನ್ನ ನೆನೆಸ್ಕೊಳ್ಳುವ

ತುಳು ರಂಗಭೂಮಿಡಿ ಪ್ರಬುದ್ಧ ಕಲಾರಂಗ ರಂಗ ಕಲಾವಿದರು, ಕನ್ನಡ ಚಲನಚಿತ್ರ ರಂಗದ ಖ್ಯಾತ ಹಾಸ್ಯ ನಟಿ ಬ್ಯಾಂಕ್ ಜನಾರ್ದನ್, ಅಗ್ನಿ ಸಾಕ್ಷಿ ಧಾರಾವಾಹಿ ಖ್ಯಾತಿದ ಅಮಿತ್ ರಾವ್, ಜಿಗರ್ ತಂಡ ಕನ್ನಡ ಚಲನಚಿತ್ರ ಖ್ಯಾತಿದ ಜಿನಾ ಧರ್ಮಸ್ಥಳ, ರಾಣಿ ಅಪ್ಪಕ್ಕ ಪ್ರಶಸ್ತಿ ವಿಜೇತೆ ತುಳುನಾಡದ ಸ್ಟಾರ್ ವಿನಿ ಫೆರ್ನಾಂಡಿಸ್, ರಂಜನ್ ಬೋಳೂರು, ಶರಣ್ ಕೈ ಕಂಬ, ಮೋಹನ್ ಬೋಳಾರ, ಉದಯ್ ಶೆಟ್ಟಿ ಬಳ್ಳಲ್ಬಾಗ್, ಬಿ ಎಸ್ ಪೂಜಾರಿ ಕಲ್ಲಡ್ಕ, ಸಂಜನಾ ಕೋಟೆ ಅನುಕುಲ್ಯ, ಚಿತ್ರಾಕ್ಷಿ ಕುಲಾಲ್, ನವೀನ್ ಶೆಟ್ಟಿ ಸಿರಿಬಾಗಿಲು, ಯಶ್ ತುಂಬೆ, ಮಾಸ್ಟರ್ ಸಮರ್ಥ್, ಮಧುರವ ಮಂಜೂರ್, ಹೆಲ್ಲಿ ವಿಶಾಲ್, ಶೇಖರ್ ಭಂಡಾರಿ, ಸಂಗೀತ ಶಿವಗಿರಿ ಕಲ್ಲಡ್ಕ, ಸಲಹೆ ಭಕ್ತ ಸಹಕಾರ ಲಕ್ಷ್ಮಣ್ ಕೋಟೆ ಅನುಭವ ಮಂಜೂರ್, ಸಮಗ್ರ ನಿರ್ವಹಣೆ ಯೋಗೀಶ್ ರೈ ಜೆ, ಕತೆ ಸಂಭಾಷಣೆ ಗೀತ ರಚನೆ ಬೊಕ್ಕ ನಿರ್ದೇಶನ ಸಂತೋಷ್ ಕುಮಾರ್ ಕೊಲ್ಯ, ಲೈಫ್ ಲೋಕೇಶನ ಲೈಫ್ ಸ್ಟೋರಿ.

ಬಟ್ಟೆ ಬಗ್ಗೆ ತಿನ್ನೊಂದು ವಾರ ಬಂದು ತುಳುಬಿಟ್ಟು ತೂವೊಂಡು ಲೈಫ್.

0: Good morning, Maga. Good morning.
1: ಯಾಕಂದ್ರೆ ಭಕ್ತರು ಈದ್ ಬರ್ತಾನಪ್ಪ ಎಲ್ಲ ಬರ ಮೇಲೆ ದಾಯ ಬೈದ್ರಿ ಅಂತ ಹೇಳ್ತೇನೆ. ಈ ಬರ್ತಾ
2: ಬರ್ತೀನ ಗೊತ್ತ.

0: ಬೇಗ ಉಂತೆ
1: ಮಂಜಪ್ಪ. ನಿನ್ನ ಮೀಟ್ರಿದ ಎಕ್ಸೈಸ್ ಏನಾದ ಮನ್ಪದಿ ಅನ್ನಂದ ಕೆರ್ಪ ಮಾರ
2: ಎಕ್ಸಸೈಸ್ ಜೀವಗ ಎಡ್ಡೆ
1: ಅವು ಗೊತ್ತುಂಡೆ ಅನ್ನ ಕಾಣೇರ್ದು ಭಯ ಉಂಟ ರಿಕ್ಷದ ಕಿಕ್ ಹಾಕಿ ಹಾಕಿದ್ವಿ ಎಲ್ಲ ಜೀವ ಸುಸ್ತಾಪ್ನ ತಮ್ಮ.
2: ಓಕೆ ಓಕೆ ಕುಲ್ಲೆ ಕಾಂಡ ಒಲ್ತರದ ಸವಾರಿ
1: ಯಾನ ದಕ್ಕೆಗೆ ಹೋದ ಹತ್ತೀನಿ ನೀನು ಬತ್ತಂಬರ.
2: ಆಹಾ ಅಂಚಾಣ ಕಂಡ ಬಟ್ಟೆ ಮೀನು ಕದಂದಪ್ಪ
1: ಇಜ್ಜಪ್ಪ ಕಂಡ ಬಟ್ಟದ ಅಲ ಕನ ಐತಿ ಕಾಲಿ ಒಂಜಿ ಭೂತಾಯಿ ಕನ ಐತೆ ಇನ್ನ ತೆತ್ತ
2: ಒಂಜಿ ಭೂತಾಯಿ ಕನರೆ ಕಾಂಡ ಎಲ್ಲ ದಕ್ಕೆ ಹೋಯ್ನ
1: ದಕ್ಕೆ ನಾನೆ ಕಮ್ಮಿ ಕಿತ್ಕೊಂಡು ಅದೇ ಬಿದಾಯ ಬಂಡ ರೇಟ್ ಜಾಸ್ತಿ ಅದ ಆಯ್ತು ದಕ್ಕೆಗೆ ಹೋದೇ ಕಲ್ಪಣೆ ನಾನು
3: ಅದಕ್ಕೆ ಸುಂದರಣ್ಣ ಒಂಜಿ ಭೂತಾಯಿ ಯಾವ್ದ
1: ನಾನೇ ಯಾವ್ದ ಮಧ್ಯಾಹ್ನ ಕೊಂಜಿ ಮುಟ್ಟೆ ರಾತ್ರಿ ಕೊಂಜಿ ಬೀಲ ಕಜಿ ಕೊಂಜಿ ಕೊಡಕ ನಾಂಡಿ ಅವು ಮೀಂದ ಕಮ್ಮ ನಿಕ್ತು ನಾನು ರೆಡ್ ಉಂಡಿಲ್ಲ ಕಾಕು
2: ಕಾಂಡ ಲೆಕ್ಕದ ಒಂಜಿ ಭೂತಾಯಿ ಕಲ್ಲರೆ ನಾಟಕ ಇದ್ಯ ಒಂಜಿ ವಾರದ ಇವೇ ಡೈಲಾಗ್ ಏನೊಂದಿಲ್ಲ ಎಲ್ಲೆಡ್ದು ಪೇಸ್ಟ್ ಕೆನೇ ಬರೋಚಿ ಕುಕ್ಕದ ಮರ ಉಂಡತ್ತ ಆಯ್ತು ತಪ್ಪುಡು ಉದ್ದುಲೆ ನೆನಪಾಪು ಶಿಸ್ತು ಬೋರ್ಡ್ ಶಿಸ್ತು ಇಚ್ಚಂದಿನ ಲೈಫ್ ಟೋಟಲಿ ವೇಸ್ಟ್.

0: ಕ್ಷಣಿ ಅನ್ನ
1: ಉಲಾಡಿ ಬಿಕ್ಕೊಂಡಿದ್ದಾರೆ.
0: ಅಂಡರ್ ITC ಸೆಕ್ಷನ್ 90, ಈ ರಾಜ್ಯದ 98% ಜನಕ್ಕೂ ರಾಜ್ಯಕ್ಕೂ ಇಲ್ಲದ ಪೋಣಗ 90 ಪಾಡು
1: ಬರ್ತೀನಿ
0: ಜನಕ್ಕೂ ಖಾಲಿ ಬಂದಿಗಿಲ್ಲ ಪಾಡನ್ನ ತರೇಕ್ಲ ಮೈತೊಂದು ಲೋಡಾದು ತೋಡು ಊರ್ದು ಗಟಲೊಡು ಬೊಲೆಲೊಂದು ಒಲ ಒಲ ಪಾಪ್ಯುಲೇಷನ್ ಕಜೋದಲಾಚಿದ್ ಲೋಡಾದು ಪಚ್ಚ ನಡೆದ ಕಜೋದಲಾಚಿದ್ ಲಕ್ಕೊಂದು
1: ಅಡೆಗಾನಲ್ಲಿ ಎತ್ತಿರತ್ತ
0: ಈ ಲೋಕಲು ಆಟಿ ಮಾಲಯ ಮೌಡ್ಯ ಕಾರ್ತೇಲು ಕುರ್ತೇಲು ಪಂಡದು ಒವೇ ಸೀಸನ್ ದಂತೆ 24 ಗಂಟೆ ನಡಕ್ನ ಬೇಲ ಬಣ್ಣ ಅವು ಗಂಗ ಸೆಲದವೆ. ಅಂಚಿನ ಕೋಟಿ ಕಟ್ಲದ ಬೇಲು ನಮ್ಮ ಸಲಕಾಲ ನಿಷೇಧ ಮಾಡ್ಕೊಂಡ ಬಹುಸಂಖ್ಯಾತ ಕುಡುಕ ಸಮಾಜಕ್ಕೂ ಮಾಮಲ್ಲ ಗೋಲ ಅನ್ಯಾಯ ಆಗುಂಡು.
1: ನಿನ್ನ ಏರು ಮಾರ ಈ ಭಾಷನನ್ನು ಕೇಳಿ ದಾತೆ ವಿಷಯ ದಾತೆ ಒಂದು ದಾತೆ ನಿನ್ನ ಒಂದು ದಾತೆ ಇದ್ದಿದ್ದು ಉಂಟ ಬಗ್ಲಿಯರತ್ತ ಎಂಜಿನ
0: ಮಿಂಚಿನ
1: ಎಂಜಿನ ಮಾಡ್ತೋದಿತ್ತು ನೀರು
0: ನಾನು ಇಂಚಿನ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ
1: ಬಕಾವೇನು ಸುರುಡ್ತೆ ಫಂಡ್ರ ಅಬ್ಜ ಮಾರೆ ಅಂತ ಪ್ರಾಕ್ಟೀಸ್ ಮಾಡ್ತೀನಿ ಯಾರು ಈ ನಮ್ಮ ಬೊಬ್ಬೆ ಮಾಡ್ತೀನಿ ನಾನು
0: ಜೋರ್ ಮಾಡ್ತೀನಿ ನಾನು
1: ದಾನೆ
0: ಸೆಂಜಿ ಇನಿ ಕೋಟ್ರುಗು ಆ ಬಾ ಪೂಸಾ ದಕ್ಕನ ಫಲವಾದು ಒಂಜಿ ವಾದ ಮಾಡ್ತಲ್ಲ
1: ಅವೆಂಜಿನೆ
0: ಅಖಿಲ ಬಾಲಂತ ಕುಲುಕಲ ಸಂಘ
1: ಅಖಿಲ ಭಾರತ ಕುಡುಕರ ಸಂಘ ಆಯ್ತ ಅಧ್ಯಕ್ಷ ಏರು ಬಾರ ಆಯೊಂಜಿ ದಿನಕ್ಕೇತು ಪಾಡು ಏನ
0: ಪಾಡು ನೆಂಚಿನ ಮಾತಾ ಸದಸ್ಯರ ಒಟ್ಟಾಪುನಿ ಹಾಗೆ ಗಂಗಾ ಸದಾ ಅಭಿಷೇಕ ಮಾಡ್ತೀನಿ
1: ಎಂಚ ಮಾತಾ ಪುಣ್ಯವನಕಲ ನಾಡೊಂದು ಬದ್ದದ ಮೈಕ್ ಸೂಡಿ ಪೊಡಿ ಆಗಿನ ಆಕಾರ ತನಿಖೆ
0: ಈ ಕೊಯ್ಲಾಂಡಿ ಕೇಸವೇ ಒಂಜಿ ಕೇಸು ಕೈಪಾಡಿ ಬಂದ ಅವು ಅಡಗೆ ಪಿನಿ
1: ಕೇಸು ಕೊರ್ನಾ ಇಲ್ಲ ಪಿನಿ
0: ಇನ್ನು ಮರಳು ಬಿಡಿ ಮಾತಾಡ್ತೆ ಪಾಡು
2: ದೂರ ದೂರ ಏನು ಬರತ್ತೆ ಫೋನಾಗ ಕೇಂದ್ರ ಬಲ್ಲಿ
1: ಸುಂದರ
2: ಪಿಚ್ಚರ್ ದ ಪುದರಿ ನಿಕ್ಕದಾಯ ಮೂಜಿ ಕಾಸ್ತಾಯ ಪಿಚ್ಚರ್ ದ ಪುದರಿ
1: ಆ ಪಿಚ್ಚರ್ ಮಂದಿ ನಾ ಮೂಜಿ ಕಾಸ್ತಾಯ ಚಿಕ್ಕೋದು
0: ಒಂದು ಸಂಗತಿ ಗೊತ್ತಿಲ್ಲ ಆಸ್ಪತ್ರೆ ಗೊಂಜಿ ಕೊಂಜು ಗಂಜಿ ಬೈತೀನಿ ಅಂಚೆ ಡಾಕ್ಟ್ರು ಪರೀಕ್ಷೆ ಮಂತ್ರಿ ಬಂದೇರಿ ಆಪರೇಷನ್ ಆಗೋದು ಅಂಚ 1,00,000 ರೂಪಾಯಿ ಖರ್ಚು ಮಂತ್ರಿ ಆಪರೇಷನ್ ಆಗಿ
2: ದೇವ ದೇವ 1,00,000 ಖರ್ಚು ಮಂತ್ರಿ
0: ಅಂತ 1 ವಾರ ಅಂಡಲ್ಲ ಬಂದಿ ಮೇಲೆ ಗಂಜಿ ಹತ್ತಿ ಒಕ್ಕ ಡಾಕ್ಟರ್ ಕುಡೋರ ಸ್ಕ್ಯಾನಿಂಗ್ ಮಂತು ದೂನಾಗ ಡಾಕ್ಟರ್ ಆಪರೇಷನ್ ಮಂತ್ ಕತ್ತೆ ರಾಜ್ಯ ಬಿಡ್ತೀನಿ ಅಂದ
2: ಅತ್ತಿಯ ಆಪರೇಷನ್ ಮಾಡ್ತಾರೆ ಏನು ಖರ್ಚು ಅಂಡೆ
0: ಆಪರೇಷನ್ ಅಂದ್ರೆ 1,00,000 ಖರ್ಚು
2: ಅತ್ತಿಯ ಅಕ್ಲೆಗ್ಲ ಮರ್ಲಾತ 2,00,000

0: ಸಹಿತ
1: ಬಗ್ಗೆ ಮಾಡಿ ಪ್ರಕಾಶ.

0: புரி புரி பண்றது மண்டைக்கு புரி பண்ணல பண்ணல அவ பிரகாசன புனா பண்ணாங்க
1: ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ತುಳು ನಾಟಕದ ಸುರುತ ಯಜ್ಞೆ ಕೆಂಡರು ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 ಎಫ್ಎಂ ಒಂದು ರಂಗ ರಂಗದ ಬದುಕು
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ಈ ಹೊತ್ತಿನ ವಿಶೇಷ ಪ್ರಸಾರದಲ್ಲಿ ಯುವ ಪ್ರತಿಭೆಗಳಿಂದ ಯಕ್ಷಗಾನ ಅಮೃತ ಭಾಗವತರಾಗಿ ಶಿವಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ ಮದ್ದಳೆ ರುದ್ರಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ ಚಂಡೆ ಅನಿರುದ್ಧ್ ಅತ್ತಾವರ ಕೇಳಿ ಯಕ್ಷಗಾನ ಅಮೃತ

ಮರುಳೆ ನಾನಾಗಿರ್ಪೆ ಮತ್ಪಿತ ಪರಮ ಪಾತಕ್ಕೆ ಸಾಲ್ವ ಮೂರ್ಖನು ಸುರನ ದೀಸಿತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿ ಜಾಸನ ದುಷ್ಟ ಇದರೊಳು ಸರ್

ಹತ್ತಿದು ಕಾಳಗವು ಇಳೆಬಾಯ್ ಬಿಡಲಿ ತೆರೆದಿಂ ಮತ್ತೆ ವಿಬಾಡಿಸುತ್ತಿರೆ ಗಜರುತ್ತಲೆ ಮೂದಲಿಸುತ್ತ.

ಇಷ್ಟವರೆಗೆ ಯುವ ಪ್ರತಿಭೆಗಳಿಂದ ಯಕ್ಷಗಾನಾಮೃತವನ್ನು ಕೇಳಿದಿರಿ. ಭಾಗವತರಾಗಿ ಭಾಗವಹಿಸಿದವರು ಶಿವಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ, ಮದ್ದಳೆ ರುದ್ರಮನ್ಯು ಶ್ರೀಕಾಂತ್ ಭಟ್ ಪೊನ್ನಗಿರಿ, ಚೆಂಡೆಯಲ್ಲಿ ಅನಿರುದ್ಧ್ ಅತ್ತಾವರ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ತುಳು ಯಕ್ಷಗಾನ ಬಬ್ಬು ಸ್ವಾಮಿ ಮಹಿಮೆ, ಇದರ ಮೂರನೇ ಕಂತು.
1: ಅರ್ಥ ಅನ್ನತ್ತ ಅಮ್ಮೇರ್ನ ಜಾಗ್ರತೆ.

0: ఎందుకు
1: చెండు గొప్పు ఎచ్చిన ఓ

ಯಾತಕಯ ಪ್ರೀತಿ.

0: ನಮ್ಮ ಪುಟ್ಟಿನಂಚಿನ ಭೂಮಿ ಒಂಜೆ, ನಮ್ಮ ನೀರು ಸರ್ಪಿನಂಚಿನ ನೀರು ಒಂಜೆ, ನಮ್ಮ ಮೇಟು ಪರಪುನಂಚಿನ ನೆತ್ತೆಲ್ಲ ಬಣ್ಣಲ ಒಂಜೆ, ನಿಕಲ ಮೇಟು ಪರಪುನಂಚಿನ ನೆತ್ತೆಲ್ಲ ಬಣ್ಣಲ ಒಂಜೆ.
1: ಇತ್ತೆ ನಿಗ್ಲೆಗಾವ್ ಸಮಸ್ಯೆ ಉಂಡಾ
0: ఎంకలేని
2: ఏర్ల రక్షణ మల్పడం ఎంకలేని రక్షణ అనుకున్నప్పుడు బేతలు లేరు అర్థం.

0: ಇದುವರೆಗೆ ಬಬ್ಬು ಸ್ವಾಮಿ ಮಹಿಮೆ ಈ ತುಳು ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.